0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಿಮ್ಗೆ ಯಾವ ಮೇಷ್ಟ್ರ ಪ್ರೀತಿ ಗೊತ್ತಾ? ಇವತ್ತು ಯಾವ ಮೇಷ್ಟ್ರ ನೆನೆಸ್ಕೋತೀರಿ ಗೊತ್ತಾ? ಯಾವ ಮೇಷ್ಟ್ರು ವಿಷಯವನ್ನು ಬಿಟ್ಟು ನಿಮ್ಮನ್ನು ವ್ಯಕ್ತಿಯನ್ನ ಕಂಡ್ರೋ ಅವ್ರು ಮಾತ್ರ ನೆನೆಸ್ಕೊಂಡಿದ್ದಾರೆ. ಇವತ್ತು ಬರೀ ವಿಷಯ ಕಲಿಸಿದಂಥ ಮೇಷ್ಟ್ರ ನೆನಪಿಗೆ ಉಳ್ಕೊಳ್ಳಿ, ಉಳಿಯಲ್ಲ. ಪುಸ್ತಕದಲ್ಲಿ ಸಿಗತ್ತೆ ವಿಷಯ ಎಲ್ಲನೂ, ಆದರೆ ವ್ಯಕ್ತಿ ಬರುವಂಥದ್ದು. ಒಂದ್ಸಲ ಶಿವರಾಮ್ ಕಾರಂತರನ್ನ ಕೇಳಿದ್ದೆ ನಾನು ಬೆಂಗಳೂರಲ್ಲಿ, ಸರ್ ಇಷ್ಟೊಂದು ಪುಸ್ತಕ ಬರೆದಿದ್ದೀರಿ ಸರ್, ನಿಮ್ಮ ಪುಸ್ತಕ ಓದಿ ಜೀವನ ಚೇಂಜ್ ಮಾಡ್ಕೋತಾರೆ ಜನ ಅಂತ ಅನಿಸುತ್ತಾ ನಿಮಗೆ ಅಂತ ಹುಚ್ಚ ಇದ್ದೀನಿ ಅಂದರು. ಪುಸ್ತಕ ಓದಿ 2 ಲಕ್ಷದಲ್ಲಿ ಒಬ್ಬ ಏನೋ ಸ್ವಲ್ಪ ಬದಲಾಯಿಸ್ಕೋಬೋದೇನೋ, ಆದರೆ ಹುಡುಗರದಾರ ನನ್ನ ಸುತ್ತಮುತ್ತ ಇದ್ದಾರೆ ಹುಡುಗರು, ಅವರಲ್ಲಿ 10ರಲ್ಲೊಬ್ಬ ಬದಲಿ ಆಗ್ತಾನೆ ಅಂದರು. ಅಂದರೆ ವ್ಯಕ್ತಿಯನ್ನು ಕಂಡಾಗ ಮನುಷ್ಯ ಬದಲಾಯಿಸ್ತಾನೆ ಹೊರತಾಗಿ ಅವನ ಮಾತು ಕೇಳಿ ಅಲ್ಲ. ನನ್ನ ವ್ಯಕ್ತಿತ್ವ ಪ್ರಭಾವ ಎಷ್ಟಾಗಬೇಕು ಮೆಂಟರಿಂಗಲ್ಲಿ ಆಗ್ತದೆ. ಅವ್ರೇನು ಮಾಡ್ತಾರೆ ಅಂದರೆ, ಟೀಚರ್ಸು ಆ ಮಗುಗೆ ಹೇಳ್ತಾರೆ, ಆ ತಂದೆ ತಾಯಿನ ಭೇಟಿ ಆಗ್ತಾರೆ. ಒಂದ್ಸಲ ಮೆಷ್ಟು ಮನೆಗೆ ಹೋಗ್ತಾರೆ, ಆ ಹುಡುಗನ ಮನೆಗೆ ಹೋಗ್ತಾರೆ, ಒಂದ್ಸಲ ಮನೆ ವಾತಾವರಣ ಹೇಗೆ ಅಂತ ಗೊತ್ತಾಗಬೇಕು. ನೋಡಿ, ನಿಮ್ಮ ಮಗು ಏನಾದರೂ ವೈಲೆಂಟ್ ಆಗಿದ್ದರೆ, ಹಿಂಸಾಪ್ರಿಯನಾಗಿದ್ದರೆ ಅದು ಘಟನೆ ನಮ್ಮ ದಯವಿಟ್ಟು ಫೋನ್ ಮಾಡಿ ತಿಳಿಸಿ. ಅವ್ರನ್ನು ಫೋನ್ ಮಾಡ್ತಾರೆ, ನೋಡಿ ಪಕ್ಕದ ಮನೆ ಗ್ಲಾಸ್ ಹೊಡೆದ ಹುಡುಗ, ಆ ನಾಯಿ ಭಾಳ ತೊಂದರೆ ಕೊಡ್ತಾನೆ, ಸಣ್ಣ ಮಗು ಹೊಡಿತಾನೆ, ಸಣ್ಣ ಸಣ್ಣ ಘಟನೆ ಆಗಿರುತ್ತೆ ಮನೇಲಿ. ಈ ಟೀಚರ್ ಏನು ಮಾಡ್ತಾರೆ ಅಂದರೆ, ಮಗುನ ಕರ್ಕೊಂಡೋಗಿ ಶಾಲೆಯಲ್ಲಿ ಮೂಲೆ ಕೂಡಿಸ್ಕೊಂಬಿಟ್ಟು, ಮಗು ಮೊನ್ನೆ ದಿವಸ ಮಧ್ಯಾಹ್ನ ಪಕ್ಕದ ಮನೆ ಗ್ಲಾಸ್ ಹೊಡೆದ್ಯಾ ನೀನು? ಹೌದು ಮಿಸ್, ನಿಮಗೇನು ಗೊತ್ತಾಯಿತು? ಮಗು ಕೇಳುತ್ತೆ. ಟೀಚರ್ ಹೇಳ್ತಾರೆ, ನನಗ ಎಲ್ಲ ಗೊತ್ತಾಗುತ್ತೆ, ನಮ್ಮ ಮೆಂಟರಲ್ಲೇನೋ ನಿನಗೆ. ನಮಗೆಲ್ಲ ಟೀಚರ್ಸಿಗೆ ಗೊತ್ತು, ಹುಡುಗರು ತಂದೆ ತಾಯಿಗಿಂತ ಹೆಚ್ಚು ವಿಶ್ವಾಸ ಇಟ್ಟಿರೋದು ನಮ್ಮ ಮೇಲೆ. ಗಮನ ಇಟ್ಟಿಲ್ವಾ ನೀವು? ಪೇರೆಂಟ್ಸ್ ಬಂದು ಹೇಳ್ತಾರೆ, ನನ್ನ ಮಗನಿಗೆ ಬುದ್ಧಿ ಹೇಳಿ ಸರ್, ನನ್ನ ಮಾತೇ ಕೇಳಲ್ಲ ಅವನು. ಎಲ್ಲರಿಗೂ ಆಗಿಲ್ವಾ ಇದು? ಅಂದರೆ ತಂದೆ ತಾಯಿ ಬಂದು ಮೇಷ್ಟ್ರು ಹೇಳ್ತಾರೆ, ಹೇಳಿ ಸರ್ ನನ್ನ ಮಗನಿಗೆ. ಅವ್ರು ಹೇಳೋಕೆ ಆಗದೆ ನಿಮ್ಮ ಕಡೆಯಿಂದ ಹೇಳಿಸ್ತಾರೆ, ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾನು ತುಂಬ ಅನುಭವಿಸಿ, ಎಲ್ಲರೂ ಅನುಭವಿಸಿದ್ದೆ ಅದನ್ನು. ನನ್ನ ಮಗ ಬೆಂಗಳೂರು ಒಂದು ಶಾಲೆಯಲ್ಲಿ ಓದ್ತಾ ಇದ್ದ, ಅವನು 5ನೇ ಕ್ಲಾಸ್ ಇದ್ದ, ಭಾಳ ವರ್ಷಗಳ ಹಿಂದೆ. ನಾನು ಸೈನ್ಸ್ ಮೇಷ್ಟ್ರ್ ಆದ್ದರಿಂದ ಅವ್ನ ನೋಟ್ಬುಕ್ ನೋಡ್ತಾ ಇದ್ದೆ. ಒಂದು ದಿವಸ ಏನೋ ತಪ್ಪಾಗಿತ್ತಲ್ಲಿ, ಏನು ಸರಿ ಮಾಡ್ಕೊಳ್ಳೋದು ತಪ್ಪಾಗಿದೆ ನೋಡೋ ಇದು ಅಂತ ಹೇಳಿದೆ. ಅವನು ತಿದ್ಕೊಳ್ಳಿಲ್ಲ, ನನ್ನ ಮುಖ ನೋಡಿದ, ಅಪ್ಪ ನಿನಗೆ ಸೈನ್ಸ್ ಬರಲ್ಲ ಅಂದ. ನಾನು PhD ಕೊಚ್ಕೊಂಡು ಹೋಯ್ತು, ಸೈನ್ಸ್ ಬರಲ್ಲ ನಿನಗೆ ಅಂತ. ಅವನಿಗೇನು ಹೇಳಿ ಪ್ರಯೋಜನ ಇಲ್ಲ ಅಂಥೇಳಿ ಮರು ದಿವಸ ಅವ್ರ ಮೇಷ್ಟ್ರು ಹೇಳಿದ ವಾಸಿ ಅಂತ ಹೋದೆ. ಆ ಮೇಷ್ಟ್ರಿಗೆ ಹಾಕ್ಕೊಂಡಿದ್ದೆ, ಆಕೆ ಬಂದರು, ನಾನು ಸ್ಟೂಡೆಂಟ್ ಬೇರೆ ಆಕೆ, ಆ ಮೇಷ್ಟ್ರು ಸೈನ್ಸ್ ಮೇಷ್ಟ್ರು. ನಾನು ಅಮ್ಮ ನೋಡಮ್ಮ ರೇಖಾ ತಪ್ಪಾಗಿದೆ ನೋಡು, ಸೊ ಬರ್ಸ್ಬಿಟ್ಟಿದೆ ಇದನ್ನು ಅಂದೆ. ಅಯ್ಯೋ ಹೌದಲ್ಲ ಸರ್, ಚೇಂಜ್ ಮಾಡ್ತೀನಿ ಸರ್ ಇವತ್ತು ಅಂದು. ಅವತ್ತೇನು ಮಾಡಿರಬೇಕು, ಇಡೀ ದಿವಸದಲ್ಲಿ ಚೇಂಜ್ ಮಾಡಿರಬೇಕು. ಸಾಯಂಕಾಲ ಮನೆಗೆ ಹೋಗ್ತಂದು ಮಗ ಹೇಳ್ದ, ಅಪ್ಪ ನೌ ಯು ಆರ್ ರೈಟ್, ಈಗ ನೀ ಸರಿ, ಯಾಕಂದರೆ ಮಿಸ್ ಕರೆಕ್ಟ್ ಮಾಡಿದಾರಲ್ಲ. ಶಾಲೆಯಲ್ಲೂ ಮೇಷ್ಟ್ರು ಹೇಳಿ ನಾಳೆ ಎಲ್ಲ ಮಕ್ಕಳು 2 ರೂಪಾಯಿ ತೊಗೊಂಬರ್ಬೇಕು ಅಂತ ಹೇಳಿಬಿಡಲಿ ನೋಡೋಣ, ಯಾವ ತಂದೆ ತಾಯಿ ಬಿಡಿಸ್ತಾರೆ ನೋಡೋಣ ಮಕ್ಕಳ ಕಡೆಯಿಂದ. ಆ ಮಗು ಲಾಗ ಹಾಕಿ ಜಗಳಾಡಿ ಹೊಡೆದಾಡಿ 2 ರೂಪಾಯಿ ತೊಗೊಂಡು, 2 ರೂಪಾಯಿ ಮುಖ್ಯ ಅಲ್ಲ ಅವನಿಗೆ, ಟೀಚರ್ಗಿಲ್ಲ ಅಂತ ಹೇಳೋದು ಹೇಗೆ ಅಲ್ವಾ? ಇದನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ನೋಡಿ ಜಪಾನ್ನಲ್ಲಿ ಅವರು. ಆ ಮೇಷ್ಟ್ರು ಹೇಳ್ತಾನೆ ಹುಡುಗರಿಗೆ, ನೀನು ಪಕ್ಕದನೇ ಗ್ಲಾಸ್ ಹೊಡೆದ್ಯಾ, ನಾಯಿ ಕಲ್ಲು ಹೊಡಿತಂತೆ, ಹಿಂಸೆ ಒಳ್ಳೇದಲ್ಲ, ಹಿಂಸೆ ಒಳ್ಳೇದಲ್ಲ, ಕಪನೆ ಮಾಡ್ಕೊಳ್ಳಿ ಸ್ನೇಹಿತರೆ. 2 ವರ್ಷ 3 ವರ್ಷದ ಮಗುವಿನಿಂದ ಮುಂದೆ 15 ವರ್ಷ ಒಂದೇ ಸಮ ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು ಅಂತ ಹೇಳ್ತಾ ಹೋದ್ರೆ ಏನಾಗುತ್ತೆ ಹೇಳಿ ಮಗುಗೆ? 15 ವರ್ಷ. ಎನಿ ಇನ್ಸಿಡೆಂಟ್ ರಿಪೀಟೆಡ್ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಯಾವುದೇ ಒಂದು ಘಟನೆ ಪುನರಾವರ್ತನೆ ಆಗ್ತಿದ್ರೆ ಅಭ್ಯಾಸ ಆಗಿ ಹೋಗ್ತದೆ, ಅಭ್ಯಾಸ ಹಾಗೆ ಬೆಳ್ಕೊಂಬಂದ್ರೆ ಮನೋವೃತ್ತಿ ಆಗಿಬಿಡ್ತದೆ ಅಂತ. 15 ವರ್ಷ 20 ವರ್ಷ ಮಗುಗೆ ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು ಅಂತ ಹೇಳಿದರೆ ಆ ಹಿಂಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಪಾನ್ ಬೋಸ್ಟ್ ಆಫ್ ದಿ ಲೋಯೆಸ್ಟ್ ಮರ್ಡರ್ ರೇಟ್ಸ್ ಇನ್ ದ ವರ್ಲ್ಡ್, ಜಗತ್ತಲ್ಲಿ ಅತ್ಯಂತ ಕಮ್ಮಿ ಕೊಲೆ ಆಗ್ತಿರೋದು ಜಪಾನ್ನಲ್ಲಿ ಅಂತ ಹೇಳ್ತಾರೆ. ಹಿಂಸೆ ತುಂಬ ಕಮ್ಮಿ ಇದೆ ಅಲ್ಲಿ. ಯಾಕಾಯ್ತು ಹೇಳಿ, ನಾವು ಟೆಲ್ ಮೀ ಹೂ ಮೇಡ್ ದ ಕಂಟ್ರಿ ನಾನ್ ವೈಲೆಂಟ್? ಈ ಜಗತ್ತನ್ನು ಅಹಿಂಸಾಪ್ರಿಯವಾಗಿ ಮಾಡಿದಂಥವ್ರು ಯಾರು? ಅಧಿಕಾರಿಗಳ, ರಾಜಕಾರಣಿಗಳ? ಯಾರು ಮಾಡಿದ್ದು? ಮೇಷ್ಟ್ರು ಮಾಡಿದ್ದು. ಅದಕ್ಕೆ ನಾನು ಹೇಳೋದು, ನಮಗಿರುವಂತಹ ಶಕ್ತಿ ಪ್ರಪಂಚದಲ್ಲಿ ಯಾವುದೇ ವೃತ್ತಿಗಿಲ್ಲ. ಹೇಳಿ ಸ್ವಾಮಿ, ಇನ್ನು ಯಾವ ವೃತ್ತಿಯಲ್ಲಿ 40 ಜನ ಮುಂದೆ ಕೂತ್ಕೊಂಡು ನಾನು ಹೇಳಿದ್ದೆಲ್ಲ ಕೇಳ್ತಾರೆ ಹೇಳಿ? ಯಾವ ವೃತ್ತಿಯಲ್ಲಿ ಸಿಗ್ತದೆ 40 ಜನ ಮುಂದೆ ಕೂತ್ಕೊಂಡು ನಾನು ಹೇಳಿದ್ದೆಲ್ಲ ಕೇಳಿಸ್ಕೋಬೇಕಲ್ಲ? ಯಾರು ಕೇಳಿಸ್ಕೋತಾರೆ? ನನ್ನ ಕಡೆ ಒಂದು ಜೇಡಿ ಮಣ್ಣಿದೆ, ನನ್ನ ಮುಂದೆ ಅದನ್ನು ಆಕಾರ ಮಾಡೋದು ನನ್ನ ಕೈಯಲ್ಲಿದೆ. ಈ ಶಕ್ತಿ ಬೇರೆ ಯಾವ ದಂಧೆಗೂ ಇಲ್ಲ, ಯಾವ ಉದ್ಯೋಗಕ್ಕೂ ಇಲ್ಲ. ಅದಕ್ಕೆ ರಂಗನಾಥನಜಿ ಕೇಳಿದ ಪ್ರಶ್ನೆ ಬಹಳ ಮುಖ್ಯ ಆಗೋದು, ಡು ಯು ಲವ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿ ಬಗ್ಗೆ ಪ್ರೀತಿ ಇದೆಯಾ ನಿನಗೆ? ಪ್ರೀತಿ ಯಾಕೆ ಅಂದರೆ ಕೆಲಸ ಕೊಡುತ್ತೆ ಅಂತಲ್ಲ, ನನಗೆ ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಶಕ್ತಿ ನನ್ನ ಕಡೆ ಮಾತ್ರ ಇರುವಂಥದ್ದು, ಯಾರ ಕಡೆಯೂ ಇಲ್ಲ. ತಂದೆ ತಾಯಿ ಹೇಳಿದ ಮಾತನ್ನು ಕೇಳದಿರುವಂಥ ಹುಡುಗ ನನ್ನ ಮಾತನ್ನು ಕೇಳ್ತಾನೆ. ಅವನು ಹೇಳಿದ ಮಾತನ್ನು ಕೇಳದಿರುವಂತಹ ಹುಡುಗ ನನ್ನ ಮಾತನ್ನು ಕೇಳ್ತಾನೆ. ಅವನು ಹೇಳುವಂತಹ ಮಾತನ್ನು ನಾನು ಹೇಳುವಂತ ಶಕ್ತಿ ನನಗಿದೆ, ನಿರ್ಮಾಣ ಮಾಡುವಂತ ಶಕ್ತಿ ನನಗಿದೆ. ಆದ್ದರಿಂದ ಐ ಲವ್ ದಿಸ್ ಪ್ರೊಫೆಷನ್.

0: You're listening to Radio Sarang, 107.8 FM.
1: ಮೂರನೇ ಪ್ರಶ್ನೆ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಅವ್ರು ಕೇಳಿದ ಪ್ರಶ್ನೆ ಇಂಗ್ಲಿಷಲ್ಲಿ ಹೇಳಿಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ, ಅವ್ರ ಮಾತು ಮರೆಯೋಕೆ ಆಗೋದಿಲ್ಲ ನನಗೆ. ಮೂರನೇ ಪ್ರಶ್ನೆ ಅವ್ರು ಹೇಳಿದ್ದು, ಡು ಯು ಥಿಂಕ್ ಯು ಕ್ಯಾನ್ ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆಸ್ ಮಚ್ ಆಸ್ ಯುವರ್ ಓನ್ ಚಿಲ್ಡ್ರನ್? ನಿಮ್ಮ ವಿದ್ಯಾರ್ಥಿಗಳನ್ನ ನಿನ್ನ ಮಕ್ಕಳಷ್ಟಾದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಅಂದರೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಅವರ ಅಪೇಕ್ಷೆ. ನಿನ್ನ ಮಕ್ಕಳಿಗೆ ನೀನು ಏನು ಪ್ರೀತಿ ತೋರಿಸ್ತೀಯಾ ಅಷ್ಟಾದರೂ ಪ್ರೀತಿಯನ್ನು ನಿನ್ನ ವಿದ್ಯಾರ್ಥಿಗಳಿಗೆ ತೋರಿಸೋಕ್ಕೆ ಸಾಧ್ಯ ಇದೆಯಾ ನಿಮಗೆ ಅಂತ. ಯಾಕಂದರೆ ಸ್ನೇಹಿತರೆ, ಶಿಕ್ಷಕ ಬರೀ ಪಾಠ ಮಾಡೋ ವ್ಯಕ್ತಿಯಲ್ಲ, ಮೌಲ್ಯವನ್ನು ಪ್ರತಿಪಾದನೆ ಮಾಡುವಂಥ ವ್ಯಕ್ತಿ, ಮೌಲ್ಯವನ್ನು ಹಂಚುವಂಥ ವ್ಯಕ್ತಿ, ಮೌಲ್ಯವನ್ನು ನಡೆದು ತೋರಿಸುವಂಥ ವ್ಯಕ್ತಿ. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್. ಮೌಲ್ಯಗಳನ್ನು ಪಾಠ ಮಾಡಿ ಕಲಿಸೋಕೆ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ಮೌಲ್ಯ ಅಂತಂದ್ರೆ ಏನು ಮಾಡ್ತೀವಿ, ನೀತಿ ಪಾಠ ಶನಿವಾರ ಮಧ್ಯಾಹ್ನ 2:30 ಒಂದು ಕ್ಲಾಸು, ನೀತಿ ಪಾಠದ ಕ್ಲಾಸು. ಅದು ಶನಿವಾರ ಮಧ್ಯಾಹ್ನ ಯಾಕಿರಬೇಕದು? ಪ್ರತಿಯೊಂದು ಪಾಠದಲ್ಲಿ ಯಾಕೆ ಸೇರ್ಕೋಬಾರ್ದು? ಹಾಗೆ ನೀತಿ ಅನ್ನುವಂಥದ್ದು, ಮೌಲ್ಯ ಅನ್ನುವಂಥದ್ದನ್ನು ಹೇಳಿ ಮಾಡಿಸೋಕ್ಕಾಗೋದಿಲ್ಲ, ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ನಡು ತೋರಿಸ್ಬೇಕಾಗತ್ತೆ. ಮೂರನೇ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಮೌಲ್ಯ ಅಂದರೆ ನಾನು ನಡು ತೋರಿಸ್ಬೇಕಾದಂಥದ್ದು. ಜನ ನಾನು ಮಾಡಿದ ಹಾಗೆ ಮಾಡ್ತಾರೆ ವಿನಃ ನಾನು ಹೇಳಿದ ಹಾಗೆ ಮಾಡೋಲ್ಲ. ನಿಮಗೆ ಯಾರು ಮೇಷ್ಟ್ರು ಪ್ರಿಯ ಅಂತ ಪರೀಕ್ಷೆ ಮಾಡಿಕೊಂಡ್ರೆ, ಯಾರು ಮೇಷ್ಟ್ರು ವೈಯಕ್ತಿಕವಾಗಿ ಆದರ್ಶವಾಗಿದ್ದರೋ ಅವರು ನಮಗೆ ಆದರ್ಶ ಆದರು. ಮಕ್ಕಳೇ ನೋಡಿ, ಈ ನಿಯಮದ ಪಾಲನೆ ಇದೆಯಲ್ಲ, ಸಮಯ ಪಾಲನೆ ಬಹಳ ಮುಖ್ಯ. ಸಮಯ ಪಾಲನೆ ಬಹಳ ಆದರ್ಶ, ಅದು ಸಮಯ ಪಾಲನೆ ತಪ್ಪಬಾರ್ದು ಅಂತ ಮೇಷ್ಟ್ರು ಪಾಠ ಮಾಡಿ ದಿನಾ ಕ್ಲಾಸಿಗೆ 10 ನಿಮಿಷ ಲೇಟಾಗಿ ಹೋಗ್ತಿದ್ರೆ ಏನಾಗುತ್ತೆ ಹೇಳಿ ಮಕ್ಕಳು? ಸುಮ್ಮನೆ ಮೇಷ್ಟ್ರು ಹೇಳ್ತಾರೆ ಅಷ್ಟೇ, ಮಾಡಲ್ಲ. ಅವ್ರ ತಲೆಯಲ್ಲಿ ಉಳಿಯೋದು ಮೇಷ್ಟ್ರು ಏನು ಮಾಡಿದರೂ ಉಳಿತದೆ ವಿನಃ ಏನು ಹೇಳಿದರೂ ಉಳಿಯಲ್ಲ. ಆದ್ದರಿಂದ ಮೌಲ್ಯಗಳನ್ನು ಮಾಡಿಸುವಂಥ ವ್ಯಕ್ತಿ. ಮೂರನೇ ಪ್ರಶ್ನೆ, ಮಕ್ಕಳನ್ನು ನಿಮ್ಮ ಮಕ್ಕಳ ಹಾಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ, ನಿಮ್ಮ ಮಕ್ಕಳಷ್ಟಾದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ರಂಗನಾಥನಂಜಿ ಕೇಳಿದರು. ನನಗೆ ಅವಾಗ 21 ವರ್ಷ. ಎಸ್ ಸರ್, ಎಸ್ ಸ್ವಾಮೀಜಿ. ಹಾಂ ಸ್ವಾಮೀಜಿ ಅಂದೆ. ಏನು ಹಾಂ ಸ್ವಾಮೀಜಿ, ಮದುವೆನಾಗಿಲ್ಲ ನಿನಗೇನು ಅಂದರು. ನನಗೆ ತಮಾಷೆ ಭಾಳ ಇಷ್ಟ. ನಾನು ಹೇಳಿದೆ, ಸ್ವಾಮೀಜಿ ನನಗೆ ಮಕ್ಕಳ ಬಗ್ಗೆ ಪ್ರೀತಿ ಮಾಡಬೇಕು ಅಂದರೆ ಮದುವೆ ಆಗಬೇಕು ಅಂತ ಏನಿಲ್ಲ. ಹೌದಾ ಅಂದರು. ಹೌದು ಮತ್ತೆ, ನೀವು ಮದುವೆ ಆಗಿಲ್ಲ, ಸಂಸಾರ ಬಗ್ಗೆ ಮಾತಾಡಲ್ವಾ ಅಂತ ಕೇಳಿದೆ. ಸುಮ್ಮನೆ ಇವರು ಮಾತಾಡಬೇಡಾಗಿಲ್ಲ ಅಂತ ಹೇಳಿದರು. ಈ ಪ್ರಶ್ನೆ ಎಷ್ಟು ಅದ್ಭುತವಾದದ್ದು ಅಂತಂದರೆ, ಕ್ಯಾನ್ ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆಸ್ ಮಚ್ ಆಸ್ ಯುವರ್ ಓನ್ ಚಿಲ್ಡ್ರನ್? ಈ ಮಾತು ಬಂದಾಗ ಅನಿಸುತ್ತೆ ಎಷ್ಟೋ ಜನ ಟೀಚರ್ ಆ ಥರ ಮಾಡಿದ್ದಾರೆ, ದೊಡ್ಡ ಟೀಚರ್ಸ್ ಆಗಿ ಹೋಗಿದ್ದಾರೆ ಜೀವನದಲ್ಲಿ, ತಮ್ಮದಾದದ್ದನ್ನು ಎಲ್ಲ ಹಂಚಿಬಿಟ್ಟು ಹೋಗಿದ್ದಾರೆ, ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಶ್ರೀರಾಮಕೃಷ್ಣರು ನರೇಂದ್ರರು ಸಾಕಲ್ಲ ಒಂದು ಎಕ್ಸಾಂಪಲ್ಲು. ಇವರು ಭಾವ ಸಮಾಧಿಯಲ್ಲಿದ್ದಾಗ ನಿರ್ವಿಕಲ್ಪ ಸಮಾಧಿ ಬೇಕು ಅಂತ ಒದ್ದಾಡ್ತಿದ್ರು ವಿವೇಕಾನಂದರು, ಕೇಳ್ತಾ ಇದ್ರು ಗುರುಗಳಿಗೆ, ಗುರುಗಳು ಕೊಡಲಿಲ್ಲ, ಅನಾರೋಗ್ಯ ಗುರುಗಳ ಮೇಲೆ ಇದ್ದಾರೆ. ಒಂದು ದಿವಸ ವಿವೇಕಾನಂದ ಕೂತ್ಕೊಂಡು ಸಮಾಧಿ ಧ್ಯಾನದಲ್ಲಿ ಕೂತ್ಕೊಂಡಾಗ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬಿಟ್ರು. ಸುತ್ತ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಯಿತು. ಅವ್ರು ಕೂಗ್ತಾ ಇದ್ರಂತೆ ಕೆಳಗಿಳಿದು ಬರಬೇಕಾದ್ರೆ, ನನ್ನ ದೇಹ ಎಲ್ಲಿ, ದೇಹ ಎಲ್ಲಿ ಅಂತ. ಆಗ ಹುಡುಗರೆಲ್ಲ ಹೋಗಿ ಗುರುಗಳಿಗೆ ಹೇಳಿದ್ರಂತೆ, ನರೇಂದ್ರ ಹೇಗೋ ಕೂಕ್ಕೋತಾ ಇದ್ದಾನೆ, ಏನಾದರೂ ಮಾಡಿ ಅವನಿಗೆ ಅಂತ. ಅವ್ರು ಹೇಳಿದ ಅವ್ರು ಗೊತ್ತಾಯ್ತಲ್ಲೇ, ಭಾಳ ಕಾಡಿದ್ದಾನೆ ನನಗವನು, ಸ್ವಲ್ಪ ಅನುಭವಿಸ್ಲಿ ಅವನು, ಆಮೇಲೆ ಬರ್ತಾನಂತಾನೆ ಅಂತ. ಕೆಳಗಿಳಿದು ಬಂದಮೇಲೆ ವಿವೇಕಾನಂದರಿಗೆ ಆಗ್ಬಿಟ್ಟಿದ್ದು ಅನುಭವ ಆಗಿದೆ, ಅವರ್ಚಿನಿ ಅನುಭವ ಆಗಿದೆ. ಹೋಗ್ಬಿಟ್ಟು ಗುರುಗಳ ಹತ್ರ ಹಂಚ್ಕೋಬೇಕು ಅಂತ ಹೋಗಿ ಮುಂದೆ ಕೂತ್ಕೊಂಡ್ರೆ ಗುರುಗಳಿಗೆ ಗೊತ್ತಾಗಿದೆ, ಇಬ್ಬರು ಎದುರ ಬದರ ಕೂತ್ಕೊಂಡು ಇಬ್ಬರು ಕಣ್ಣಲ್ಲೂ ನೀರು. ಆಗ ಶ್ರೀರಾಮಕೃಷ್ಣರು ಅವನ ಹಣೆ ಮೇಲೆ ಕೈ ಇಟ್ಬಿಟ್ಟು ಹಣೆ ಮೂಸ್ಬಿಟ್ಟು ಹೇಳಿದ್ರಂತೆ, ನೋಡು ಇವತ್ತಿಗೆ ನನ್ನದಾಗಿರೋದನ್ನು ಎಲ್ಲ ನಿನಗೆ ಕೊಟ್ಟು ನಾನು ಫಕೀರ್ನಾಗ್ಬಿಟ್ಟೆ ನಾನು ಅಂತ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ನನ್ನದಾಗಿರೋದನ್ನು ಎಲ್ಲ ಕೊಟ್ಟು ನಾನು ಖಾಲಿ ಆಗಿಬಿಟ್ಟೆ ಅಂತ ಹೇಳೋದಿದೆಯಲ್ಲ ಮೇಷ್ಟ್ರು, ಇದು ಧನ್ಯತೆಯ ಪರಾಕಾಷ್ಠೆ ಅನಿಸುತ್ತೆ. ಅಂತ ಶಿಷ್ಯನೂ ಧನ್ಯ, ಅಂತ ಗುರುಗಳು ಧನ್ಯರು.

0: रेडियो सारंग 107.8 FM।
1: ನನ್ನದಾಗಿರೋದನ್ನ ಎಲ್ಲ ಕೊಡಬೇಕು, ಎಲ್ಲ ಕೊಟ್ಟು ಖಾಲಿಯಾಗೋದಿದೆಯಲ್ಲ, ಇದು ಪ್ರೀತಿ ಅಂತ ತೋರಿಸ ಹೆಚ್ಚಿಂದು. ದ್ರೋಣಾಚಾರ್ಯ ಹೇಳ್ತಾರೆ, ಅಶ್ವತ್ಥಾಮ, ಇದು ಅಶ್ವತ್ಥಾಮ ದ್ರೋಣಾಚಾರ್ಯ ಮಗ, ಅರ್ಜುನನಿಗೆ ಹೇಳ್ತಾರೆ, ಮಗು ನಿನಗೆ ಧಾರೆ ಕೊಟ್ಟಿದ್ದೇನೋ ನನ್ನ ಶಕ್ತಿಯನ್ನೆಲ್ಲ, ಶಿಷ್ಯ ಅವನು, ನನ್ನ ಶಕ್ತಿಯನ್ನು ಪೂರ್ತಿ ನಿನಗೆ ಧಾರೆ ಕೊಟ್ಟಿದ್ದೇನೆ ಅಂಥೇಳಿ ವ್ಯಾಸರು, ವೇದವ್ಯಾಸರು ಮಹಾಭಾರತದಲ್ಲಿ ಮಾತನ್ನು ಹೇಳ್ತಾರೆ, ಅಶ್ವತ್ಥಾಮ ನನ್ನ ಕಾಮಪುತ್ರ, ಆದರೆ ಅರ್ಜುನ ನೀನು ನನ್ನ ಪ್ರೇಮ ಪುತ್ರ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹೇಳಬೇಕಾದ್ರೆ ಗುರುಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ನಾನು ಹೇಳಿದೆ ಸ್ವಾಮೀಜಿಗೆ, ನನಗೊಂದು ಅನುಭವ ಆಗಿದೆ ಸ್ವಾಮೀಜಿ, ಆದ್ದರಿಂದ ನಾನು ಸಾಧಿಸ್ಬೋದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ. ಆ ಘಟನೆ ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ. ಸಾಕಷ್ಟು ಕಡೆ ಹೇಳಿದ್ದು ಉಂಟು, ಅದು ಹೇಳದೆ ಹೋದರೆ ಮಾತು ಅಪೂರ್ಣ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ನನಗೆ ಆದಂಥ ಒಂದು ಅನುಭವ ಇದು, ಇದು ಸಾಕಷ್ಟು ಕಡೆ ಪಬ್ಲಿಷ್ ಆಗಿದೆ ಕತೆ ಇದು. ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ, ನಾನು ಧಾರವಾಡದಲ್ಲಿ ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ ಭಾಳ ವರ್ಷ ಹಿಂದೆ, 40 ವರ್ಷ ಹಿಂದೆ. ನನ್ನ ಅಕ್ಕ ಎಮ್ ಎಸ್ ಸಿ ಪರೀಕ್ಷೆಗೆ ಕೂತ್ಕೊಂಡಿದ್ದು, ನಮ್ಮ ತಂದೆ ಸರ್ಕಾರಿ ನೌಕರದಾರ, ಪ್ರಾಮಾಣಿಕ ನೌಕರಾದ್ದರಿಂದ ಮೇಲೆ ಮೇಲೆ ಟ್ರಾನ್ಸ್ಫರ್ ಆಗೋದು. ಹಾಗೆ ಕೊನೆಗೆ ಅವರು ದಕ್ಷಿಣ ಭಾಗ ಕೋಲಾರದಲ್ಲಿ ಅವರಿದ್ದರು. ಹಿಂಗೆ ಓದ್ತಾ ಇದ್ದರೆ ಮಕ್ಕಳಿಗೆ ಅಭ್ಯಾಸ ಸರಿಯಾಗಲ್ಲ ಅಂಥೇಳಿ ನನ್ನ ತಂದೆ ಒಂದು ಬೇರೆ ಮನೆ ಮಾಡಿ ನಾನು ನನ್ನ ಅಕ್ಕ ಮಾಳಮಡ್ಡಿಯಲ್ಲಿ ಇರ್ತಾ ಇದ್ವಿ, ತಂದೆಯಲ್ಲಿ ಕೋಲಾರದಲ್ಲಿ. ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗೀತು, ನಮ್ಮ ಅಕ್ಕನ ಎಮ್ ಎಸ್ ಸಿ ಪರೀಕ್ಷೆ ಮುಗಿಲಿ ಅಂತ ಕಾಯ್ಕೊಂಡು ಮುಗಿದ ಮೇಲೆ ಇಬ್ಬರು ತಂದೆ ತಾಯಿ ಕಡೆ ಇರೋಣ ಅಂತ ಹೋದ್ವಿ. ಸೂಟಿ ಆದಾಗ ಹೋಗ್ಬೇಕಲ್ಲ ಅಷ್ಟೇ, ನಾವು ತಂದೆಗೆ ಭಾಳ ಖುಷಿ ಆಯಿತು ಮಕ್ಕಳು ಬಂದಿದ್ದಾರೆ ಅಂಥೇಳಿ, ಅವ್ರಿಗೊಂದು ಸಮಯ ಮಾಡೋಣ ಅಂತ ಒಂದು 7-8 ದಿವಸ ಒಂದು ಪ್ರವಾಸ ಅರೇಂಜ್ ಮಾಡಿದರು. ತಿರುಪತಿ, ಕಾಳಹಸ್ತಿ ಎಲ್ಲ ಹೋಗಿ ಬರೋದಕ್ಕೆ ಒಂದು ಪ್ರಯಾಣ ಮಾಡಿದರು. ಹೋಗ್ಬಿಟ್ಟು ರಾತ್ರಿ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ನಮ್ಮ ತಂದೆ ಎದ್ದು ಪೇಪರ್ ಓದ್ತಾಯಿದ್ರು. ಕೆಲವು ಗಂಡಸರಿಗೆ ಇದೊಂದು ಕೆಟ್ಟ ಉಂಟು, ಊರಿಗೆ ಹೋದರೆ ಬಂದ ತಕ್ಷಣ ತಾವು ಊರಲ್ಲಿ ಇಲ್ಲದೇ ಇದ್ದಾಗ ಬಂದಿರುವಂಥ ಎಲ್ಲ ದಿವಸದ ಪೇಪರ್ ಓದಬೇಕು. ಪೇಪರ್ ಓದಿ ಅಯ್ಯೋ ನಾ ಪೇಪರ್ ಓದದೆ ಹೋದ್ರೆ ಜಗತ್ತು ಹೆಂಗೆ ಮುಂದೆ ಹೋಯಿತು ಅಂತ ಆಶ್ಚರ್ಯ ಆಗ್ತದೆ ಅವ್ರಿಗೆ. ಹಂಗೆ ನನ್ನ ತಂದೆ ಓದ್ತಾ ಇದ್ದೆ ಎಲ್ಲ ಪೇಪರ್, ತಕ್ಷಣ ಅವ್ರ ಕಣ್ಣಿಗೆ ಬಿತ್ತು, ಅರೆ ರಿಸಲ್ಟ್ ಬಂದುಬಿಟ್ಟಿದೆ ಎಸ್ ಎಸ್ ಎಲ್ ಸಿದು, 5 ದಿವಸ ಆಗೋಯ್ತು ರಿಸಲ್ಟ್ ಬಂದು. ನಾನು ಇನ್ನೂ ಮಲ್ಕೊಂಡಿದ್ದೆ. ನನ್ನ ಅಕ್ಕನ ಕೇಳಿದರು, ಏನು ನಿಮ್ಮ ನಂಬರು ಅಂತ. ನನಗಿಂತ ಹೆಚ್ಚು ಆಕೆ ಗೊತ್ತು, ಆಕೆ ನಂಬರ್ ಹೇಳಿದ್ದು. ತಾವು ಗಮನಿಸಬೇಕಾದ ಆಗಿನ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ನಂಬರು ಪೇಪರಲ್ಲಿ ಬರೋದು, ನಂಬರ್ ಕಮ್ಮಿ ಇರ್ತಿತ್ತಲ್ಲ, ನಂಬರೇ ಬರ್ತಿತ್ತು. ತಕ್ಷಣ ಪೇಪರ್ ಹಾಸಿ ಕಲ್ಪನೆ ಮಾಡ್ಕೋಬೋದು ನೀವು, ಮೊಳಕಾಲೂರಿ ಆ ಲಾಟ್ರಿ ನಂಬರ್ ನೋಡ್ತಾರಲ್ಲ ಹಾಗೆ ನೋಡ್ಬೇಕು ಅದನ್ನು. ನಮ್ಮ ತಂದೆ ಎಲ್ಲ ನೋಡ್ತಾ ಇದ್ದಾರೆ, ಅಕ್ಕ ಮೊದಲು ರ್ಯಾಂಕ್ ಲಿಸ್ಟ್ ನೋಡಿದ್ದು, ರ್ಯಾಂಕಲ್ಲಿ ಬಂದೇ ಬರುತ್ತೆ ಒಂದು ಅಂತ. ರ್ಯಾಂಕಲ್ಲಿ ಹೆಸರಿಲ್ಲ, ಅಯ್ಯೋ ಇವ್ನು ಹಾಳು ಮಾಡ್ಕೊಂಡ, ರ್ಯಾಂಕ್ ಹೋಯ್ತೀವಿ ಒಂದು ಅಂದ್ಕೊಂಡು ಫಸ್ಟ್ ಕ್ಲಾಸಲ್ಲಿ ನೋಡಿದ್ದು. ಫಸ್ಟ್ ಕ್ಲಾಸಲ್ಲೂ ನಂಬರ್ ಇಲ್ಲ, ಅಯ್ಯೋ ಕರ್ಮ ಫಸ್ಟ್ ಕ್ಲಾಸೂ ಇಲ್ಲ, ಸೆಕೆಂಡ್ ಕ್ಲಾಸ್ ಆದರೂ ಆಗಿದ್ದಾನೇ ಇಲ್ಲ ನೋಡೋಣ. ಸೆಕೆಂಡ್ ಕ್ಲಾಸಲ್ಲಿ ನೋಡಿದ್ರು ಅಲ್ಲೂ ಇಲ್ಲ, ಪಾಸ್ ಆದರೂ ಆಗಿದ್ದಾನೇ ಇಲ್ಲ ಇವನು ಅಂತ ಆತಂಕದಿಂದ ಪಾಸ್ ಕ್ಲಾಸಲ್ಲಿ ನೋಡಿದ್ರು ಅಲ್ಲೂ ಹೆಸರಿಲ್ಲ. ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿದ್ದೆ ನಾನು. ನಮ್ಮ ಅಕ್ಕ ನಮ್ಮ ತಾಯಿ ಅತ್ರು, ನಮ್ಮ ತಂದೆಗೆ ಬಲು ಕೋಪ, ಇಡಿಯಟ್ ಎಸ್ ಎಲ್ ಸಿ ಪಾಸ್ ಆಗಲ್ಲ ಇವನು, ಮುಂದೇನು ಮಾಡ್ತಾನೆ, ದನ ಕಾಯ್ತಾನೆ ಇವನು ಅಷ್ಟೇ ಅಂತೆಲ್ಲ ಬೈದರು. ಒಂದು 1/2 ಗಂಟೆ ಆದಮೇಲೆ ಅರ್ಥ ಆಯ್ತು ಅವರಿಗೆ ನಾನು ಒಬ್ಬನೇ ಮಗ ಅಂತ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳಿದರು, ಭಯಬೇಡ ಅವನು ಎದ್ದ ತಕ್ಷಣ ಏನಾರು ಮಾಡ್ಕೊಂಡು ನನ್ನ ಜೀವಕ್ಕೆಲ್ಲಾದರೂ, ಭಾಳ ಸೆನ್ಸಿಟಿವ್ ಹುಡುಗ ಅವನು, ಏನನ್ಬೇಡ, ನಾನೇನು ಅಂತೀನಿ ನೀವು ಅನ್ಬೇಡ್ರಿ ಅಂತ ಆಕೆ ಇಬ್ಬರು ಒಪ್ಪಂದ ಮಾಡಿಕೊಂಡ್ರು. ನಾನು ಎದ್ದಾಗ ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರಾಗಿದ್ದರು ನನಗೆ. ತಂದೆ ತಾಯಿ ತುಂಬ ಒಳ್ಳೆತನ ತೋರಿಸಿದ್ರೆ ಹೆದರಿಕೆ ಆಗಿಬಿಡುತ್ತೆ, ಬೈತಾ ಇದ್ದರೆ ಚೆನ್ನಾಗಿರುತ್ತೆ ಅದು. ಆಮೇಲೆ ನನ್ನ ಮಕ್ಕಳನ್ನ ತಪ್ಪಿಸಿ ಓಡಾಡ್ತಾ ಇದ್ಲು. ಏನೂ ಆಗಿದೆ ಏನು ಗೊತ್ತಾಯ್ತು ನನಗೆ, ಏನೊಂದು ಗೊತ್ತಾಗ್ತಾ ಇಲ್ಲ. ಅಕ್ಕನ ಕೇಳಿದ, ಅಕ್ಕ ಏನಾಗಿದೆ, ಕಣ್ಣೆಲ್ಲ ಕೆಂಪಾಗಿ ತಾಕಿದ್ದು. ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ, ನನ್ನ ತಾಯಿಕ್ಕಿಂತ ಹೆಚ್ಚಾಗೆ ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಗಟ್ಟಿ ಅಪ್ಪಕೊಂಡು ಅಳೋಕ್ಕೆ ಶುರು ಮಾಡಿದ್ಲು, ಏನೋ ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟಿದೆಯಲ್ಲೋ ನೀನು, ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು ಅಂತ ಕೇಳಿದ್ಲು. ನನಗೆ ಗೊತ್ತೇ ಇಲ್ಲ, ನೀ ಹೇಳ್ತೀಯ ರಿಸಲ್ಟ್ ಫೇಲ್ ಆಗಿದೆ ಅಂತೇಳಿ, ಯಾವ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ, ನಾನು ಅಳೋಕ್ಕೆ ಶುರು ಮಾಡಿದೆ. ಪೇಪರ್ ತೆಗೆದು ನೋಡಿದೆ, ನಂಬರ್ ಇರಲಿಲ್ಲ. 2 ರೂಪಾಯಿ ತೊಗೊಂಡು ಹೊರಗಡೆ ಇನ್ನೊಂದು ಪೇಪರ್ ತೊಗೊಂಬಂದು, ಇಂಗ್ಲೀಷ್ ಪೇಪರು, ಹೇಳೋಕೆ ಬರಲ್ಲ ಅದ್ರಲ್ಲಿ ಕರೆಕ್ಟ್ ಇರುತ್ತೇನೋ ಅಂತ ಅದು ನೋಡಿದೆ, ಅದರಲ್ಲೂ ಇಲ್ಲ. ದುಃಖ ಆಯಿತು, ಅಳೋಕ್ಕೆ ಶುರು ಮಾಡಿದೆ, ಏನು ಮಾಡೋದಪ್ಪ ಫೇಲ್ ಆಗ್ತೀನಿ ಅಂದ್ಕೊಂಡಿರಲಿಲ್ಲ. ಮುಂದೆ ಪ್ರಯತ್ನ ಮಾಡಬೇಕಲ್ಲ ಏನಾದರೂ. ಆಗಿನ ಕಾಲದಲ್ಲಿ ಟೆಲಿಫೋನ್ ಅಂದರೆ ಭಗವಂತನ ಆಶೀರ್ವಾದ ಇದ್ದ ಹಾಗೆ, ಬರ್ತದೆ ಯಾವಾಗ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಫೋನೇ ಸಿಗಲಿಲ್ಲ, 2-3 ದಿವಸ ಪ್ರಯತ್ನ ಮಾಡಿದ್ರೆ ಫೋನ್ ಸಿಗಲಿಲ್ಲ. ನಮ್ಮ ತಂದೆ ಆದರೆ ಫೋನ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ, ಧಾರವಾಡಕ್ಕೆ ಹೋಗೋಣ ನಡಿ ಅಂದರು. ನಾನು ನಮ್ಮ ತಂದೆ ಧಾರವಾಡಕ್ಕೆ ಬಂದ್ವಿ, ಹೈಸ್ಕೂಲಿಗೆ ಹೋದ್ವಿ. ಕಲ್ಪನೆ ಮಾಡ್ಕೊಳ್ಳಿ, ನಾನು ಎಸ್ ಎಲ್ ಸಿಯಲ್ಲಿ ಫೇಲ್ ಆದ ವಿದ್ಯಾರ್ಥಿ, ಹೆಡ್ ಮಾಸ್ಟರ್ ನೋಡೋಕ್ಕೆ ಹೋಗ್ತಾ ಇದ್ದೇನೆ. ಏನು ಹೇಗೆ ಹೋಗ್ತಿರ್ಬೇಕು ಹೇಳಿ, ಏನು ನೆಪೋಲಿಯನ್ ಬೋನ ಪಾಠ ಹೋದಂಗೆ ಹೋಗ್ತೀನಾ? ನಮ್ಮ ತಂದೆ ಹಿಂದೆ ಅಡಕೊಂಡು, ಭಗವಂತ ಯಾರಿಗೂ ಕಾಣಿಸೋದು ಬೇಡಪ್ಪ ನಾನು ಅಂದ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೆಡ್ ಮಾಸ್ಟರ್ ರೂಮಿಗೆ ಹೋಗಬೇಕಾದ್ರೆ ಟೀಚರ್ಸ್ ರೂಮ್ ಪಕ್ಕದಲ್ಲೇ ಹೋಗಬೇಕು. ಮತ್ತೂ ಬೇಡ್ಕೊಂಡೆ, ಭಗವಂತ ನಮ್ಮ ಟೀಚರ್ಸ್ ಯಾರೂ ಇರೋದು ಬೇಡಪ್ಪ ಸ್ಟಾಫ್ ರೂಮಲ್ಲಿ, ಇದ್ದರೂ ಅವ್ರು ನಾನು ನೋಡಬಾರ್ದು ಅಂಥೇಳಿ ಹಿಂಗೆ ತಲೆ ತಕ್ಷಣ ಹೋಗ್ತಾ ಇದ್ದೀನಿ. ಕಳ್ಳಗಂಡಲೆ ನೋಡಿದರೆ ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಕೂತ್ಕೊಂಡಿದ್ರು. ದುರ್ದೇಕ ಅವರು ನನ್ನ ನೋಡ್ಬಿಟ್ರು, ಹೇ ಕರ್ಜಿಗೆ ಬಾಯ್ಲೆ ಅಂತ ಕರೆದ್ರು. ಕರೆದು ನಾನು ಹೋಗ್ಬೇಕಲ್ಲ, ತಲೆ ತೆಗೆಸ್ಕೊಂಡು ಆ ಬಲಿಪಶು ನಿಂತಾಗ ನಿಂತ್ಕೊಂಡೆ ಅವ್ರ ಮುಂದೆ ಹೋಗಿ. ಚೆನ್ನಾಗಿ ಬೈದರು, ನಾಚಿಕೆ ಬರಲ್ಲ ನಿನಗೆ? ಹಾಂ, ಇಡೀ ವರ್ಷ ಕಲಿಸಿದ್ದೀನಿ ಮ್ಯಾಥಮೆಟಿಕ್ಸ್, ನೀನು ಗಣಿತ ಕಲಿಸಿದ್ದೀನಿ, 35 ಮಾರ್ಕ್ ತೊಗೊಳಕ್ಕೆ ಯೋಗ್ಯತೆ ಇಲ್ಲ ನಿನಗೆ? ಇಡೀ ವರ್ಷ ಕಲಿಸಿದ್ದೀನಿ, 13 ಮಾರ್ಕ್ ತೊಗೊಂಡಿದ್ದೆ, 13 ಹೋಗೋ, ಇನ್ನೊಂದು ಪರೀಕ್ಷೆ ಕೂತ್ಕೋ, ಸೆಪ್ಟೆಂಬರ್ ಎಕ್ಸಾಮ್ ಕೂತ್ಕೋ ಹೋಗೋ, ದರಿದ್ರೆ ಮುಖ ತೋರಿಸ್ಬಿಡೋ ನನಗೆ ಅಂತೆಲ್ಲ ಬೈದರು. ಮೊದಲೇ ಮುಖಭಂಗಾಗಿ ಹೋಗಿದ್ದೆ ನನಗೆ. ಮೇಸ್ಟ್ರಿಗೆ ಬೈದಾಗ ಅಯ್ಯೋ ಭೂಮಿ ಬಾಯಿ ಬಿಡಬಾರ್ದ ಅನಿಸ್ಬಿಡ್ತು, ಹತ್ಕೊಂಡು ಹೊರಗೆ ಬಂದೆ. ಆಗಿನ ಕಾಲದಲ್ಲಿ ಮೇಸ್ಟ್ರು ಯಾರಿಗೂ ಹೆದರ್ತಿರಲಿಲ್ಲ, ನಮ್ಮ ತಂದೆನ ಒಳಗೆ ಕರೆದ್ರು, ಅವ್ರಿಗೂ ಬೈದರು ಚೆನ್ನಾಗಿ. ಏನ್ರಿ ಬುದ್ಧಿ ಇಲ್ಲ ನಿಮಗೆ? ಹಾಂ, ರಿಸಲ್ಟ್ ಬಂದಾಗ ಮನೆಗಿರೋದು ಬೇಡ, ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ ಊರಿಗೆ. ರಿಸಲ್ಟ್ ಬಂದಾಗ ಮನೇಲಿರಬೇಡ, ನೋಡಿ ಹುಡುಗ ಫೇಲ್ ಆಗಿದ್ದಾನೆ, ಇವನು ಫೇಲ್ ಆಗೋನಲ್ಲ, ನನಗೆ ಗೊತ್ತು, ಅವ್ನು ಮಾರ್ಕ್ಸ್ ಕಾರ್ಡ್ ಬಂದಿದೆ, ಕನ್ಸಾಲಿಡೇಟ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸ್ಕೂಲ್ಗೆ, ಎಲ್ಲ ವಿಷಯ ಇರುವಂಥದ್ದು ತೋರಿಸಿದಂತ ತಂದೆಗೆ. ನೋಡಿ ಇವನಿಗೆ ತೀರಾ ಕಮ್ಮಿ ಮಾರ್ಕ್ಸ್ ಬಂದದ್ದು ಸೋಷಿಯಲ್ ಸ್ಟಡೀಸಲ್ಲಿ, 92 ಬಂದಿದೆ, ಫೇಲ್ ಆಗೋದಲ್ಲ ಅವನು, ಮ್ಯಾಥಮೆಟಿಕ್ಸ್ ಫೇಲ್ ಆಗೋಲ್ಲ ಅವನು, ಆದರೆ ಏನೋ ಗೊತ್ತಿಲ್ಲ ಏನಾಗಿದೆಯೋ 13 ಮಾರ್ಕ್ ಬಂದಿದೆ ಅವನಿಗೆ, ಎಲ್ಲೋ ತಪ್ಪಾಗಿದೆ. ರೀಟೋಟ್ಲಿಂಗ್ ಈಗೂ ಇದೆ ಸರ್, ಅದು ರೀಟೋಟ್ಲಿಂಗು ಹಾಂ ಇತ್ತು ಆವಾಗ. ರೀಟೋಟ್ಲಿಂಗ್ 5 ದಿವಸ ಟೈಮ್ ಕೊಡ್ತಾ ಇದ್ರು, ರಿಸಲ್ಟ್ ಬಂದಮೇಲೆ 5 ದಿವಸದೊಳಗೆ ಅಪ್ಲೈ ಮಾಡ್ಕೋಬೇಕು, ₹5 ಫೀಸು ರೀಟೋಟ್ಲಿಂಗಿಗೆ. ನಾನು ಮೇಸ್ಟ್ ಹೇಳಿದರು, ರೀಟೋಟ್ಲಿಂಗ್ ಅಪ್ಲೈ ಮಾಡಿ ನೀವೆಲ್ಲಿದ್ದೀರಿ, ಮನೇಲಿ ಎಲ್ಲ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ಜವಾಬ್ದಾರಿ ಇಲ್ಲ ನಿಮಗೆ ಅಂದ್ಬಿಟ್ಟು. ನೋಡಿ ನಿಮ್ಮ ಮನೆಗೆ 3 ದಿವಸ ಹೋಗಿದ್ದೀನಿ ಸತತವಾಗಿ, ನಾನು ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ದಯವಿಟ್ಟು ಕಲ್ಪನೆ ಮಾಡ್ಕೋಬೇಕು ಸ್ನೇಹಿತರು ಹೇಳ್ತಿರೋದನ್ನು. ನಾನು ಮೇಸ್ಟ್ರು ದಿನ ಮನೆಗೆ ಹೋಗಿದ್ದಾರೆ ಮಧ್ಯಾಹ್ನ ನೋಡ್ಕೊಳ್ಳಿ, ಮನೆ ಕೀಲಿ ಹಾಕಿದೆ, ಬೇಜಾರಾಗಿ ಹೋಗಿದ್ದೆ ಅವರಿಗೆ ಅಂದ್ಬಿಟ್ಟು. ಏನು ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡಿ, ನಾನೇ ಪಾಲಕ ಅಂತ ಅಪ್ಲಿಕೇಶನ್ ಸೈನ್ ಮಾಡಿ 5 ರೂಪಾಯಿ ಕಟ್ಟಿ ಕಳಿಸಿದ್ದೀನಿ ಬೋರ್ಡಿಗೆ ಅಂತ ಹೇಳಿದರು. ಸ್ವಾಮಿ, ಆ ಕಾಲದಲ್ಲಿ 5 ರೂಪಾಯಿ ಟೀಚರಿಗೆ ಭಾಳ ದೊಡ್ಡ ಅಮೌಂಟು ಸ್ವಾಮಿ, 5 ರೂಪಾಯಿ ಕಟ್ಟಿ ಕಳಿಸಿದ್ದಾರೆ. ನಮ್ಮ ತಂದೆ ಹೇಳಿದರು, ಚೆನ್ನಾಗಿ ನೋಡ್ಕೊಳ್ಳಿ ಇವನ್ನ, ಏನಾರು ಮಾಡ್ಕೊಂಡು ಅವ್ನ ಜೀವಕ್ಕೆ ಭಾಳ ಸೆನ್ಸಿಟಿವ್ ಹುಡುಗ ಅವನು ಅಂತ ಹೇಳಿದರು. ನನಗೆ ಆ ದಿವಸ ಕೂಡ ನೆನಪಿದೆ, ಸ್ಪಷ್ಟವಾಗಿ ನೆನಪಿದೆ. 21 ಮೇ 20ನೇ ತಾರೀಕು ಮೇ ಮಧ್ಯಾಹ್ನ 2:30 ಆಗಿದೆ, ಮನೇಲಿ ಕೂತ್ಕೊಂಡಿದ್ದೀನಿ, ರಣರಣ ಬಿಸಿಲು, ರಸ್ತೆ ಕಾದು ಹಂಚಾಗಿದೆ, ನಾನು ಫೇಲ್ ಆದ ಹುಡುಗ, ಹೊರಗೆ ಹೋಗಲ್ಲ, ಯಾರ ಹತ್ರ ಕೂತ್ ಮನೆ ಕೂತ್ಕೊಂಡಿದ್ದೀನಿ, ನಾನು ಮೇಸ್ಟ್ ಬರೋದು ಕಾಣಿಸ್ತು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಆಗಿನ ಕಾಲದ ಮೇಸ್ಟ್ ಡ್ರೆಸ್ಸು, ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ದಪ್ಪ ಕನ್ನಡಕ. ಮೇಸ್ಟ್ ಒಂದು ಕೈಯಲ್ಲಿ ಧೋತ್ರ ಚುಂಗ್ ಹಿಡ್ಕೊಂಡಿದ್ದಾರೆ, ಅಂಚು ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿದ್ದಾರೆ, ಒಂದು ಕಾಣಲ್ಲಿ ಕುಣ್ಕೊಂಡು ಬರ್ತಾ ಇದ್ದಾರೆ, ಬೆವರು ಸುರಿತಾ ಇದೆ. ನಾನು ಏನು ಮೇಸ್ಟ್ ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ, ರಸ್ತೆ ಕಾದು ಹಂಚಾದಂಗೆ ಆಗಿದೆ, ಹೆಂಗೆ ಹೋಗ್ತಾರಪ್ಪ ಇವರು? ಯಾಕೆ ಅಂದರೆ ನನ್ನ ಪ್ರೀತಿ ಮೇಸ್ಟ್ರಿಗೆ ಡಯಾಬಿಟಿಸ್, ಬಲಗಾಲು ಹೆಬ್ಬೆರಳಿಗೆ ಏನೋ ಪೆಟ್ಟು ಮಾಡ್ಕೊಂಡಿದ್ದಾರೆ, ದಪ್ಪ ಊದ್ಕೊಂಡಿದೆ, ಚಪ್ಪಲಿ ಉಂಗುಷ್ಟದಲ್ಲಿ ಕಾಲು ಹೋಗ್ತಾ ಇಲ್ಲ, ಬೇಗ ಬೇಗ ನಡಿಬೇಕು ಅಂತ ಆಸೆ, ಚಪ್ಪಲಿ ಅಡ್ಡ ಬರ್ತಾ ಇದೆ, ಬೇಡ ಬೇಡ ಚಪ್ಪಲಿ ಉಸಾಬ್ರಿ ಅಂತ ಕೈಯಲ್ಲಿ ಹಿಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ, ರಸ್ತೆ ಕುದಿಯೋ ರಸ್ತೆ ಮೇಲೆ. ಎಲ್ಲಿ ಹೋಗ್ತಿದ್ದಾರೆ ನನ್ನ ಮೇಸ್ಟ್ರು ಅಂತ ಅಂದ್ಕೊಂಡೆ. ತಕ್ಷಣ ತೀರ್ಕೊಂಡು ನಮ್ಮ ಮನೆ ಕಡೆ ಬಂದರು, ಮನೆಯಲ್ಲಿ ನಾನು ಒಬ್ಬನೇ ಇದ್ದದ್ದು, ಮನೆ ಹೊಸ್ತಲು ಹೊರಗೆ ಚಪ್ಪಲಿ ಒಗೆದು ಒಳಗಡೆ ಬಂದರು. ನಿಮ್ಮ ಪ್ರೀತಿ ಮೇಸ್ಟ್ರು ಮಧ್ಯಾಹ್ನ ಹಾಗೆ ಮನೆಗೆ ಬಂದರೆ ಏನಾಗತ್ತೆ ಹೇಳಿ, ಏನೂ ತೋಚಲ್ಲ, ನಿಂತ್ಕೊಂಬಿಟ್ಟೆ. ಅವ್ರು ಬಂದು ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿಬಿಟ್ರು, ಗಟ್ಟಿಯಾಗಿ ಅಪ್ಕೊಂಡು ಅಳೋಕೆ ಶುರು ಮಾಡಿಬಿಟ್ರು. ಅವ್ರು ಎಷ್ಟು ಹತ್ರ ಅಂದರೆ ನನಗೆ ಯಾಕೆ ಅಳ್ತಾರೆ ಅಂತ ಗೊತ್ತಿಲ್ಲ, ನಾನು ನನ್ನ ಮೇಸ್ಟ್ರಿಗೇನೋ ತೊಂದರೆ ಆಗಿರಬೇಕು, ನಾನು ಅಳೋಕೆ ಶುರು ಮಾಡಿದೆ. ನಾನು ಈ ಘಟನೆ 100 ಸಲ ಹೇಳಿರ್ಬೇಕು ಸ್ನೇಹಿತರೆ, ಪ್ರತಿ ಸಲ ಹೇಳಿದಾಗಲೂ ನನ್ನ ಘಟನೆ ನಿನ್ನೆ ಆದಂಗೆ ಅನಿಸುತ್ತೆ. ನನಗೆ ಅಪ್ಕೊಂಡು ಅಳೋಕೆ ಶುರು ಮಾಡಿದರು. 2-3 ನಿಮಿಷ ಅಳೋದಾದ್ಮೇಲೆ ನಾನು ಹೊರಗಡೆ ತಳ್ಳಿ ಕೋಟಿನ ಒಳಗಡೆ ಕೈ ಹಾಕಿ ಒಂದು ಪೇಪರ್ ತೆಗೆದ್ರು, ಪೇಪರ್ ತೆಗೆದು ನೋಡೋ, ಟೆಲಿಗ್ರಾಮ್ ಬಂದಿದೆ SSLC ಬೋರ್ಡಿಂದ. ಟೆಲಿಗ್ರಾಮಲ್ಲಿ ಬರೆದಿತ್ತು, ರಿಸಲ್ಟ್ ಈ ಚೇಂಜ್ ಫ್ರಾಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. ನನಗೆ 8ನೇ ರ್ಯಾಂಕ್ ಬಂದಿತ್ತು ಸ್ಟೇಟಿಗೆ, ಟೆಲಿಗ್ರಾಮ್ ಬಂದಿದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ, ಇವತ್ತು ನನಗೆ ರ್ಯಾಂಕ್ ಬಂತು ಅಂತ ಸಂತೋಷ ಆಗಿರಲಿಲ್ಲ. ಆವಾಗ ಮೇಸ್ಟ್ರ್ ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ, ತುಂಬ ಸಂತೋಷ ಕೊಟ್ಟಿತ್ತು. ಸ್ನೇಹಿತರೆ, ಕಣ್ಣೀರು ಸುಮ್ಮನೆ ಬರಲ್ಲ ರೀ ಯಾವತ್ತೂ, ಅಂತಃಕರಣ ಕಲಕೋವರೆಗೂ ಕಣ್ಣಲ್ಲಿ ನೀರು ಬರೋಲ್ಲ. ನಾನು ಮೇಸ್ಟ್ರು ಯಾಕೆ ದೊಡ್ಡವರು ಆದರು ಅಂದರೆ, ಹೇಳ್ತೀನಲ್ಲ, ಆ 5 ನಿಮಿಷದಲ್ಲಿ ಅಪ್ಕೊಂಡು ಹತ್ರಲ್ಲ, 5 ನಿಮಿಷದಲ್ಲಿ ಮೇಸ್ಟ್ರು ನನಗೆ ಒಂದು ಫಿಲಾಸಫಿ ಕಲಿಸ್ಬಿಟ್ರು, ಮೇಸ್ಟ್ರು ಅಂದರೆ ಹೇಗಿರಬೇಕು ಅಂತ ಕಲಿಸ್ಬಿಟ್ರು. ಹೀ ಟಾಟ್ ಮೀ ಹೌ ಎ ಟೀಚರ್ ಶುಡ್ ಬಿ. ಮೆಸೇಜ್ ವಾಸ್ ವೆರಿ ಕ್ಲಿಯರ್, ಇಫ್ ಯು ಕಾಂಟ್ ಲವ್ ಯುವರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಇನ್ ಟೀಚಿಂಗ್. ಮಾಸ್ಟರ್ ಬಗ್ಗೆ, ಮಕ್ಕಳ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಮೇಸ್ಟ್ರ್ ಆಗಿರೋದು ಅರ್ಥ ಇಲ್ಲ ಅಂತ ಕಲಿಸ್ಬಿಟ್ರು. ಮನೆಗೆ ಬಂದು ಹತ್ಕೊಂಡು ಹತ್ರಲ್ಲ ನನ್ನ ಮೇಸ್ಟ್ರು, ಯಾಕೆ ಎತ್ತರಕ್ಕೆ ಹೋಗ್ತಾರೆ ಅಂದರೆ, ಅವ್ರ ಮಗ ವಸಂತ ಅನ್ನೋ ಹುಡುಗ ನನ್ನ ಕ್ಲಾಸ್ಮೇಟ್, ಅವನು ಫೇಲ್ ಆಗಿದ್ದಾನೆ ಗಣಿತಲ್ಲಿ, ಸೈನ್ಸಲ್ಲಿ, ಎರಡರಲ್ಲಿ ಫೇಲ್ ಆಗಿದ್ದಾನೆ. ಎದೆ ಮೇಲೆ ಕೈ ಇಟ್ಕೊಂಡು ಪರೀಕ್ಷೆ ಮಾಡ್ಕೊಳ್ಳೋಣ, ನಮ್ಮ ಹೃದಯ ಪರೀಕ್ಷೆ ಮಾಡ್ಕೊಳ್ಳೋಣ. ನನ್ನ ಮಗನೇ ಫೇಲ್ ಆದಾಗ ಬೇರೆ ಹುಡುಗರ ಬಗ್ಗೆ ಚಿಂತೆ ಮಾಡೋಕ್ಕೆ ಅವಕಾಶ ಇದೆಯಾ? ಇರ್ಬೋದೇನೋ ಸ್ಟಾಫ್ ರೂಮಲ್ಲಿ, ಅಲ್ರಿ ಕರ್ಜಿಗೆ ಫೇಲ್ ಮಗ ಆಗೋ ಹುಡುಗ ಅಲ್ಲ, ಯಾಕೆ ಫೇಲ್ ಆದ ಅವನು ಅನ್ಬೋದಾಗಿತ್ತು ಅಷ್ಟೇ, ಯಾರೂ ಜವಾಬ್ದಾರಿ ಇಡ್ತಿರಲಿಲ್ಲ ಅವ್ರನ್ನ. ನನ್ನ ಮೇಸ್ಟ್ರು 3 ದಿವಸ ಮನೆಗೆ ಹೋಗಿದ್ದಾರೆ, ಅವ್ರ ಜವಾಬ್ದಾರಿ ಏನಾದು ಅವ್ರ ಜವಾಬ್ದಾರಿ ಅಲ್ಲ ಅದು. ಆದರೂ ಮೂರು ಮನೆಗೆ ಹೋಗಿ ಬೇಜಾರು ಮಾಡ್ಕೊಂಡಿದ್ದಾರೆ, ಛೆ ಇವ್ರ ಮನೆ ಕೀಲಿ ಹಾಕೊಂಡು ಜವಾಬ್ದಾರಿ ಇಲ್ಲ ಇವರಿಗೆ ಅಂತೇಳಿ ಅಷ್ಟಕ್ಕೆ ಬಿಡ್ಬೋದಾಗಿತ್ತು, ಯಾರೋ ಅವ್ರನ್ನ ಜವಾಬ್ದಾರಿ ಹಿಡಿತಿರಲಿಲ್ಲ. ಆದರೆ ಮೇಷ್ಟ್ರು 5 ರೂಪಾಯಿ ಸ್ವಂತ ದುಡ್ಡು ಖರ್ಚು ಮಾಡಿ ಕಳಿಸಿದ್ರಲ್ಲ ಟೆಲಿಗ್ರಾಮು, ಅದಕ್ಕಿಂತ ಹೆಚ್ಚಾಗಿ ಟೆಲಿಗ್ರಾಮ್ ಸ್ಕೂಲಿಗೆ ಬಂದಾಗ ಒಂದು ಚೀಟಿ ಕಳಿಸ್ಬೋದಾಗಿತ್ತು ನನ್ನ ಮನೆಗೆ, ರಿಸಲ್ಟ್ ಬಂದಿದೆ ಬೇಗ ಬಂದ್ಬಿಡು ಅಂಥೇಳಿ ಓಡ್ಕೊಂಡು ಹೋಗ್ತಿದ್ದೆ ನಾನು. ನನ್ನ ಕರಿಯರ್ ತಾನೇ ಸಿಕ್ಕಾಕೊಂಡಿದ್ದೆ ಅವಾಗ, ಓಡ್ ಹೋಗ್ತಿದ್ದೆ. ಆದರೆ ನನ್ನ ಮೇಷ್ಟ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ, ತನ್ನ ಮನೆಯಲ್ಲಿ ಆಗಿರುವಂಥ ತನ್ನ ಮಗನ ಫೇಲ್ಯೂರ್ ಇದೆಯಲ್ಲ, ಸೋಲಿದೆಯಲ್ಲ, ಅದನ್ನು ಹಿಂದಿಕ್ಕಿ ಮನೆಗೆ ಬಿಸಿಲಲ್ಲಿ ಬರಿಗಾಲಲ್ಲಿ ಓಡ್ ಬಂದು ಅಪ್ಕೊಂಡು ಹತ್ತಿರಲ್ಲ ಮೇಷ್ಟ್ರು. ಇನ್ ದೋಸ್ 5 ಮಿನಿಟ್ಸ್ ಆಫ್ ಹಗಿಂಗ್ ಆ್ಯಂಡ್ ಕ್ರೈಯಿಂಗ್ ಮೈ ಟೀಚರ್ ಡೆಮಾನ್ಸ್ಟ್ರೇಟೆಡ್ ಟು ಮೀ ವಾಟ್ ಈಸ್ ಟೀಚರ್ಹುಡ್, ಶಿಕ್ಷಕತ್ವ ಅಂದರೆ ಏನು ಅನ್ನೋದನ್ನು ಕಲಿಸ್ಬಿಟ್ಟು ನನ್ನ ಮೇಷ್ಟ್ರು. ಮಕ್ಕಳನ್ನು ಪ್ರೀತಿ ಮಾಡದೆ ಹೋದರೆ ಮೇಷ್ಟ್ರಿಗೆ ಇರಬೇಡ ಕಣಯ್ಯ, ಅನ್ಯಾಯ ಮಾಡ್ತೀಯ ನೀನು ಅನ್ನೋಂಗೆ ಹೇಳ್ಬಿಟ್ರು.

0: You're listening to Radio Sarang, 107.8 FM.
1: ಒಂದು ಯೂನಿವರ್ಸಿಟಿಯಲ್ಲಿ ನಾನು ಲೆಕ್ಚರ್ ಮಾಡ್ತಾ ಇದ್ದೆ. ಮಾಡಿದಾಗ ಪ್ರೊಫೆಸರ್ ನಿಂತ್ಕೊಂಡ್ರು, ಸರ್ ನೀವೆಲ್ಲ ಹೇಳ್ತಿರೋದು ಹಳೆ ಕಾಲದ ಮಾತು ಸರ್, ಈಗೆಲ್ಲ ಆಗೋಲ್ಲ ಸರ್, ಹುಡುಗರಿಗೆ ಟೀಚರ್ ಬಗ್ಗೆ ಮರ್ಯಾದೆನೇ ಇಲ್ಲ ಸರ್, ರಿಸ್ಪೆಕ್ಟೇ ಇಲ್ಲ ಅಂದರು. ನಾನು ಸಾಮಾನ್ಯವಾಗಿ ಎಂದೂ ಹೊರಟು ಮಾತಾಡೋ ಬರೋಲ್ಲ ನನಗೆ. ತಕ್ಷಣ ಕೇಳಿದೆ, ರಿಸ್ಪೆಕ್ಟ್ ಯಾಕೆ ಇರಬೇಕು ನಿಮಗೆ ಅಂದೆ. ಏನು ಸರ್ ರಿಸ್ಪೆಕ್ಟ್ ಕೊಡಬಾರ್ದ ಹುಡುಗರು ನಮಗೆ ಅಂದರು. ನಾನು ಕೊಡಬಾರ್ದು ಅಂತೇಳಿ ಹೇಳಿಲ್ಲ, ನಿಮಗೆ ಯಾಕೆ ಬೇಕು ಹೇಳಿ ಎಂದೆ. ಏನು ಸರ್ ಹಿಂಗಂದ್ರೆ ಟೀಚರ್ ರಿಸ್ಪೆಕ್ಟ್ ಕೊಡೋದು ಬೇಡವಾ ಹುಡುಗರು ಅಂದರು. ನಾನು ಬಿಡಿ, ಯು ಜಿ ಸಿ ಸ್ಕೇಲ್ ಬರುತ್ತಾ ನಿಮಗೆ? ಯೂನಿವರ್ಸಿಟಿ ಆದರೆ ಯು ಜಿ ಸಿ ಸ್ಕೇಲ್ ಕೇಳಿದೆ, ಇಲ್ಲ ಸ್ಟೇಟ್ಸ್ ಬೋರ್ಡ್ ಅಂತ ಕೇಳ್ತಿದ್ದೆ ನಾನು. ಯು ಜಿ ಸಿ ಸ್ಕೇಲ್ ಬರುತ್ತಾ ನಿಮಗೆ ಅಂತ. ಹೌದು ಬರುತ್ತೆ, ಯೂನಿವರ್ಸಿಟಿ ಸ್ಕೇಲ್ ಬರುತ್ತೆ ನನಗೆ ಅಂದರು. ಮತ್ತೆ ರಿಸ್ಪೆಕ್ಟ್ ಆಗಬೇಕು ಅಂತ ಕೇಳಿದೆ. ಅವ್ರು ಅರ್ಥ ಆಗಲಿಲ್ಲ. ಅಲ್ಲ ಸರ್ ಸ್ಕೇಲು ಪಾಠ ಮಾಡಿದ್ದು ಮತ್ತೆ ರಿಸ್ಪೆಕ್ಟ್ ಕೊಡಬಾರ್ದು ಹುಡುಗರು ಅಂದರು. ನಾನು ಇಲ್ಲಪ್ಪ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಯು ಜಿ ಸ್ಕೇಲ್ ಬರುತ್ತೆ ರಿಸ್ಪೆಕ್ಟು ಯಾಕೆ ಬೇಕು ನಿಮಗೆ ಅಂತ ಕೇಳಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಸಿಲೆಬಸ್ ಒಂದು ಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು ನಿಮಗೆ, ಗೌರ್ಮೆಂಟ್ದು ಒಂದು ಸಿಲೆಬಸ್ ಒಂದು ಕೊಟ್ಟಿದ್ದಾರೆ. ಸಿಲೆಬಸ್ ಪಾಠ ಮಾಡಿದ್ದಕ್ಕೆ ಯು ಜಿ ಸಿ ಸ್ಕೇಲ್ಸ್ ಇದೆಯಪ್ಪ ನಿಮಗೆ. ಸಿಲೆಬಸ್ ಪಾಠ ಮಾಡಿದ್ದೆ ಯು ಜಿ ಸಿ ಸ್ಕೇಲ್ಸ್ ಇದೆ. ಸಿಲೆಬಸ್ಗಿಂತ ಹೆಚ್ಚಿಂದ ಏನಾದರೂ ಮಾಡಿದ್ದೀರಾ? ಸಿಲೆಬಸ್ ಮಾಡಿದ್ದಕ್ಕೆ ಸಂಬಳ ಬಂತು. ಸಿಲೆಬಸ್ ದಾಟಿ ಇನ್ನೇನಾದರೂ ಮಾಡಿದ್ದೀರಾ? ಮಾಡಿದ ರಿಸ್ಪೆಕ್ಟ್ ಆಟೋಮೆಟಿಕ್ಲಿ ಬರುತ್ತೆ. ಸಿಲೆಬಸ್ ಪಾಠ ಮಾಡಿದರೆ ಸಂಬಳ. ಸಿಲೆಬಸ್ಗಿಂತ ಹೆಚ್ಚಾದದ ಅಂತಃಕರಣ, ಆ ಪ್ರೀತಿ, ಆ ದಯೆ, ಅನುಕಂಪೆ ಮಕ್ಕಳಿಗೆ ತೋರಿಸಿದ್ರೆ ರಿಸ್ಪೆಕ್ಟ್ ಅನ್ನೋ ಪ್ರಶ್ನೆ ಕೇಳೋದು ಬರೋದೇ ಇಲ್ಲ. ರಿಸ್ಪೆಕ್ಟ್ ಈಸ್ ನಾಟ್ ಆಸ್ಟ್ ಫಾರ್, ಇಟ್ ಈಸ್ ಕಮಾಂಡೆಡ್. ಇವತ್ತಿಗಾದ್ರೂ ನನ್ನ ಮೇಷ್ಟ್ ಕಂಡ್ರೆ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಇನ್ನು ಕೆಲವು ನೋಡಿದ್ರೆ ಅಯ್ಯೋ ಬಂದಪ್ಪ ಇವನು ಬೇಡ ಹೋಗೋದು ಬೇಡ ಅಂತ ಕಡೆ ಹೋಗ್ತೀವಿ. ಯಾಕೆ ಹೇಳಿ? ಇಬ್ಬರು ಸಿಲೆಬಸ್ಸೇ ಕಲಿಸಿದವರು. ಒಬ್ಬರು ಸಿಲೆಬಸ್ ದಾಟಿ ವ್ಯಕ್ತಿತ್ವ ನನ್ನ ಮೇಲೆ ಛಾಪು ಮೂಡಿಸಿದ್ರು, ಇನ್ನೊಬ್ಬರು ಬರೀ ಸಿಲೆಬಸ್ ಮಾಡಿ ಹೋದರು. ಆದ್ದರಿಂದ ಸ್ನೇಹಿತರೆ, ವ್ಯಕ್ತಿತ್ವ ದೃಷ್ಟಿ, ಧ್ಯೇಯ ದೃಷ್ಟಿ ಒಂದೇ ಒಂದು ದೃಷ್ಟಿ. ನಮ್ಮ ಶಿಕ್ಷಣ ವಿದ್ಯಾರ್ಥಿ ಮುಖವಾಗಿರಬೇಕು ಅನ್ನುವಂಥದ್ದು. ಕೊನೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಹ್ಯಾಕ್ ಕಲಿಸ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಬರೆದಿದ್ದೇನೆ ಎಲ್ಲೊಂದು ಕಡೆಗೆ. ಮಕ್ಕಳಿಗೆ ಸೃಜನಶೀಲವಾಗಿ ಕಲಿಸ್ಬೇಕಾದ್ರೆ ಹೇಗಿರಬೇಕು? ಕಣ್ಮನ ಚಿತ್ರ ಇದ್ದರೆ ಸಾಕು. ಮೂರು ಭಾಗ ಇದೆ. ತಾಯಿ ಮಗುಗೆ ನಡಿಗೆಯನ್ನು ಹೇಗೆ ಕಲಿಸ್ಕೊಡ್ತಾಳೋ ಹಾಗೆ ನಾವು ಪಾಠ ಮಾಡಬೇಕು ಅಂತ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ. ಶಿಕ್ಷಕ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಟೀಚ್ ಎ ಚೈಲ್ಡ್. ಮಗು ಕಲಿಸೋಕೆ ಸಾಧ್ಯ ಇಲ್ಲ. ಮಗುವನ್ನು ಕಲಿಸೋದು ಅಂದರೆ ಒಂದು ಸಸಿ ಬೆಳೆಸಿದ ಹಾಗೆ, ಒಂದು ಸಣ್ಣ ಮರ ಬೆಳೆಸಿದ ಹಾಗೆ. ಒಂದು ಸಣ್ಣ ಗಿಡ ಹಾಕಿ ನೆಲದಲ್ಲಿ ಹಾಕಿ ಉದ್ದ ಆಯ್ತಲ್ಲ ಜನ ಎಳೆದೆಳೆದು ನೋಡೋಕ್ಕಾಗತ್ತಾ? ಏನು ಮಾಡ್ಬೋದು ಹೇಳಿ? ನಾವೇನು ಮಾಡ್ತೀವಿ, ಗಿಡ ಹಾಕಿದವರು ಸುತ್ತಲಿನ ಮಣ್ಣನ್ನು ಸಡಲ್ ಮಾಡ್ತೇವೆ, ಸ್ವಲ್ಪ ನೀರು ಹಾಕ್ತೇವೆ, ಸ್ವಲ್ಪ ಗೊಬ್ಬರ ಹಾಕಿ ಬಿಸಿಲು ಬೀಳೋಕೆ ಅವಕಾಶ ಮಾಡಿಕೊಡ್ತೇವೆ. ಗಿಡ ತನ್ನಿಂದಾಗಿ ತಾನೇ ಬೆಳೀತದೆ.
2: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: ಪ್ರಸಾರಣ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:02. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ದೋಷ ಆರೋಪ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ನನ್ನು ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಬೃಹತ್ ಜನತಾ ನ್ಯಾಯಾಲಯ ಪ್ರತಿಭಟನಾ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರದ ವಿರುದ್ದ ಸಹಸ್ರಾರು ಜನರು ರಣಕಹಳೆ ಮೊಳಗಿಸಿದರು. ಗುರುವಾರ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಿಜಿಪಿ ಪಕ್ಷ, ಎಸ್ಐಆರ್ ವಿರೋಧಿ ಒಕ್ಕೂಟ, ವಿವಿಧ ನಾಗರಿಕ ಹಕ್ಕುಗಳ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಿಂದ ಉಂಟಾಗಿರುವ ಅನ್ಯಾಯ ಮತ್ತು ಮತದಾರರ ಹಕ್ಕುಗಳ ಮೇಲಿನ ಪರಿಣಾಮಗಳ ವಿರುದ್ದ ಜನತಾ ನ್ಯಾಯಾಲಯ ಪ್ರತಿಭಟನಾ ಸಮಾವೇಶದಲ್ಲಿ ಖ್ಯಾತ ಯೂಟ್ಯೂಬರ್ ಧ್ರುವ ರಾಠಿ, ಸುಪ್ರೀಂಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ವಿ ಗೋಪಾಲಗೌಡ, ಬಹುಭಾಷಾ ನಟ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ರಾಜ್, ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್, ಸಿಜಿಪಿ ಪ್ರಮುಖರಾದ ಅಭಿಜಿತ್, ದೀಪ್ ಕೆ ಆಶುತೋಷ್ ರಾಂಕ, ಆಯಿಷಾ ಘೋಷ್, ಸೌರವ್ ದಾಸ್, ಹಿರಿಯ ಸಾಹಿತಿಗಳಾದ ದೇವನೂರ ಮಹಾದೇವ, ವಿಜಯಮ್ಮ ಮಾಜಿ ಸಚಿವ ನಸೀರ್ ಅಹಮದ್, ನೂರು ಶ್ರೀಧರ್, ಕೆ ಮಹಾಂತೇಶ್, ತಾಹಿರ್ ಅಬ್ದುಲ್ ಮೊಹಮ್ಮದ್, ಹಾಗೆಯೇ ಅರುಣ್ ಲೂಯಿಸ್, ನಿವೃತ್ತ ಐಎಎಸ್ ಅಧಿಕಾರಿ ಎಬಿ ಇಬ್ರಾಹಿಂ, ಕೆಎಲ್ ಅಶೋಕ್ ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ವಜಾಗೊಳಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಘೋಷಣೆಯನ್ನು ಕೂಗಿದರು. ಸರಕು ಹಾಗೂ ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಗಳನ್ನು ಗುರುವಾರ ಘೋಷಿಸಲಾಗಿದೆ. ವ್ಯವಹಾರ ಅನುಸರಣೆಯನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣಾ ಪ್ರಕ್ರಿಯೆಗೆ ಜಿಎಸ್ಟಿ ಮಂಡಳಿ ತನ್ನ 57ನೇ ಸಭೆಯಲ್ಲಿ ಅನುಮೋದನೆ ಕೊಟ್ಟಿದೆ. ನೋಂದಣಿ ಮತ್ತು ಮರುಪಾವತಿಗಳ ಸರಳೀಕರಣ, ಜಿಎಸ್ಟಿ ಕಾನೂನುಗಳ ಅಡಿಯಲ್ಲಿ ಬಂಧನದ ಅಧಿಕಾರವನ್ನು ರದ್ದುಪಡಿಸುವುದು, ಅಪರಾಧಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲು ಹಣಕಾಸಿನ ಮಿತಿಯನ್ನು 5 ಕೋಟಿಯಿಂದ 10 ಕೋಟಿ ರೂಪಾಯಿಗೆ ಹೆಚ್ಚಿಸುವುದು, ಸಾಮಾನ್ಯ ದಂಡದ ಮೊತ್ತವನ್ನು 25,000 ರಿಂದ 10,000 ರೂಪಾಯಿಗಳಿಗೆ ಇಳಿಸುವುದು ಇವುಗಳಲ್ಲಿ ಸೇರಿದೆ. ಇನ್ನು ನಮ್ಮ ರಾಜ್ಯದ ಹಳೆಯ ಅನುದಾನ ಬಾಕಿ ವಿಚಾರವಾಗಿ ವಿತ್ತ ಸಚಿವರೊಂದಿಗೆ ಚರ್ಚೆ ಮಾಡಿದ್ದು ಕೆಲವು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಈಗ ಈ ಬಗ್ಗೆ ಹೇಳುವುದಿಲ್ಲ, ನಂತರ ಮಾತನಾಡ್ತೀವಿ ಎಂದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗುರುವಾರ ಹೊಸ ದಿಲ್ಲಿಯಲ್ಲಿ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯ ಬಳಿಕ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಎಸ್ಟಿ ಕೌನ್ಸಿಲ್ ಸಭೆ ಅತ್ಯುತ್ತಮವಾಗಿ ನಡೆಯಿತು, ಕರ್ನಾಟಕದ ಅಂಶಗಳನ್ನು ಎಲ್ಲರೂ ಕೂಡ ಒಪ್ಪಿದ್ದಾರೆ ಎಂದು ಹೇಳಿದರು. ಹಿರಿಯ ನಟ ನಾನಾ ಪಾಟೇಕರ್ ಅವರು ಗೋವಾದಲ್ಲಿರುವ ತಮ್ಮ ನಿವಾಸದಲ್ಲಿ ನಿನ್ನೆ ತೀವ್ರ ಹೃದಯಾಘಾತದಿಂದ ನಿಧನರಾದರು. ಅಸ್ವಸ್ಥ ಸ್ಥಿತಿಯಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆತರಲಾಗಿದ್ದು ಬೆಳಿಗ್ಗೆ 5:20 ಅವರು ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದರು. ಅವರನ್ನು ಬದುಕಿಸಲು ವೈದ್ಯರು ಸುಮಾರು 45 ನಿಮಿಷಗಳ ಕಾಲ ಪ್ರಯತ್ನಿಸಿದರು. ಚಿಕಿತ್ಸೆಗೆ ಯಾವುದೇ ಪ್ರತಿಕ್ರಿಯೆ ಕಂಡು ಬರಲಿಲ್ಲ ಎಂದು ಆಸ್ಪತ್ರೆಯ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ದೈನಂದಿನ ಆಹಾರ ಪದ್ಧತಿಯಲ್ಲಿ ಆಹಾರ ವಿಜ್ಞಾನದ ಮಹತ್ವವನ್ನು ಅರಿತುಕೊಳ್ಳಬೇಕಾಗಿದೆ. ಮಾನವ ದೇಹದ ರೋಗ ನಿರೋಧಕ ವ್ಯವಸ್ಥೆಯ ಕಾರ್ಯವಿಧಾನದಲ್ಲಿ ಆಹಾರ ವಹಿಸುವ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಎಂದು ಸಿಎಸ್ಐಆರ್ ಸಿಎಫ್ಆರ್ಐ ಮೈಸೂರಿನ ಮಾಜಿ ನಿರ್ದೇಶಕ ಪದ್ಮಶ್ರೀ ಪ್ರೊಫೆಸರ್ ವಿ ಪ್ರಕಾಶ್ ಅವರು ಹೇಳಿದರು. ಅವರು ನಿನ್ನೆ ಜೀವಶಾಸ್ತ್ರ ಮತ್ತು ವೈದ್ಯಕೀಯದ ಉದಯೋನ್ಮುಖ ಪರಿಕಲ್ಪನೆಗಳು ಎಂಬ ವಿಷಯದ ಕುರಿತಾಗಿ 2 ದಿನಗಳ ಸಮ್ಮೇಳನದಲ್ಲಿ ಅವರು ಮಾತನಾಡುತ್ತಿದ್ದರು. ಕೆಲವು ರೋಗಗಳನ್ನು ನಿರ್ವಹಿಸುವಲ್ಲಿ ಸೂಕ್ತ ಆಹಾರ ಪದ್ಧತಿ ರೋಗ ನಿರೋಧಕ ವ್ಯವಸ್ಥೆಯ ನಡುವಿನ ಸಂಬಂಧದ ಕುರಿತು ತಿಳಿಯಬೇಕಾಗಿದೆ. ಕಾಲಘಟ್ಟ ಬದಲಾದಂತೆ ಆಹಾರ ಕ್ರಮದಲ್ಲಿಯೂ ಬದಲಾವಣೆಗಳು ಆಗುತ್ತಿವೆ ಎಂದು ಅವರು ಹೇಳಿದರು. ಇನ್ನು ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸುಳ್ಯ ಶ್ರೀ ಚೆನ್ನಕೇಶವ ದೇವಸ್ಥಾನದ ವಠಾರದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ಕಿಶೋರ್ ಶಿರಾಡಿ ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನು ಮತ್ತು ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ 7ನೇ ಕರಡು ಅಧಿಸೂಚನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ಕೈಬಿಡಬೇಕು. ಪಶ್ಚಿಮ ಘಟ್ಟ ಜನವಸತಿ ಪ್ರದೇಶಕ್ಕೆ ಗಡಿ ಗುರುತು ಮಾಡಬೇಕು. ಪಶ್ಚಿಮ ಘಟ್ಟಕ್ಕೆ ಬರುವ ಅರಣ್ಯ ಸಂರಕ್ಷಣಾ ಕಾಯ್ದೆ ಕೃಷಿ ಭೂಮಿ ಜನವಸತಿ ಪ್ರದೇಶ ಮೂಲಭೂತ ಸೌಕರ್ಯಕ್ಕೆ ಅನ್ವಯಿಸಬಾರದು ಎಂದು ಒತ್ತಾಯಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ಎನ್ ಮನ್ಮಥ ಮಾತನಾಡಿ, ಸಮಸ್ಯೆಗಳು ಬಂದಾಗ ಎಲ್ಲರೂ ಒಗ್ಗೂಟಿ ಪ್ರತಿಭಟಿಸಬೇಕಾಗಿದೆ. ಅವರವರ ಕಾಲು ಬುಡಕ್ಕೆ ಬಂದಾಗ ಮಾತ್ರ ಧ್ವನಿ ಎತ್ತುವುದನ್ನು ಮರೆತು ನಾಡಿನ ರೈತ ರಕ್ಷಣೆಗಾಗಿ ಮುಂದಿನ ಹೋರಾಟವನ್ನು ಬಿಗಿಗೊಳಿಸೋಣ ಎಂದು ಹೇಳಿದರು. ಇನ್ನು ದೇಶದಲ್ಲಿ ಕ್ಷಯರೋಗ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಸಚಿವಾಲಯ ಆರಂಭಿಸಿರುವ ಜೋಶ್ ಕಾರ್ಯಕ್ರಮಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಂಗಳೂರಿನಲ್ಲಿ ಚಾಲನೆಯನ್ನು ನೀಡಿದರು. ದೇಶದೆಲ್ಲೆಡೆ ಕ್ಷಯರೋಗವನ್ನು ಪರಿಣಾಮಕಾರಿಯಾಗಿ ನಿರ್ಮೂಲನೆ ಮಾಡುವ ಮೂಲಕ ಕ್ಷಯ ಮುಕ್ತ ಭಾರತ ನಿರ್ಮಿಸುವ ಪರಿಕಲ್ಪನೆಯ ಈ ಜೋಶ್ ಕಾರ್ಯಕ್ರಮವನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ್ದಾರೆ. ಅದರಂತೆ ಮಂಗಳೂರಿನಲ್ಲಿರುವ ಜಿಲ್ಲಾ ಆರೋಗ್ಯಾಧಿಕಾರಿಯ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗಿಡಕ್ಕೆ ನೀರೆರಿಯುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ದೂರದೃಷ್ಟಿಯ ಟಿಬಿ ಮುಕ್ತ ಭಾರತ ಅಭಿಯಾನ ಯಶಸ್ವಿಯಾಗಲು ಜನಸಾಮಾನ್ಯರ ಸಕ್ರಿಯ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯದ ಈ ಜೋಶ್ ಯೋಜನೆಯು ಅತ್ಯುತ್ತಮ ಉಪಕ್ರಮವಾಗಿದೆ. ಗ್ರಾಮ ಪಂಚಾಯತ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬರೂ ಒಂದಾಗಿ ಕೈಜೋಡಿಸುವ ಮೂಲಕ ಟಿಬಿ ಮುಕ್ತ ಪಂಚಾಯತ್ಗಳನ್ನು ನಿರ್ಮಿಸಬೇಕು. ಈ ನಿಟ್ಟಿನಲ್ಲಿ ಕ್ಷಯರೋಗದ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು ಎಂದು ಕರೆಯನ್ನು ನೀಡಿದರು. ಇನ್ನು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ವ್ಯವಸ್ಥಾಪಿಯ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಭಕ್ತಾಭಿಮಾನಿಗಳ ಸಹಕಾರದಲ್ಲಿ ಪಂಚಮ ವರ್ಷದ ಉಡುಪಿ ಉಚ್ಚಿಲ ದಸರಾ 2026 ಅಕ್ಟೋಬರ್ 11 ಅಕ್ಟೋಬರ್ 21 ಶ್ರೀ ಕ್ಷೇತ್ರದ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣದಲ್ಲಿ ನಡೆಯಲಿದೆ. ಉಚ್ಚಿಲ ಮೊಗವೀರ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಉಚ್ಚಿಲ ದಸರಾ ರೂವಾರಿ ಜಿ ಶಂಕರ್ ಈ ಬಗ್ಗೆ ಮಾಹಿತಿ ನೀಡಿದರು. ದಸರಾ ಪ್ರಯುಕ್ತ ಪಡುಬಿದ್ರೆಯಿಂದ ಕಾಪು ಸಮುದ್ರ ತೀರದವರೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ದೇವಳದ ಸುತ್ತಲೂ ದೀಪಾಲಂಕಾರದಿಂದ ಸಿಂಗರಿಸಲಾಗಿದೆ. ಅಕ್ಟೋಬರ್ 10 ಸಂಜೆ 6:30 ವಿದ್ಯುತ್ ದೀಪಾಲಂಕಾರದ ಉದ್ಘಾಟನೆ ನಡೆಯಲಿದೆ. ಅಕ್ಟೋಬರ್ 11 ಬೆಳಿಗ್ಗೆ 9 ನವ ದುರ್ಗೆಯರ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನು ಕ್ಷೇತ್ರದ ತಂತ್ರಿ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿ ಪ್ರಧಾನ ಪುರೋಹಿತ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗುವುದು. 10:30 ಮೀನುಗಾರಿಕಾ ಸಚಿವ ಕೆಎಸ್ ಬಸವಂತಪ್ಪ ದಸರಾ ಉದ್ಘಾಟನೆ ನೆರವೇರಿಸುವರು. ಉಸ್ತುವಾರಿ ಸಚಿವ ರಿಜ್ವಾನ್ ಅರ್ಷದ್, ಸಚಿವರಾದ ಯುಟಿ ಖಾದರ್, ರುದ್ರಪ್ಪ ಎಲ್ ಲಮಾನಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ, ಮಾಹಿತಿ ಶಿಬಿರ, ಮನೋರಂಜನಾ ಜಾತ್ರಾ ಮೈದಾನದ ಉದ್ಘಾಟನೆ ಕೂಡ ನಡೆಯಲಿದೆ. ಇನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಆಯೋಜನೆಯ ರಾಷ್ಟೀಯ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ವಿರಾಸತ್ 2027 ಕನ್ನಡ ನಾಡು ನುಡಿ ಸಂಸ್ಕೃತಿಯ ರಾಷ್ಟೀಯ ಸಮ್ಮೇಳನ ಆಳ್ವಾಸ್ ನುಡಿಸಿರಿ 2027 ಈ ಬಾರಿ 2027 ಜನವರಿ 6-10 ಏಕಕಾಲಕ್ಕೆ ಮೂಡಬಿದಿರೆಯಲ್ಲಿ ಜರುಗಲಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಅವರು ತಿಳಿಸಿದರು. ಆಳ್ವಾಸ್ ನುಡಿಸಿರಿ ಕನ್ನಡ ಮನಸ್ಸು ಭವಿಷ್ಯದ ಕನಸು ಎಂಬ ಪರಿಕಲ್ಪನೆಯೊಂದಿಗೆ ಜನವರಿ 7 ಬೆಳಿಗ್ಗೆ ಉದ್ಘಾಟನೆಗೊಂಡು ಜನವರಿ 9 ಸಂಜೆ ಸಮಾಪನಗೊಳ್ಳಲಿದೆ. ನುಡಿಸಿರಿಯು ಯುವಜನತೆಯನ್ನು ಕೇಂದ್ರವಾಗಿಸಿರುವ ಪರಿಕಲ್ಪನೆ ಎಂದರು. ಆಳ್ವಾಸ್ ನುಡಿಸಿರಿಯ ಸರ್ವಾಧ್ಯಕ್ಷರಾಗಿ ಕನ್ನಡದ ಹೆಸರಾಂತ ವಿಮರ್ಶಕ ಡಾ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಆಯ್ಕೆಯಾಗಿದ್ದಾರೆ. ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಉದ್ಘಾಟನೆ ನೆರವೇರಿಸುವರು ಎಂದು ಡಾ ಆಳ್ವ ಅವರು ತಿಳಿಸಿದರು. ಇನ್ನು ನಗರ ವಿವಿಧ ವಿಭಾಗಗಳ ಅಭಿವೃದ್ಧಿ ಸಾರ್ವಜನಿಕ ಕುಂದುಕೊರತೆಯ ಪರಿಶೀಲನೆಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ರತ್ನಂ ಪಾಂಡೆ ಬುಧವಾರ ಹಲವು ಪ್ರದೇಶಕ್ಕೆ ಸ್ಥಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉರುವ ಮಾರುಕಟ್ಟೆಗೆ ಭೇಟಿ ನೀಡಿದ ಆಯುಕ್ತರು ಹೂವು, ತರಕಾರಿ, ಮಾಂಸ, ಇತರ ಮಳಿಗೆಯನ್ನು ವ್ಯವಸ್ಥಿತವಾಗಿ ವಿಂಗಡಿಸುವ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಮಾರುಕಟ್ಟೆ ಪ್ರಕ್ರಿಯೆಯನ್ನು ಭಾಗಶಃ ವಿಂಗಡಿಸುವ ಬದಲು ಸಂಪೂರ್ಣ ಟೆಂಡರ್ ಪ್ರಕ್ರಿಯೆಗೆ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಮಾರುಕಟ್ಟೆಯ ವ್ಯಾಪಾರಿಗಳು ಮಾತನಾಡಿ, ಸೂಕ್ತ ಮೂಲಸೌಕರ್ಯವಿಲ್ಲದೆ ಗ್ರಾಹಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಎಂದು ಆಯುಕ್ತರ ಗಮನ ಸೆಳೆದರು. ಇದಕ್ಕೆ ಸ್ಪಂದಿಸಿದ ಆಯುಕ್ತರು ಮಾರುಕಟ್ಟೆ ಪ್ರದೇಶದ ಸರ್ವೆ ನಡೆಸಲು ಟೌನ್ ವೆಂಡಿಂಗ್ ಕಮಿಟಿಗೆ ನಿರ್ದೇಶನ ಕೊಟ್ಟರು. ಅಲ್ಲದೆ ವ್ಯಾಪಾರಿಗಳ ಸಮಸ್ಯೆಯನ್ನು ಆಲಿಸಲು ಮುಂದಿನ ವಾರ ಪ್ರತ್ಯೇಕ ಸಭೆ ಕರೆಯುವುದಾಗಿ ಭರವಸೆಯನ್ನು ನೀಡಿದರು. ಈ ಮಧ್ಯೆ ಆಯುಕ್ತರು ಅಧಿಕಾರಿಗಳಿಗೆ 2 ಪ್ರಮುಖ ಆಯ್ಕೆಯನ್ನು ನೀಡಿ ಪರಿಶೀಲಿಸಲು ತಿಳಿಸಿದರು. ಸೆಂಟ್ರಲ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಮಾದರಿಯಲ್ಲೇ ಎಲ್ಲಾ ವ್ಯಾಪಾರಿಯನ್ನು ಮಾರುಕಟ್ಟೆ ಸಂಕೀರ್ಣದ ಒಳಗಡೆ ಸ್ಥಳಾಂತರಿಸುವುದು ಅಥವಾ ಯೋಜನೆ ವ್ಯಾಪ್ತಿಯನ್ನು ಮರುಪರಿಶೀಲಿಸಲು ಸೂಚಿಸಿದರು. ಇನ್ನು ಉರುವ ಮಾರುಕಟ್ಟೆ ಸಂಕೀರ್ಣದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಪರಿಶೀಲಿಸಿದಾಗ ರಾತ್ರಿ ವೇಳೆ ಮದ್ಯಪಾನಿಗಳಿಂದ ಅಪಾರ ಕಿರಿಕಿರಿ ಉಂಟಾಗ್ತಾ ಇದೆ ಎಂದು ವ್ಯಾಪಾರಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ ಆಯುಕ್ತರ ಗಮನಕ್ಕೆ ತಂದರು. ಈ ಬಗ್ಗೆ ಲಿಖಿತ ದೂರನ್ನು ಪಾಲಿಕೆ ಅಧಿಕಾರಿಗಳಿಗೆ ನೀಡುವಂತೆ ಭದ್ರತಾ ಸಿಬ್ಬಂದಿಗೆ ಸೂಚಿಸಿದ ಆಯುಕ್ತರು, ಮಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಡಿಸಿಪಿ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಇನ್ನು ಬಾಬುಗುಡ್ಡೆಯಲ್ಲಿರುವ ಕುದ್ಮುಲ್ ರಂಗರಾವ್ ಸ್ಮಾರಕಕ್ಕೆ ಭೇಟಿ ನೀಡಿದ ಆಯುಕ್ತರು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಈ ಪ್ರದೇಶವನ್ನು ಸುಂದರಗೊಳಿಸುವ ಬಗ್ಗೆ ಚರ್ಚಿಸಿದರು. ಸ್ಮಾರಕದ ಆವರಣದಲ್ಲಿ ಕುದ್ಮುಲ್ ರಂಗರಾವ್ ಭವನ ನಿರ್ಮಿಸಲು ಅಗತ್ಯವಿರುವ ಅಂದಾಜು ವೆಚ್ಚವನ್ನು ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ನವರಾತ್ರಿ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅನುಮತಿಸಲಾದ ಚಟುವಟಿಕೆಯನ್ನು ತಡೆಯಲು ಯತ್ನಿಸಿದರೆ, ಇದರಿಂದಾಗಿ ತೊಂದರೆಗೆ ಒಳಗಾದವರು ದೂರು ನೀಡಿದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಕಾನೂನುಬದ್ಧ ಚಟುವಟಿಕೆಯನ್ನು ಅನೈತಿಕ ಎಂಬ ನಿಲುವಿನೊಂದಿಗೆ ತಡೆಯಲು ಯತ್ನಿಸಿದರೆ ಅಂಥವರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಅವರ ಕೃತ್ಯದ ತೀವ್ರತೆಯ ಆಧಾರದ ಮೇಲೆ ಶಿಕ್ಷೆ ಅನುಭವಿಸಲಿದ್ದಾರೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆಯಾಗುವ ಸಂಭವ ಇದೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನುಬಾಹಿರ ಚಟುವಟಿಕೆಯನ್ನು ತಡೆಯಲು ಯಾರಾದರೂ ಬಯಸಿದರೆ ಅವರು ನಮಗೆ ಮಾಹಿತಿ ನೀಡಿದರೆ ಸಾಕು, ನಾವು ಅದನ್ನು ತಡೆಯುತ್ತೀವಿ ಎಂದು ಹೇಳಿದರು. ನವರಾತ್ರಿ ಹಬ್ಬದ ಅಂಗವಾಗಿ ನಗರದ ವಿವಿಧೆಡೆ ದಾಂಡಿಯಾ ಹೆಸರಿನಲ್ಲಿ ಅಸಭ್ಯ ನೃತ್ಯ, ಫ್ಯಾಷನ್ ಶೋ, ಪಾಶ್ಚಿಮಾತ್ಯ ಶೈಲಿಯ ಪಾರ್ಟಿಯನ್ನು ಆಯೋಜಿಸುತ್ತಿದ್ದು ಇದಕ್ಕೆ ಅವಕಾಶ ನೀಡಬಾರದು ಎಂದು ಸಂಘ ಪರಿವಾರದ ಕೆಲವು ಸಂಘಟನೆಗಳು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತರು ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರೆ, ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಕೇಳೋಣ. ಇದೀಗ 8:15 ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಗಜಲ್ ಹಾಡುಗಳು ಪ್ರಸಾರ, 9:30 ಕನ್ನಡ ಕಾರ್ಯಕ್ರಮ ಪ್ರಸಾರ, 10:00 ಹಲೋ ಡಾಕ್ಟರ್ ಡಾಕ್ಟರ್ ಹಾರೂನ್ ಎಚ್ ಅವರ ಜೊತೆಗೆ ಸಂದರ್ಶನ ಮೂಡಿಬರುತ್ತೆ. 11:00 ಯಕ್ಷಗಾನ ಶ್ರೀಮತಿ ಶ್ರೀಪತಿ ಭಾಗ 4 ಪ್ರಸಾರ, 11:30 ತುಳು ಕಾರ್ಯಕ್ರಮದಲ್ಲಿ ತುಳು ವಿಕಿಪೀಡಿಯಾ ಚರ್ಚೆ ಭಾಗ ಮುಂದುವರಿಯುತ್ತೆ. 12:00 ತುಳು ಹಾಡುಗಳು ಪ್ರಸಾರ, 3:00 ಒಲವಿನ ಹಾಡು, 4:00 ಮಾರ್ಗದರ್ಶಿ ಕಾರ್ಯಕ್ರಮ, 6:00 ರೇಡಿಯೋ ಸಂಜೆ ನೇರ ಪ್ರಸಾರ. ಹಾಗೆಯೇ ರಾತ್ರಿ 8:00 ಯಕ್ಷಗಾನ, 8:30 ಎಂದೂ ಮರೆಯದ ಹಾಡುಗಳು ಮೂಡಿಬರುತ್ತೆ. ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಇಂದು ಬಜೆಯ ಬೇರು ವಚ ಅಂತ ನಾವು ಆಯುರ್ವೇದದಲ್ಲಿ ಕರಿತೇವೆ. ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥದ್ದು, ವಿಶೇಷವಾಗಿ ಮಕ್ಕಳ ಮೇಲೆ ಅದು ಯಾವ ರೀತಿಯ ಕೆಲಸ ಮಾಡುತ್ತೆ, ಎಷ್ಟೆಲ್ಲ ಪ್ರಯೋಜನಗಳನ್ನು ಕೊಡುತ್ತೆ, ಅತಿಯಾಗಿ ಬಳಕೆ ಮಾಡಿದರೆ ಏನು ಸಮಸ್ಯೆ ಆಗುತ್ತೆ, ಇದರ ಬಗ್ಗೆ ತಿಳ್ಕೊಳ್ಳುವ. ಮೊದಲನೇದಾಗಿ ಹೆಸರೇ ಹೇಳೋ ಹಾಗೆ ವಚ, ವಚ ಅಂದರೆ ವಾಕ್, ವಚನಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಅದ್ಭುತವಾದಂತಹ ಮಾತಿನ ವಿಷಯದಲ್ಲಿ ತುಂಬ ಚಮತ್ಕಾರಕವಾಗಿ ಕೆಲಸ ಮಾಡುವಂಥದ್ದು. ಎಷ್ಟೋ ಬಾರಿ ಕೆಲವೊಬ್ಬರಿಗೆ ತೊದಲುತ್ತಾರಲ್ಲ ಮಾತಾಡುವುದಕ್ಕೆ, ಅಂಥವರಿಗೆ ದೊಡ್ಡವರಿಗೂ ಕೂಡ ಅದು ನಾವು ಅದನ್ನು ಕೊಟ್ಟಾಗ ಒಳ್ಳೆಯ ಬದಲಾವಣೆಯನ್ನು ಕಾಣ್ತೇವೆ. ಅವುಗಳನ್ನು ಬಳಕೆ ಮಾಡಿ ತಯಾರಿಸಿದಂತಹ ಕೆಲವು ಔಷಧಗಳನ್ನು ಕೊಟ್ಟಾಗ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ. ಇನ್ನು ಮಕ್ಕಳಿಗಂತೂ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಇದರ ಕೆಲವು ಸಿನಾನಿಮ್ಸ್ ಅಂದರೆ ವಚ ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಲ್ಲ, ಅವುಗಳ ಜೊತೆಗೆ ಇದೇನು ಕರೀತಾರೆ ಅಂತ ಒಂದು ಎರಡು ಸಿನಾನಿಮ್ ಮಾತ್ರ ಹೇಳ್ತೇನೆ. ಉಗ್ರಗಂಧ ಅಂತ ಅಂದರೆ ಅಷ್ಟು ಉಗ್ರವಾದಂತಹ ಸ್ಮೆಲ್ಲನ್ನು ಹೊಂದಿರುವಂಥದ್ದು ಅಂತ. ಮತ್ತು ಮಂಗಲ್ಯ ಅಂತ ಕೂಡ ಕರೀತಾರೆ. ಮಂಗಲ್ಯ ಅಂತಂದರೆ ಮಂಗಲಕಾರಕವಾದ ಗುಣವನ್ನು ಹೊಂದಿರುವಂಥದ್ದು, ಅಷ್ಟು ಮಂಗಲಕಾರಕವಾದದ್ದು, ಶಾರೀರಿಕವಾಗಿ ಮಾನಸಿಕವಾಗಿ ಅಷ್ಟು ಒಳ್ಳೆಯ ಇದನ್ನು ಕೊಡುವಂಥದ್ದು ಅಂತ ಅರ್ಥ. ಇನ್ನು ಇದರ ಗುಣಗಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಮೇಧ್ಯ ಅಂತ ಆಯುರ್ವೇದದಲ್ಲಿ ಕರಿತೇವೆ. ಮೇಧ್ಯ ಅಂತಂದರೆ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ, ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸಹಜವಾಗಿ ಯಾವ ಮಗುವಿಗೆ ನಾವು ನಿತ್ಯವೂ ಬಜೆಯನ್ನು ತೆಗೆದು ಕೊಡ್ತೀವೋ ಅಂಥ ಮಗು ಮುಂದೆ ಬುದ್ಧಿವಂತನಾಗ್ತಾನೆ, ತುಂಬ ತೀಕ್ಷ್ಣಮತಿ ಆಗ್ತಾನೆ. ಉಗ್ರಗಂಧ ಅಂತ ಹೆಸರಿರೋ ಹಾಗೆ ಅಂದರೆ ತುಂಬ ಶಾರ್ಪಾಗಿ ಅವನು ಏನು ಕೆಲಸಗಳನ್ನು ಮಾಡಲಿಕ್ಕೆ ಅಥವಾ ಅವನ ಮನಸ್ಸು ಅಥವಾ ಬುದ್ಧಿ ತುಂಬ ಶಾರ್ಪ್ ಆಗಿರುತ್ತೆ ಅಂತ, ಮೊನಚಾದ ಬುದ್ಧಿಯನ್ನು ಹೊಂದಿದವನಾಗ್ತಾನೆ ಅಂತ. ಅಪಸ್ಮಾರ ಕಫೋನ್ಮಾದ ಭೂತ ಜಂತ್ವಾನಿಲಾನ್ ಹರೇತ್ ಅಂತ ಹೇಳ್ತಾರೆ. ಅಂದರೆ ಅಪಸ್ಮಾರ, ಅಪಸ್ಮಾರ ಅಂತಂದರೆ ನಾವು ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಮೂರ್ಛೆ ರೋಗ. ಆ ಮೂರ್ಛೆ ರೋಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೊದಲನೇದು ಒಂದು ಮೂರ್ಛೆ ಹೋದಾಗ ನಾವು ಅದರ ಏನು ಅದರ ವಾಸನೆಯನ್ನು ಅಥವಾ ಅದನ್ನು ರಸವನ್ನು ಮೂಗಿನಲ್ಲಿ ಹಾಕುವ ಪದ್ಧತಿ ಕೂಡ ಇದೆ. ಆವಾಗ ಬೇಗ ಎಚ್ಚರಾಗ್ತಾನೆ ಅಂತ. ಅದು ಒಂದು ಬದಿಗೆ ಆಯಿತು, ಅದು ಆ ಪೇಷೆಂಟ್ಗೆ ಟ್ರೀಟ್ ಮಾಡೋದಾಯಿತು. ಅದನ್ನು ಅದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಿಲ್ಲ. ಈ ಅಪಸ್ಮಾರ ಅನ್ನುವ ಅರ್ಥ ಇಲ್ಲಿ ಏನು ಅಂತಂದ್ರೆ, ಯಾವ ಮಗುವಿಗೆ ನಾವು ಇದನ್ನು ನಿತ್ಯ ಕೊಡ್ತೇವೋ ಅಂತ ಮಗುವಿಗೆ ಇಂಥ ರೋಗ ಬರುವ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಅವನ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಅಂದ್ರೆ ಇಲ್ಲಿ ಅಪಸ್ಮಾರ ಅಂತಂದ್ರೆ ಅವನ ಸ್ಮರಣ ಶಕ್ತಿ ಸಮಸ್ಯೆ ಆಗೋದು ಅಲ್ವಾ, ಅವನಿಗೇನು ಎಚ್ಚರ ಇರೋದಿಲ್ಲ, ಅಂದ್ರೆ ಅವನ ಸ್ಮರಣೆ ಅವನಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಮೂರ್ಛೆ ಹೋದಾಗ. ಅದೇ ರೀತಿ ಯಾರಿಗೆ ಈ ಸಮಸ್ಯೆ ಇಲ್ವೋ ಅವರಿಗೆ ಇದನ್ನ ಕೊಟ್ಟಾಗ ಅವರ ನೆನಪಿನ ಶಕ್ತಿ ಕೂಡ ತುಂಬಾ ಚೆನ್ನಾಗಿ ಹೆಚ್ಚಾಗತ್ತೆ. ಅಪಸ್ಮಾರ ಕಫ, ಕಫದ ಸಂಬಂಧಪಟ್ಟ ಸಮಸ್ಯೆಗಳು ತಡೀಬಹುದು. ಕೆಲವು ಮಕ್ಕಳಿಗೆ ಪದೇ ಪದೇ 15 ದಿವಸಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಈ ರೀತಿಯ ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಾ ಇರ್ತವೆ. ಯಾಕೆಂದರೆ ಆ ಮಗುವಿನ ವಯಸ್ಸಿದೆಯಲ್ಲ, ಅಂದರೆ ಸುಮಾರು ಒಂದು 15-16 ವರ್ಷ ಆಗೋವರೆಗೆ ಸಹಜವಾಗಿ ದೇಹದಲ್ಲಿ ಕಫದೋಷ ಪ್ರಧಾನವಾಗಿರ್ತದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಪದೇ ಪದೇ ನೆಗಡಿ ಆಗೋದು, ಕಫ ಬರೋದು, ಜ್ವರ ಬರೋದು, ಈ ಸಮಸ್ಯೆಗಳು ಉಂಟಾಗ್ತವೆ. ಸೊ ಅವುಗಳನ್ನು ಪರಿಹರಿಸಲಿಕ್ಕೆ ಈ ಬಜೆ ತುಂಬ ಹೆಲ್ಪ್ ಮಾಡುತ್ತೆ. ಕಫವನ್ನು ಕಡಿಮೆ ಮಾಡುತ್ತೆ, ಅಸ್ತಮಾ ಅಥವಾ ಕಫದ ಕೆಮ್ಮಿರುವಂಥವರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಮಗುವಿಗೆ ನಿತ್ಯವೂ ಕೊಡಬೇಕು. ಅಪಸ್ಮಾರ ಕಫ ಉನ್ಮಾದ, ಉನ್ಮಾದ ಅಂತಲೇ ಹುಚ್ಚು. ಸೊ ಏನು ಅಸಂಬದ್ಧ ನಡವಳಿಕೆಗಳು ಕಡಿಮೆ ಆಗ್ತವೆ, ಹುಚ್ಚಾಗಿ ಹಿಡಿಯುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಹುಚ್ಚು ಅಂತಂದರೆ ಕೇವಲ ಎಲ್ಲ ತಲೆ ಕರೆದುಕೊಂಡು ಹುಚ್ಚು ಅಂತ ಅರ್ಥ ಅಲ್ಲ. ನಾವು ಹುಚ್ಚಾಸ್ಪತ್ರೆಯಲ್ಲೂ ಸ್ವಲ್ಪ ಒಂದು ಲೆವೆಲ್ ಹೆಚ್ಚಿನ ಹುಚ್ಚರು ಬಿಟ್ಟರೆ ನಾವೆಲ್ಲರೂ ಹುಚ್ಚರೆ. ಸೊ ನಮ್ಮ ಆ ಹುಚ್ಚಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಇದು ಅಂದರೆ ನಮ್ಮ ಬುದ್ಧಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಹಾಗಾಗಿ ಇಲ್ಲಿ ಉನ್ಮಾದ ಅನ್ನುವ ಶಬ್ದವನ್ನು ಅವರು ಸೇರಿಸಿದ್ದಾರೆ. ಅಪಸ್ಮಾರ ಕಫೋನ್ಮಾದ ಭೂತ, ಭೂತ ಅಂತಂದರೆ ಏನು, ಭೂತವನ್ನು ದೂರ ಇಡುತ್ತೆ ಅಂತನ ಅಲ್ಲ. ಇಲ್ಲಿ ಭೂತ ಅಂದರೆ ಅರ್ಥ ಈ ಮೈಕ್ರೋಬ್ಸ್, ಅದು ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಏನು ಕೆಲವು ಬೇರೆ ಬೇರೆ ರೀತಿಯ ಮೈಕ್ರೋಬ್ಸ್, ಅದು ಫಂಗಸ್ ಇರ್ಬೋದು, ಕೆಟ್ಟದ್ದು ನಮ್ಮ ಬಾಡಿಗೆ ತೊಂದರೆ ಕೊಡುವಂಥದ್ದು ಏನೇನಿದೆಯೋ ಅವೆಲ್ಲವನ್ನು ಕೂಡ ಇದು ದೂರ ಮಾಡುತ್ತೆ. ಯಾವುದು? ಬಜೆ. ಹಾಗಾಗಿ ಇದು ಒಂದು ರೀತಿಯ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದರ ಮೇಲೆ ರಿಸರ್ಚ್ ಕೂಡ ಆಗಿದೆ ಇತ್ತೀಚೆಗೆ. ಇದು ಆಯುರ್ವೇದದಲ್ಲಿ ಹೇಳಿದ ಮಾತಾಯಿತು, ಆದರೆ ಇವತ್ತಿನ ರಿಸರ್ಚ್ ಕೂಡ ಅದನ್ನು ಪ್ರೂವ್ ಮಾಡುತ್ತೆ. ಎಸ್, ಇದಕ್ಕೆ ಆ ಕೆಟ್ಟ ಮೈಕ್ರೋಬ್ಸನ್ನು ದೂರ ಇಡುವಂತಹ ಕೆಪ್ಯಾಸಿಟಿ ಇದೆ ಅಂತ. ಜಂತು, ಇಲ್ಲಿ ಜಂತು ಅಂತಂದ್ರೆ ಕ್ರಿಮಿ. ಮಕ್ಕಳಿಗೆ ಪದೇ ಪದೇ ಕ್ರಿಮಿಯ ಸಮಸ್ಯೆಗಳು ಉಂಟಾಗ್ತವಲ್ಲ, ಸೊ ಆ ಕ್ರಿಮಿಯನ್ನ ದೂರ ಇಡ್ಲಿಕ್ಕೆ ಅಂದ್ರೆ ವಾಸಿ ಮಾಡ್ಕೊಳ್ಳಿಕ್ಕೆ, ಕ್ರಿಮಿ ರೋಗವನ್ನು ಗುಣ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾವ ಮಗುವಿಗೆ ನಾವು ನಿತ್ಯ ಈ ಬಜೆಯನ್ನು ಕೊಡ್ತೀವೋ ಅಂತಹ ಮಗುವಿಗೆ ಕ್ರಿಮಿಯ ಸಮಸ್ಯೆಗಳಾಗುವ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಅಂತ. ಇನ್ನು ಅನಿಲಾನ್ಹರೇತ್ ಅಂದರೆ ವಾತ ದೋಷಗಳನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹೇಳಬೇಕು ಅಂತಂದರೆ ಮಕ್ಕಳಲ್ಲಿ ಹೊಟ್ಟೆ ಉಬ್ಬರಾಗೋದು, ಯಾಕೆಂದರೆ ಮಕ್ಕಳಲ್ಲಿ ವಾತ ರೋಗಗಳು ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಕಫಪ್ರಧಾನ ವಯಸ್ಸಾಗಿರೋದ್ರಿಂದ ವಾತ ರೋಗಗಳು ಅಂತ ಆಗೋದಿಲ್ಲ, ಆದರೆ ದೊಡ್ಡವರಿಗೆ ಅದು ಏನು ವಾತ ರೋಗಗಳು ಬರುವಂಥದ್ದು ಆಲ್ಮೋಸ್ಟ್ 35-40 ಆದ ನಂತರ. ಹಾಗಾಗಿ ಮಕ್ಕಳಿಗೆ ಇಲ್ಲಿ ವಾಯುವಿನ ಸಮಸ್ಯೆಗಳು ಅಂತಂದರೆ ಹೊಟ್ಟೆಯಲ್ಲಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಗ್ಯಾಸ್ ತುಂಬಿಕೊಳ್ಳೋದು, ಸರಿಯಾಗಿ ಮೋಷನ್ ಆಗದೆ ಇರೋದು, ಇಂಥ ಸಮಸ್ಯೆಗಳಾಗ್ತವೆ. ಆ್ಯಕ್ಚುಲಿ ಮೋಷನ್ ಮತ್ತು ಯೂರಿನನ್ನು ಒಂದು ಏನು ಶೋಧನ ಅಂತ ಹೇಳ್ತಾರೆ, ಅಂದರೆ ಅದನ್ನು ಕ್ಲೀನ್ ಮಾಡಿ ಕಳಿಸುತ್ತೆ ಅಂತ. ಅಂದರೆ ಅವುಗಳು ಕೂಡ ನಮ್ಮ ಇದು ಏನು ಮಲವಿಸರ್ಜನೆ ಮತ್ತು ಮೂತ್ರವಿಸರ್ಜನೆಯಲ್ಲಿ ದೋಷಗಳು ಹೋಗುವ ಚೆನ್ನಾಗಿ ಹೋಗಲಿಕ್ಕೆ ಕೂಡ ಈ ಬಜೆ ಅನುಕೂಲ ಮಾಡಿಕೊಡುತ್ತೆ ಅಂತ. ಇದೆಲ್ಲ ರೀತಿಯಲ್ಲಿ ಯೋಚನೆ ಮಾಡಿದರೆ ನಾವು ಮಗುವಿಗೆ ಬಜೆಯ ಬೇರನ್ನು ತೆಗೆದುಕೊಡುವ ಪದ್ಧತಿ ಇದೆಯಲ್ಲ, ಹಲವಾರು ಕಡೆ ಇದೆ ಈ ಪದ್ಧತಿ, ಈ ಪದ್ಧತಿ ಇದೆಯಲ್ಲ, ಈ ಇದು ತುಂಬ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ ಮಗುವಿಗೆ, ಅವನ ಭವಿಷ್ಯಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಅಂತ. ಆದರೆ ಎಷ್ಟೋ ಕಡೆ ಏನು ಮಾಡ್ತಾರೆ ಅಂತಂದರೆ ಇದೆಲ್ಲ ಒಳ್ಳೆಯದಿದೆ ಅಂತ ಅದನ್ನು ಸಿಕ್ಕಾಪಟ್ಟೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾರೆ. ಆ್ಯಕ್ಚುಲಿ ದೊಡ್ಡವರಿಗೆ ಎಷ್ಟು ಪ್ರಮಾಣ ಗೊತ್ತಾ ಇದ್ರದ್ದು? ನಾವು ಆಯುರ್ವೇದದಲ್ಲಿ 2-4 ರತ್ತಿ ಅಂತ ಹೇಳ್ತೇವೆ, ಅಂದರೆ ಸುಮಾರು ಒಂದು 250 mg ಇಂದ 500 mg ಅಂತ. ದೊಡ್ಡವರಿಗೆ ಒಂದು 250 mg, ಇನ್ನು ಚಿಕ್ಕವರಿಗೆ ಎಷ್ಟು ಪ್ರಮಾಣ ಕಡಿಮೆ ಇರಬೇಕು? 60-70 ತೂಕ ಏನು kg ತೂಕ ಇರುವಂಥವರಿಗೆ 250 mg ಕೊಡ್ಬೋದು ಅಂದರೆ 6-7 kgಗಿಂತ ಕಡಿಮೆ ತೂಕ ಇರುವಂಥವರಿಗೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು? ಇದ್ರ ಬಗ್ಗೆ ಕೂಡ ಗಮನ ಇರಬೇಕು. ಅತಿಯಾದ ಪ್ರಮಾಣದಲ್ಲಿ ಕೊಟ್ಟರೆ ಅದರದ್ದು ನೆಗೆಟಿವ್ ಎಫೆಕ್ಟ್ಸನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಅತಿಯಾದರೆ ಅಮೃತವು ವಿಷ ಅಂತ ಅದಕ್ಕೆ ಆಯುರ್ವೇದ ಹೇಳೋದು. ಇಲ್ಲಿ ಕಟುಕ ತೀಕ್ಷ್ಣೋಷ್ಣ ಅಂತ ಕೂಡ ಹೇಳ್ತಾರೆ ಅದನ್ನು, ಇದನ್ನು ಹೇಳುವಾಗ ಅಂದರೆ ಕಟುಗುಣವನ್ನು ಹೊಂದಿರುವಂಥದ್ದು. ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಕಟುಗುಣವನ್ನು ಕೊಡಬಾರದು. ನಾವು ನೋಡಿ, ಚಿಕ್ಕ ಮಕ್ಕಳಿಗೆ ನಾವು ಹಸಿಮೆಣಸಿನಕಾಯಿ ತಿನ್ನಿಸ್ತೇವ ಅಥವಾ ತುಂಬ ಖಾರ ಇರುವಂಥ ಆಹಾರ ಪದಾರ್ಥಗಳನ್ನು ಕೊಡ್ತೇವ? ಕೊಡೋದಿಲ್ಲ ಅಲ್ವಾ? ಯಾಕೆ ಅಂತಂದರೆ ಅವರ ಆ ಕೋಮಲತೆಗೆ ಧಕ್ಕೆ ಬರಬಾರದು ಅಂತ. ಹಾಗೆ ಅವನು ಬುದ್ಧಿವಂತನಾಗಬೇಕು ಸರಿ, ಆದರೆ ತುಂಬ ಕೋಪಿಷ್ಠ, ತುಂಬ ಏನು ಆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಇರಿಟೇಷನನ್ನು ಅನುಭವಿಸೋದು, ಸಿಕ್ಕಾಪಟ್ಟೆ ಸಿಟ್ಟು ಬರೋದು, ಕೂಡಲೇ ಕೆಲಸ ಆಗಬೇಕು ಅಂತ ಇದು ಮಾಡೋದು, ಅದೆಲ್ಲ ನೆಗೆಟಿವ್ ಎಫೆಕ್ಟ್ಸ್ ಆಗ್ಬೋದು. ತೀಕ್ಷ್ಣೋಷ್ಣ ಅಂದರೆ ತೀಕ್ಷ್ಣವಾದ ಮತ್ತು ಉಷ್ಣವಾದ ಗುಣ ಇರೋದ್ರಿಂದ ಅದಕ್ಕೆ ಸಂಬಂಧ ಅದರಿಂದಾಗಿ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು ಮಗುವಿಗೆ. ಹಾಗಾಗಿ ಇದರ ಪ್ರಮಾಣವನ್ನು ತುಂಬ ಕಡಿಮೆ ರೀತಿಯಲ್ಲಿ ಕೊಡಬೇಕು. ಅಂದರೆ ಹೇಗೆ ಹೇಳಬೇಕು ಅಂದರೆ, ಒಂದು ಬಜೆಯ ಬೇರಿದೆ ಅಂತಾದರೆ ಸುಮಾರು 1-2 ಇಂಚು ಜಾಗದಲ್ಲಿ ಈ ಒಂದು ತೇಯುವ ಕಲ್ಲಿರುತ್ತಲ್ಲ ಅದರ ಮೇಲೆ 1-2 ಇಂಚು ಜಾಗದಲ್ಲಿ ಬಜೆಯ ಬೇರನ್ನು ತೆಗೆದುಕೊಂಡು ಆ ಕಲ್ಲಿನ ಮೇಲೆ ಎದೆ ಹಾಲು ಅಥವಾ ಜೇನುತುಪ್ಪವನ್ನು ಒಂದು 5-6 ತಿಂಗಳಾಗುವವರೆಗೆ ಎದೆ ಹಾಲನ್ನು ಹಾಕಿದರೆ ಒಳ್ಳೆಯದು. ಅದನ್ನು 1 ತಿಂಗಳ ಮಗು ಅಂತಂದರೆ ಪ್ರತಿನಿತ್ಯ ಕೊಡೋದಲ್ವಾ, ಅಷ್ಟೇ ಪ್ರಮಾಣ ಸಾಕಾಗತ್ತೆ. ಇನ್ನು 2 ತಿಂಗಳ ಮಗು ಅಂದರೆ 2 ಸುತ್ತು, ಒಂದು 10-12 ತಿಂಗಳುಗಳಾದ ನಂತರ ಅದೇ ಪ್ರಮಾಣವನ್ನೇ ಮುಂದುವರಿಸ್ಬೋದು. 12 ಸುತ್ತು, 14 ಸುತ್ತು ಹೀಗೆ ಕೊಟ್ಟರೆ ಸಾಕಾಗತ್ತೆ. ನಾವು ಇದನ್ನು 1/2 ಚಮಚ 1/4 ಚಮಚ ಕೊಡುವ ಅವಶ್ಯಕತೆ ಇಲ್ಲ. ಒಂದು 10-11 ದಿನದ ಮಗು ಅಂತಾದರೆ ಆ ಮಗುವಿಗೆ ಜಸ್ಟ್ ಒಂದು ಬಾರಿ ನಾವು 1-2 ಇಂಚು ದೂರ ಈ ಎದೆಹಾಲಿನಲ್ಲಿ ಬಜೆಯ ಬೇರನ್ನು ಹೀಗೆ ತೆಗೆದುಕೊಂಡು ಹೋದರೆ ಸಾಕು, ಅಲ್ಲಿ ಸಿಗುವಂಥದ್ದನ್ನು ಕೊಟ್ಟರೆ ಸಾಕು, ಅಷ್ಟೇ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕೊಡುವ ಅವಶ್ಯಕತೆ ಇಲ್ಲ. ಕೊಟ್ಟರೆ ಸಹಜವಾಗಿ ಮಗುವಿಗೆ ಉಷ್ಣ ಆಗತ್ತೆ, ಹಲವಾರು ರೀತಿಯ ತೊಂದರೆಗಳು ಮುಂದೆ ಭವಿಷ್ಯದಲ್ಲಿ ಕೂಡ ಆಗ್ಬೋದು, ಆಗ ತಕ್ಷಣಕ್ಕೆ ಕೂಡ ಆಗತ್ತೆ. ಮತ್ತು ಇದನ್ನು ಅತಿಯಾಗಿ ತೆಗೆದುಕೊಂಡಾಗ ವಾಂತಿ ಆಗತ್ತೆ. ವಾಂತಿ ಆಗೋದನ್ನು ಏನು ಕಡಿಮೆ ಮಾಡಬೇಕು ಅಂದರೆ ಸರಿ ಮಾಡಿಕೊಳ್ಬೇಕು, ಅಥವಾ ಇದನ್ನು ಅತಿಯಾಗಿ ತೆಗೆದುಕೊಂಡಾಗ ಒಂದು ರೀತಿಯ ಹುಚ್ಚಿಡ್ದಂಗೆ ಅಂದರೆ ಆ ಉಷ್ಣತೆಗೆ ತೊಂದರೆ ಆಗತ್ತೆ. ಸೊ ಅದನ್ನು ತಪ್ಪಿಸಬೇಕು ಅಂತ ಆದರೆ ಆ ಸೋಂಪು ಇರುತ್ತಲ್ಲ, ಆ ಸೋಂಪಿನ ಕಾಳನ್ನು ಸ್ವಲ್ಪ ಕಷಾಯ ಥರ ಮಾಡಿಯೋ ಅಥವಾ ಅದನ್ನು ಸ್ವಲ್ಪ ಪುಡಿಯನ್ನು, ದೊಡ್ಡ ಮಗುವಾದರೆ ಸ್ವಲ್ಪ ಪುಡಿಯನ್ನು ತಿನ್ನಿಸಿಯೋ ಅದನ್ನು ಸರಿ ಮಾಡಬಹುದು. ಆದರೆ ಈ ಪ್ರಮಾಣದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇದನ್ನು ಬಳಕೆ ಮಾಡಬೇಕು. ತುಂಬ ಅದ್ಭುತವಾದ್ದು, ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ತುಂಬ ಒಳ್ಳೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಅತಿಯಾಗಿ ಬಳಕೆ ಮಾಡಿದರೆ ಆವಾಗ ಅಷ್ಟೇ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಮುಂದಿನ ವೇಳೆ ಇನ್ನೊಂದು ಇಂಥ ವಿಶೇಷವಾದ ಆಯುರ್ವೇದ ದ್ರವ್ಯ ಜೊತೆಗೆ ಸಿಗ್ತೇನೆ. ಧನ್ಯವಾದ.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9ರಂದು ಬೆಳಗ್ಗೆ 10 ಗಂಟೆಗೆ ನಮ್ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೀವು ಕರೆ ಮಾಡಿ ಹಲೋ ಡಾಕ್ಟರ್.
2: ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಗಾಂಧಿ 150 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇವರ ದಿಕ್ಸೂಚಿ ಮಾತುಗಳನ್ನು ಕೇಳ್ತಾ ಬರೋಣ.
3: ಸಂಗಾತಿಗಳೇ, ದಿಕ್ಸೂಚಿ ಭಾಷಣ ಅಂತ ಹೇಳಿದ್ದಾರೆ, ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆಲ್ಲ ದಿಕ್ಕೇ ತಪ್ಪಿ ಹೋಗಿದೆ. ಹಾಗಾಗಿ ದಿಕ್ಕನ್ನು ಸೂಚಿಸುವ ಆ ಒಂದು ಸ್ಥಿತಿಯಲ್ಲಿ ನಾನು ಇಲ್ಲ. ದಿಕ್ಸೂಚಿ, ದಿಕ್ಕೇ ತಪ್ಪಿದ ಸ್ಥಿತಿಯಲ್ಲಿ ದಿಕ್ಸೂಚಿ ಯಾವ ರೀತಿಯಲ್ಲಿ ಕೊಡಬಹುದು ಎಂಬ ಒಂದು ಗೊಂದಲದಲ್ಲಿ ಇದ್ದು ನನ್ನದೇ ತಿಳುವಳಿಕೆಯ 4 ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಹಾತ್ಮ ಗಾಂಧೀಜಿ ಅವರ 150ನೇ ವರ್ಷ, ಅದರ ಆಚರಣೆ. ಗಾಂಧಿಯನ್ನು ಕೊಂದವರು, ಕೊಲ್ಲುವವರು, ಕೊಲ್ಲುತ್ತಿರುವವರು, ಮುಂದೆಯೂ ಕೊಲ್ಲುವವರು, ಗಾಂಧಿವಾದಿಗಳು ಎಲ್ಲರೂ ಆಚರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗಾಂಧಿ ಇವತ್ತಿಗೂ ಪ್ರಸ್ತುತ, ರೆಲೆವೆಂಟ್ ಅನಿಸುತ್ತೆ. 19ನೇ ಶತಮಾನದಲ್ಲಿ ಮಾರ್ಕ್ಸ್, ಫ್ರಾಯ್ಡ್, ಡಾರ್ವಿನ್ ಮಹಾನ್ ವಿಭೂತಿಗಳು. ಮಾರ್ಕ್ಸ್, ಫ್ರಾಯ್ಡ್ ಮತ್ತು ಡಾರ್ವಿನ್ 20ನೇ ಶತಮಾನಕ್ಕೆ ಆಗುವಾಗ ನಮಗೆ ಸಿಕ್ಕುವ 3 ಮಹಾವಿಭೂತಿಗಳಂದ್ರೆ ಗಾಂಧಿ, ಲೆನಿನ್ ಮತ್ತು ಐನ್ಸ್ಟೈನ್. ಮಾರ್ಕ್ಸ್ರವರು ಎಷ್ಟೊಂದು ತೆರೆದ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರೂ ಗಾಂಧಿ ಕೂಡ ಅಷ್ಟೇ ತೆರೆದ ಮನಸ್ಸಿನ ವ್ಯಕ್ತಿ. ನಮ್ಮ ಹಿಂದಿಯಲ್ಲಿ ನಂಬರ್ 1 ಕ್ರಿಟಿಕ್ ಅಂತ ಹೆಸರುವಾಸಿಯಾಗಿರುವಂತ ನಾಮೋರ ಸಿಂಗ್ ಇತ್ತೀಚೆಗೆ

ಸಿಕ್ಕಿದರೆ ಬಿಡಿ, ಗಾಂಧಿವಾದಿಗಳನ್ನು ನವಗಾಂಧಿವಾದಿಗಳನ್ನು ಬಿಟ್ಟುಬಿಡಿ. ನಾನು ಸ್ವತಃ ಅವರ ಕೃತಿಗಳನ್ನು ಓದುವಾಗಲೆಲ್ಲ ನನಗೆ ಹೊಸತೊಂದು ವಿಸ್ಫೋಟಕ ಕ್ರಾಂತಿಕಾರಿ ತತ್ವ ಸಿಗುತ್ತದೆ. ಹೊಸ ಕ್ರಾಂತಿಕಾರಿ ತತ್ವಗಳಿಗೆ ಅವು ಅಕ್ಷಯ ಮೂಲ ಸೆಲೆಗಳು. ನಾನು ಇನ್ನೂ ಒಂದು ಮೂರು ನಾಲ್ಕು ಉದ್ಧರಣವನ್ನು ಮಾಡಲಿಕ್ಕೆ ಬಯಸ್ತೇನೆ. ಗಾಂಧಿಯನ್ನು ತಿಳಿದುಕೊಳ್ಳಲಿಕ್ಕೆ ಭಾರತೀಯ ದೃಷ್ಟಿಕೋನದ ಅಗತ್ಯತೆ ಎಷ್ಟಿದೆಯೋ ಅಷ್ಟೇ ವಿಶ್ವ ದೃಷ್ಟಿಕೋನದ ಅಗತ್ಯತೆ ಕೂಡ ಇದೆ. ಜಗತ್ತಿನ ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ಗಾಂಧೀಜಿಯವರ ಬಗ್ಗೆ ಏನು ಹೇಳಿದ್ರು ಅಂತ ಒಂದು ಮೂರು ನಾಲ್ಕು ವಿಚಾರ. ಐನ್ಸ್ಟೀನ್, ಯಾಕಂದ್ರೆ ನಮ್ಮಲ್ಲಿ ಹೀಗೆ ಗಾಂಧಿಯ ಬಗ್ಗೆ ಅತೀ ಸಾಮಾನ್ಯ ತಿಳುವಳಿಕೆ ಇಲ್ಲದ ಯುವಕರ ವರ್ಗ ಆಗಲಿ ಅಥವಾ ಪ್ರಾಯ ಸಂದ ಅಕಾಡೆಮಿಕ್ ಕ್ಷೇತ್ರದಲ್ಲಿರುವವರಾಗಲಿ ಅತಿ ಹಗುರಾಗಿ ಮಾತಾಡುವಾಗ ಐನ್ಸ್ಟೀನ್ ಅಂಥವರು ಗಾಂಧಿಯ ಬಗ್ಗೆ ಏನು ಹೇಳಿದ್ರು? ಗಾಂಧೀಜಿ ಯಾವುದೇ ಬಾಹ್ಯ ಸತ್ತೆಯ ಸಹಾಯವಿಲ್ಲದ ಜನರ ನೇತಾರ. ಅವರೆಂಥ ಜಯಗಳಿಸಿದ ವೀರ ಯೋಧರೆಂದರೆ ಬಲಪ್ರಯೋಗವನ್ನು ಸದಾ ಲೇವಡಿ ಮಾಡುತ್ತಿದ್ದರು. ಅವರು ಬುದ್ಧಿವಂತ, ನಮ್ರ, ದೃಢ ಸಂಕಲ್ಪ ಹೊಂದಿದವರು, ದೃಢ ನಿಶ್ಚಯದ ವ್ಯಕ್ತಿಯಾಗಿದ್ದರು. ತಮ್ಮೆಲ್ಲ ಶಕ್ತಿಗಳನ್ನು ದೇಶವಾಸಿಗಳನ್ನು ಮೇಲೆತ್ತಲು, ಅವರ ಪರಿಸ್ಥಿತಿಗಳನ್ನು ಸುಧಾರಿಸಲು ಮೀಸಲಿಟ್ಟರು. ಯುರೋಪಿನ ಪಾಶವೀಕತೆಯನ್ನು ಮಾನವೀಯ ಯತ್ನದಿಂದ ಎದುರಿಸಿದರು. ಹೀಗೆ ಅವರು ಸದಾಕಾಲ ಎಲ್ಲರಿಗಿಂತ ಮೇಲ್ಮಟ್ಟಕ್ಕೆ ತಲುಪಿದರು. ಮುಂದಿನ ಪೀಳಿಗೆಗೆ ಗಾಂಧೀಜಿಯಂತಹ ಮೂಳೆ ಮಾಂಸದ ಬೊಂಬೆ ಈ ಭೂಮಿಯಲ್ಲಿತ್ತು ಎಂದು ಊಹಿಸಲಿಕ್ಕೂ ಕಷ್ಟವಾಗಬಹುದು. ಇದು ಐನ್ಸ್ಟೀನ್ ಅವರ ಮಾತು. ಇಂಗ್ಲೆಂಡ್ನ ಪ್ರಧಾನಿ ಕ್ಲಿಮೆಂಟ್ ಅಟ್ಲಿ, ಮಹಾತ್ಮ ಗಾಂಧಿ ವರ್ತಮಾನ ವಿಶ್ವದ ಎಲ್ಲಕ್ಕಿಂತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಬಗ್ಗೆ ನನಗನಿಸುವುದೇನೆಂದರೆ ಅವರು ಬೇರಾವುದೋ ಯುಗದ ಜೀವಿಯಾಗಿರಬೇಕು. ಅಮೆರಿಕದ ಟ್ರೂಮನ್ ಹೇಳ್ತಾನೆ, ಮನುಷ್ಯರ ನಡುವೆ ಇದ್ದ ಒಬ್ಬ ಭಗವಂತ ಹೊರಟೋದ. ಕೃಶಕಾಯ ಸಣ್ಣ ವ್ಯಕ್ತಿಯೊಬ್ಬ ತನ್ನ ಆತ್ಮದ ಮಹಾನತೆಯಿಂದ ಮನುಷ್ಯರಲ್ಲಿ ದೇವರಾಗಿದ್ದ. ಅಮೆರಿಕದ ಲೇಖಕ ಪರ್ಲ್ ಬರ್ಗ್, ಯಾವ ರೀತಿ ಜನರು ಮಹಾತ್ಮ ಯೇಸುಕ್ರಿಸ್ತನನ್ನು ಕೊಂದರೋ ಅದೇ ರೀತಿ ಜನರು ಮಹಾತ್ಮ ಗಾಂಧಿಯನ್ನು ಕೊಂದರು. ಅನಂತಮೂರ್ತಿ ಹಿಂದೂ ಸ್ವರಾಜ್ಯದ ಬಗ್ಗೆ ತಮ್ಮ ಕೊನೆಗಾಲದಲ್ಲಿ ಒಂದು ಸಣ್ಣ ಕೃತಿ ರಚಿಸಿದರು, ಹಿಂದುತ್ವ ಅಥವಾ ಹಿಂದ್ ಸ್ವರಾಜ್. ಬಹಳ ಅದ್ಭುತವಾದಂಥ ಕೃತಿ. ಅದರಲ್ಲಿ ಅವರು ವಿ.ಸಿ. ಅವರ ಮಾತನ್ನು ಕೋಟ್ ಮಾಡ್ತಾರೆ. ಗಾಂಧಿಯವರನ್ನು ಕೊಂದ ಗೋಡಸೆ ಇಡೀ ವಿಷಪೂರಿತವಾದ ನಮ್ಮೆಲ್ಲರ ಶರೀರದ ಹಲ್ಲು ಮಾತ್ರ, ಇಡೀ ವಿಷಪೂರಿತವಾದ ದೇಹದ ಹಲ್ಲು ಗೋಡಸೆ ಆಗಿದ್ದ, ಮತ್ತೆ ನಾವೆಲ್ಲರೂ ಆ ವಿಷಪೂರಿತ ದೇಹಗಳಾಗಿದ್ದೆವು ಅಂತ ವಿ.ಸಿ. ಅವರ ಮಾತನ್ನು ಕೋಟ್ ಮಾಡಿದ್ದು ಇಲ್ಲಿ ನೆನಪಿಗೆ ಬರುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತಿ ಗಾಂಧೀಜಿ ಲಂಡನ್ಗೆ ತೆರಳಿದಾಗ ಮಹಾರಾಣಿಯನ್ನ ಭೇಟಿಯಾಗಲಿಕ್ಕೆ ಅಲ್ಲಿಯದ್ದೇ ಆದಂಥ ಶಿಸ್ತು ಕೋಡ್ಗಳೆಲ್ಲ ಇದ್ದವು. ಆದರೆ ಗಾಂಧಿ ಆ ಶಿಸ್ತು ಕೋಡ್ಗಳಿಗೆ ಆ ರೀತಿ ಬಗೆಯಲ್ಲಿ ಡ್ರೆಸ್ ಮಾಡಿಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ತನ್ನ ವೇಷಭೂಷಣ ತುಂಡುಡುಗೆ ಹೇಗಿದೆಯೋ ಹಾಗೆ ನಾನು ಹೋಗುವಂಥದ್ದು, ಇಲ್ಲಿದ್ದರೆ ಭೇಟಿ ಆಗುವುದೇ ಇಲ್ಲ. ಕೊನೆಗೆ ಬ್ರಿಟಿಷ್ ಆಡಳಿತ ತಲೆಬಾಗಬೇಕಾಯಿತು. ಆಗ ಪ್ರಶ್ನೆ ಅಂದರೆ ಗಾಂಧೀಜಿಗಾಗಿ ಈ ರಾಜಿ ಯಾಕೆ ಮಾಡಲಾಯಿತು? ಅದಕ್ಕೆ ಗಿಲ್ಬರ್ಟ್ ಮೊರೆ ಹೇಳ್ತಾನೆ, ಆ ವ್ಯಕ್ತಿಯನ್ನು ಶಸ್ತ್ರದಿಂದ ಹೆದರಿಸಲಿಕ್ಕಾಗುವುದಿಲ್ಲ, ದುಡ್ಡಿನಿಂದ ಖರೀದಿಸಲಿಕ್ಕಾಗುವುದಿಲ್ಲ, ಅವರ ತಪಸ್ಸನ್ನು ಮೇನೇಕೆಯನ್ನು ಕಳಿಸಿಯೂ ಭಂಗಗೊಳಿಸಲಾಗುವುದಿಲ್ಲ. ಇಂಥ ಮಹನೀಯ ವ್ಯಕ್ತಿಯೊಡನೆ ರಾಜಿ ಮಾಡಿಕೊಳ್ಳದೆ ಬೇರೆ ಮಾರ್ಗವೇ ಇರಲಿಲ್ಲ ಅಂತ. ಇನ್ನು ಗಾಂಧಿಯ ಕೊನೆ ರೋಲ್ ಅಥವಾ ಕೊನೆ ಸ್ಥಿತಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿ ಇವತ್ತಿನ ಸೆಮಿನಾರ್ನಲ್ಲಿ ಚರ್ಚೆಗಿದ್ದ ಶೀರ್ಷಿಕೆಗಳ ಬಗ್ಗೆ ನಾಲ್ಕು ಮಾತನಾಡ್ತೇನೆ. ಬಂಗಾಳದಲ್ಲಿ ಮುಸ್ಲಿಂ ಲೀಗಿನ ಸರ್ಕಾರ ಇತ್ತು. ಅದರ ಪ್ರಮುಖ ಸುಹ್ರಾವರ್ದಿ, ನವಾಖಾಲಿಯಲ್ಲಿ 18% ಮಾತ್ರ ಹಿಂದೂಗಳಿದ್ದದ್ದು. ತಮ್ಮ ಬೇಡಿಕೆ ಈಡೇರಿಸುವಂತೆ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ಗೆ ಕಾಲ್ ಕೊಟ್ಟಿತ್ತು. ಒಂದು ತಿಂಗಳ ಕಾಲ ಅಲ್ಲಿ ನರಮೇಧ ನಡೆಯಿತು, ಹೊರಗಿನ ಪ್ರಪಂಚಕ್ಕೆ ತಿಳಿದೇ ಇರಲಿಲ್ಲ.

1946ನೇ ಇಸವಿಯ ಆಗಸ್ಟ್ ಸೆಪ್ಟೆಂಬರ್ ಸಮಯ. ಅದೇ ಅಕ್ಟೋಬರ್ದ ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಮುಸ್ಲಿಮರು ಅಲ್ಲಿ ಹಿಂದೂಗಳ ಬೇಟೆಯಾಡಿದರು. ಹಲವಾರು ದಿನಗಳ ತನಕ ಈ ಸುದ್ದಿ ಜಗತ್ತಿಗೆ ತಲುಪಲಿಲ್ಲ. ವಿಷಯ ತಿಳುತ್ತಲೇ ಗಾಂಧಿ ಅಲ್ಲಿಗೆ ಓಡಿ ಸುಹರಾವರ್ದಿಯನ್ನು ತಾರಾಟ ತಗೊಂಡು ಅವರನ್ನೇ ಕರೆದುಕೊಂಡು ಹೋಗಿ ಕಾಡು ಮೇಡು ಹಳ್ಳಿ ಗುಡ್ಡ ಎಲ್ಲೆಲ್ಲೆಲ್ಲ ತಿರುಗಾಡಿ ಆವಾಗ ಗಾಂಧೀಜಿಯನ್ನು ಹಿಂದೂಗಳು ನಂಬುತ್ತಿರಲಿಲ್ಲ, ಉಳಿದ ಸಂದರ್ಭದಲ್ಲಿ ಮುಸ್ಲಿಮರು ನಂಬುತ್ತಿರಲಿಲ್ಲ. ಈಗ ತಮ್ಮ ಸಹಾಯಕ್ಕೆ ತಮ್ಮನ್ನು ಉಳಿಸಲಿಕ್ಕೆ ಬಂದ ಗಾಂಧಿ ಹಿಂದೂಗಳಿಗೆ ಆಗ ದೇವರಾಗಿದ್ದು. ಈ ಕೆಲವು ಇನ್ಸಿಡೆಂಟನ್ನು ನಾನು ಯಾತಕ್ಕೆ ಹೇಳ್ತೇನೆ ಅಂದರೆ ಇತಿಹಾಸದಲ್ಲಿ ದೊಡ್ಡ ಮನುಷ್ಯರು ಮಹಾತ್ಮರು ಏನು ಕಾರ್ಯ ಕೈಗೊಳ್ಳುತ್ತಾರೋ ಅದಕ್ಕೆ ಅವರು ಯಾವುದನ್ನು ಇಚ್ಛಿಸಿದ್ದಾರೋ ನಿರ್ಣಯಿಸಿದ್ದಾರೋ ಅದರಂತೆ ಫಲ ದೊರೆಯುವುದಿಲ್ಲ. ರಾಜ ಗಿರೀಶ್ ಕಾರ್ನಾಡರ ಒಂದು ನಾಟಕ ಯಯಾತಿಯಲ್ಲಿ ನೀನು ಬರೇ ಕಲ್ಲನ್ನು ಮಾತ್ರ ಎಸೆಯಬಲ್ಲೆ, ಆದರೆ ಅದು ಎಬ್ಬಿಸುತ್ತಿರುವ ತರಂಗಗಳ ಮೇಲೆ ನಿನಗೆ ನಿಯಂತ್ರಣವಿಲ್ಲ ಅನ್ನೋ ಮಾತು ಇಲ್ಲಿ ನೆನಪಾಗುತ್ತೆ. ಗಾಂಧೀಜಿಯ ಅತ್ಯಂತ ವಿಶಿಷ್ಟ ಪ್ರಯೋಗ ಕ್ರಮಕ್ರಮೇಣ ಅದು ಹಠೋತಿಗೆ ಬಂತು. ಹೆಚ್ಚು ದೀರ್ಘ ಮಾಡುವುದಿಲ್ಲ, ನಾನು ಅಲ್ಲಿಂದ ಬಿಹಾರಿಗೆ ಹೋಗಬೇಕಾಯಿತು, ಮತ್ತೆ ಪುನಃ ಕಲ್ಕತ್ತಾಗೆ ಬಂದರು, ಮತ್ತೆ ಡೆಲ್ಲಿಗೆ ಹೋದರು. ವಿಭಜನೆಗೆ ಕಾಂಗ್ರೆಸ್ ಒಪ್ಪಿಕೊಂಡಾಗಿತ್ತು. 1947ರಲ್ಲಿ ಪುನಃ ನವಕಾಲಿಯಲ್ಲಿ ಭೀಷಣ ನರಮೇಧ. ಬಹಳ ಜನ ಕಾಂಗ್ರೆಸ್ಸಿನವರು ಅಥವಾ ಆ ಕಾಲದ ಮುಗ್ಧ ಜೀವಿಗಳು ಅಂತ ಹೇಳೋದು ಏನು ಹೇಳೋದು, ಒಂದು ವಿದಿನ್ ಕ್ವಶನ್ ಮಾರ್ಕ್ ಬ್ರ್ಯಾಕೆಟ್ ಒಳಗೆ ಇಟ್ಟುಕೊಂಡು, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿಯೂ ಕೂಡ ಕ್ರಾಂತಿ ಒಂದು ಹನಿ ರಕ್ತ ಇಲ್ಲದೆ ಆದದ್ದಿದ್ದರೆ ಭಾರತ ಅಂತ ಹೇಳ್ತಾನೆ. ಆದರೆ ಲಕ್ಷಗಟ್ಟಲೆ ಜನರ ನರಮೇಧ ಸ್ವಾತಂತ್ರ್ಯ ಸಿಗುವಾಗ ನಡೆದಿತ್ತು. ಗಾಂಧೀಜಿ ಆಗಸ್ಟ್ 9-15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರೆ ನವಕಾಲಿಯಡೆಗೆ ಹೋಗ್ತಾರೆ. ಅಲ್ಲಿ ಸುಹರಾವರ್ದಿ ಈಗ ಸಾಕಷ್ಟು ತಣ್ಣಗಾಗಿದ್ದ, ಹಿಂದೂಗಳಿಂದ ಆಕ್ರಮಣ ನಡೀತಾ ಇತ್ತು. ಸುಹರಾವರ್ದಿಯನ್ನು ಕರೆದುಕೊಂಡೇ ಹೋಗಿದ್ರು. ಆ ಒಂದು ಘಟನೆ ನೀವು ಗಾಂಧಿಯ ಪುಸ್ತಕದಲ್ಲೆಲ್ಲಾದರೂ ನೋಡಬಹುದು, ಬಹಳ ಅದ್ಭುತವಿದೆ. ಅವರು ಹೈದರಿ ಮಂಜಿಲ್ ಅಲ್ಲಿ ಇರ್ತಾರೆ. ಜನ ಸುಹರಾವರ್ದಿ ಕಲ್ಲು ಹೊಡೆದು ಕೊಲ್ಲಬೇಕಂತ ಕಾಯ್ತಾ ಇರ್ತಾರೆ. ಕಿಟಕಿ ಎಲ್ಲ ಬಾಗಿಲು ಹಾಕ್ಕೊಂಡು ಸುಹರಾವರ್ದಿ ಒಳಗೆ ಬಿದ್ದುಕೊಂಡಿರ್ತಾನೆ ಭಯದಿಂದ. ಗಾಂಧಿ ಮೀರಾ ಬೆನ್ ಮೇಲೆ ಒಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಮತ್ತೊಂದು ಹೆಗಲ ಮೇಲೆ ಸುಹರಾವರ್ದಿ ಮೇಲೆ ಕಿಟಕಿ ಎದುರುಗಡೆ ನಿಂತು ನಿಮಗೇನು ಬೇಕು ಯಾಕೆ. ಆ ಪ್ರಶ್ನೋಷ್ಟುಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ಇದೆಲ್ಲ ಹೃದಯದ ಮನಸ್ಸಿನ ಅದ್ಭುತ ಪಾವಿತ್ರ್ಯ ಇದ್ದಂಥವರಿಗೆ ಮಾತ್ರ ಸಾಧ್ಯವೇನೋ, ಯಾಕಂದರೆ ನಮಗೆಲ್ಲ ಅದನ್ನು ಕಲ್ಪಿಸಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆ ಗುಂಪು ಅಲ್ಲಿ ತಣ್ಣಗಾಗುತ್ತದೆ. ಅಪನಂಬಿಕೆ ಮತ್ತು ಭಯದ ಭಯಂಕರ ವಾತಾವರಣದಲ್ಲಿ ಮುಸ್ಲಿಮರಿಗೆ ಕೇವಲ ಗಾಂಧಿ ಮಾತ್ರ ಅಲ್ಲಿ ಆಶಾಕಿರಣ ಆಗಿದ್ದು. ಗಾಂಧಿ ಆ ಕಾಲಕ್ಕಾಗುವಾಗ 1947 ಆ ಟೈಮ್ನಲ್ಲಿ ಅವರ ಪುತ್ರನಾಗಿದ್ದ ಮಹಾದೇವ್ ದೇಸಾಯಿಯನ್ನು ಕಳ್ಕೊಂಡಿದ್ರು, ಕಸ್ತೂರ್ಬಾ ತೀರಿಕೊಂಡಿದ್ರು. ಎಲ್ಲಕ್ಕಿಂತ ಮುಖ್ಯ ವಿಷಯವೆಂದರೆ 60 ವರ್ಷಗಳ ಕಾಲ ಜೀವನದ ಚುಕ್ಕಾಣಿಯಾಗಿದ್ದಂಥ ಸತ್ಯ ಅಹಿಂಸೆ ಅದರಲ್ಲಿಯೇ ಅವರ ನಂಬಿಕೆ ಅಲುಗಾಡತೊಡಗಿತ್ತು. ಅವರು ಎನ್ನುತ್ತಿದ್ದರು 60 ವರ್ಷಗಳ ಕಾಲ ಸತ್ಯ ಅಹಿಂಸೆಯಲ್ಲಿದ್ದ ಗುಣಗಳು ಈಗ ನನಗೆ ಕಾಣಿಸ್ತಾ ಇಲ್ಲ, ಒಂದು ಅಭೇದ್ಯ ಅಂಧಕಾರ ನನ್ನನ್ನು ಆವರಿಸಿದೆ. ನಾವು ಇವತ್ತಿಗೆ ಪ್ರಸ್ತುತ ಅಂತೇವೆ, ಆದರೆ ಗಾಂಧೀಜಿಗೆ ಸ್ವಾತಂತ್ರ್ಯ ಸಿಕ್ಕಿದ ಆ ಕಾಲಘಟ್ಟದಲ್ಲಿ ಇಡೀ ಹೋರಾಟವೇ ವ್ಯರ್ಥ. ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿಲ್ಲ, ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿತು ಅನ್ನುವುದು ಕಮ್ಯುನಿಸ್ಟರ್ ವಿಶ್ಲೇಷಣೆಯಲ್ಲಿ ಸ್ಪಷ್ಟ ಇದೆ. ಆದರೆ ಗಾಂಧೀಜಿ ಒಬ್ಬರೇ ಒಬ್ಬರು ಆ ಕಾಲದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಂಥವ್ರು. ಗಹನ ಮನನದ ನಂತರ ಅವರೇನು ಭಾವಿಸ್ತಾರೆ ಅಂದರೆ
ಇಲ್ಲಿಯ ತನಕ ಯಾವುದನ್ನು ಎಲ್ಲರೂ ಸತ್ಯಾಗ್ರಹವೆಂದು ತಿಳಿದುಕೊಂಡಿದ್ದರೋ ಅದು ಸತ್ಯಾಗ್ರಹವೇ ಆಗಿರಲಿಲ್ಲ. 14 ಜುಲೈ ಪ್ರಾರ್ಥನಾ ಪ್ರವಚನದಲ್ಲಿ ಅವರು ಹೇಳ್ತಾರೆ, ಕಳೆದ 30 ವರ್ಷ ನಾವು ಮಾಡಿದ ಹೋರಾಟ ಅದು ಅಹಿಂಸೆಯ ಬಲದಿಂದಾಗಿರಲಿಲ್ಲ, ಅದೊಂದು ಮಂದ ಪ್ರತಿರೋಧವಾಗಿತ್ತು. ದುರ್ಬಲರ ಒಂದು ಉಪಕರಣ, ಅದನ್ನು ಅಹಿಂಸೆಯ ಉಪಯೋಗ ತಿಳಿಯದ ಅಥವಾ ಅದನ್ನು ಉಪಯೋಗಿಸಲು ಇಚ್ಛಿಸದ ವ್ಯಕ್ತಿಗಳ ಉಪಕರಣವಾಗಿತ್ತು. ನಮ್ಮಲ್ಲಿ ಅಹಿಂಸಾತ್ಮಕ ಹೋರಾಟ ಮಾಡುವ ಪರಾಕ್ರಮವಿದ್ದರೆ ನಾವು ಜಗತ್ತಿನೆದುರು ಸ್ವತಂತ್ರ ಭಾರತ ಇನ್ನೊಂದೇ ಚಿತ್ರ ನೀಡುತ್ತಿದ್ದೆವು. ಆದರೆ ನಾವಿಂದು 2 ತುಂಡಾದ ಹಿಂದ್ ಕೊಡುತ್ತಿದ್ದೇವೆ. ಅಣ್ಣ ತಮ್ಮಂದಿರು ತಮ್ಮೊಳಗೆ ಎಷ್ಟು ಕಾದಾಡುತ್ತಿದ್ದಾರೆಂದರೆ ಒಬ್ಬರು ಇನ್ನೊಬ್ಬರನ್ನು ಕಿಂಚಿತ್ತೂ ನಂಬುತ್ತಿಲ್ಲ. 32 ವರ್ಷಗಳ ನಂತರ ನನ್ನ ಕಣ್ಣುಗಳು ತೆರೆದಿವೆ. ನಮ್ಮ ಅಹಿಂಸೆ ದುರ್ಬಲರ ಅಹಿಂಸೆ. 2 ಅಕ್ಟೋಬರ ಗಾಂಧೀಜಿಯವರ ಹುಟ್ಟುಹಬ್ಬದ ದಿನ. ಆಗ ಅವರು ಹೇಳ್ತಾ ಇರುವ ಮಾತುಗಳು, ಇಂದು ನಾನು ಹುಟ್ಟಿದ ದಿನ, ಆದರೆ ಇಂದು ಶೋಕಾಚರಣೆ ಮಾಡುವ ದಿನ. ಇವತ್ತಿನ ತನಕ ನಾನು ಬದುಕಿದ್ದೇನೆ, ಈ ಬಗ್ಗೆ ನನಗೆ ನಿಜಕ್ಕೂ ಆಶ್ಚರ್ಯವಾಗುತ್ತಿದೆ, ನಾಚಿಕೆಯಾಗುತ್ತಿದೆ. ಇದೇ ಮನುಷ್ಯನ ಬಾಯಲ್ಲಿ ಒಂದು ಮಾತು ಬಂದರೆ ಅದನ್ನು ಮಾಡಲು ಕೋಟಿ ಕೋಟಿ ಜನ ಇದ್ದರು. ಇಂದು ನನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲ. ಹೀಗೆ ಮಾಡಿರಿ ಎಂದರೆ ಹೀಗೆ ಮಾಡುವುದಿಲ್ಲ ಎನ್ನುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಹಿಂದೂಸ್ತಾನದಲ್ಲಿ ನನಗೆ ಜಾಗವೆಲ್ಲಿದೆ? ನಾನಿನ್ನು ಬದುಕಿ ಮಾಡುವುದೇನು? 125 ವರ್ಷ ತಾನು ಬದುಕಬೇಕೆಂದಿದ್ದರು ಗಾಂಧಿ. 79ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇನೆ, ಇದೇ ನನಗೆ ಚುಚ್ಚುತ್ತಿದೆ ಅಂತ ಗಾಂಧಿ ಹೇಳ್ತಾರೆ. 1947 ಪ್ರಾರ್ಥನಾ ಸಭೆಯಲ್ಲಿ ಅವರು ಹೇಳುವ ಇನ್ನೊಂದು ಮಾತು, ಇನ್ನು ಆಗಬೇಕಾದ್ದು ಆದರೂ ಏನು? ನಾನು ಹೇಳಿದರೆ ಏನೂ ಆಗುವುದಿಲ್ಲ. ಕಾಂಗ್ರೆಸ್ ಏನು ಮಾಡುತ್ತದೋ ಅದೇ ಆಗುತ್ತದೆ. ಇಂದು ನನ್ನದೆಲ್ಲಿ ನಡೆಯುತ್ತದೆ? ನನ್ನ ಮಾತು ನಡೆಯುತ್ತಿದ್ದರೆ ಪಂಜಾಬ್ ಆಗುತ್ತಿರಲಿಲ್ಲ, ಬಿಹಾರ್ ಆಗುತ್ತಿರಲಿಲ್ಲ, ನವಕಾಲಿ ಆಗುತ್ತಿರಲಿಲ್ಲ. ನನ್ನನ್ಯಾರೂ ಒಪ್ಪುವುದಿಲ್ಲ. ನಾನು ಬಹಳ ಸಣ್ಣ ಮನುಷ್ಯ. ಇವತ್ತು ಕಾಂಗ್ರೆಸ್ ನನ್ನ ಮಾತು ಕೇಳುತ್ತಿಲ್ಲ, ಹಿಂದೂ ಕೇಳುವುದಿಲ್ಲ, ಮುಸ್ಲಿಮನು ಕೇಳುವುದಿಲ್ಲ. ನನ್ನದು ಬರೇ ಅರಣ್ಯ ರೋದನ. ಮತ್ತೊಂದೆರಡು ಇನ್ಸ್ಟೆನ್ಸ್ ಅನ್ನು ಹೇಳಿ, 47 ಆಗಸ್ಟ್ 15ರಂದು ಇಡೀ ದೇಶ ಬಹಳ ಸಂಭ್ರಮ ಪಡ್ತಾ ಇತ್ತು ಸ್ವಾತಂತ್ರ್ಯ ದಿನಾಚರಣೆ ಬಗೆಗೆ. ಗಾಂಧಿಯನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಬಾತ್ಮೀದಾರ ಪೇಪರ್ನವನು, ಅವನಿಗೆ ಅವರು ಯಾವ ಸಂದೇಶವೂ ಕೊಡುವುದಿಲ್ಲ. ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಸಂದೇಶ ಕೊಡುವಂತಹದ್ದು ಅತಿ ಮುಖ್ಯ. ಅದೇನಾದ್ರೂ ಪತ್ರಿಕೆಯಲ್ಲಿ ಅದು ಬರಬೇಕು. ನನ್ನ ಬಳಿ ಕೊಡಲು ಯಾವ ಸಂದೇಶವೇ ಇಲ್ಲ. ಆಗ ಕಾಂಗ್ರೆಸ್ಸಿನ ಅಧಃಪತನ ಅವರಿಗೆ ಸ್ಪಷ್ಟವಾಗಿ ಹೋಗಿತ್ತು. ಎಲ್ಲ ಇವತ್ತಿಗೆ ಹೇಗೆ ಹಣ ಅಧಿಕಾರ ಇದರ ಹಿಂದೆ ಹೋಗ್ತಾ ಇದ್ದಾರೋ ಅದೇ ಪರಿಸ್ಥಿತಿ ಸ್ಪಷ್ಟವಾಗಿ ಅಂದಿತ್ತು. ಇಲ್ಲ, ನೀವು ಸಂದೇಶ ಕೊಡದಿದ್ರೆ ಬಹಳ ಕೆಡುಕೆ ಅನಿಸುತ್ತೆ. ಹಾಗೆಯೇ ಆಗಲಿ, ಕೆಡುಕೆ ಅಂತ ಅನಿಸಿಕೊಳ್ಳಿ. ಮತ್ತೆ ಬಹಳಷ್ಟು ಸಮಯ ಅವನು ಒತ್ತಾಯ ಮಾಡಿದ ಮೇಲೆ ಅವರು ಯಾವ ಮರದ ಅಡಿ ಕುಳಿತಿದ್ರೋ ಅದರಲ್ಲಿ ಒಂದು ಒಣ ಎಲೆ ಕೆಳಗೆ ಬೀಳುತ್ತೆ, ಇದೇ ನನ್ನ ಸಂದೇಶ, ಇದನ್ನು ಬರ್ಕೊಳ್ಳಿ ಅಂತ ಅವರು ಕೊಡ್ತಾರೆ. ತಾನು ಒಂದು ಇದೊಂದು ಬಹಳ ಪೊಯೆಟಿಕ್ ಇದ್ದಾಗಿದೆ. ಒಣ ಎಲೆ ನನ್ನ ಸ್ಥಿತಿ ಹೀಗೆ ಅಂತ. ಆದರೆ 29 ಜನವರಿ 30ಕ್ಕೆ ಅವರು ಕೊಲೆಯಾಗತ್ತೆ. 1948 ಆ ದಿನ ಮತ್ತು ಅದರ ಹಿಂದಿನ ದಿನ ಅವರ ಕೆಲಸಗಳನ್ನು ಮಣಿಬೆನ್ ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ. 28 ರಾತ್ರಿ 9 ಕಾಲರ ತನಕವೂ ಕೆಲಸ ಮಾಡಿ ಎಷ್ಟೊಂದು ಸುಸ್ತಾಗಿ ಹೋಗಿದ್ದರಂದರೆ ಅವರು ಕೈಕಾಲು ತೊಳೆದುಕೊಂಡು ನಿದ್ರೆಗೆ ಹೋಗುವ ಪರಿಪಾಠ. ಅದಕ್ಕೂ ಅವರಿಗೆ ಎಚ್ಚರಿಸಬೇಕಾಯಿತು. ಅವರು ಏನು ಬರೆದಿದ್ದರು? ಅವರೊಂದು ದೊಡ್ಡ ಕರಡನ್ನು ಸಿದ್ಧಪಡಿಸಿದರು. ಅದರ ಮುಖ್ಯ ಸಾರಾಂಶ ಹೀಗಿದೆ: ಕಾಂಗ್ರೆಸ್ನ ಈ ರೂಪ, ಪ್ರಚಾರ ಸಾಧನ, ಸಂಸದೀಯ ವ್ಯವಸ್ಥೆ ಹಾಗೆ ಇರುವುದರ ಅಗತ್ಯತೆ ಖಂಡಿತವಾಗಿಯೂ ಇಲ್ಲ. ಭಾರತ ಇಂದು ತನ್ನ ಹೋಬಳಿ ಪಟ್ಟಣಗಳಿಂದ ಸಂಪೂರ್ಣ ಭಿನ್ನವಾಗಿರುವ 70,000 ಹಳ್ಳಿಗಳ ಸಾಮಾಜಿಕ, ನೈತಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಬೇಕಾಗಿದೆ. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಮಾಡಿದರೋ ಅವೆಲ್ಲವುಗಳು ಭಾರತದ ಪಾಳೇಗಾರಿ ಮತ್ತು ಬಂಡವಾಳಿ ವರ್ಗದ ಹಿತ
ಕಿತವಾಗಿ ಪರಿಣಮಿಸಿತು ಅಂತ ಸಾಮಾನ್ಯ ಮಾರ್ಕ್ಸ್ವಾದಿಗಳ ಜಿಜ್ಞಾಸೆ ಇದೆ. ಇದು ನೋವಿಂಗ್ಲಿ ಅಲ್ವೇ ಅಲ್ಲ, ಆದರೆ ಅದರ ಪರಿಣಾಮ ಹಾಗೆ ಆಗ್ತಾ ಇತ್ತು. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಯಾವ ವರ್ಗಕ್ಕೆ ಅಲ್ಲಿಯ ತನಕ ಗಾಂಧಿ ಬೇಕಾಗಿದ್ದರೋ ಆ ನಂತರ ಬೇಡವಾಗಿದ್ದರು. ಯಾಕಂದರೆ ಅವರ ಕಾರ್ಯಪ್ರಣಾಳಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಇತ್ಯಾದಿಗಳು ಆ ಪ್ರಭುತ್ವದ ಬೆಳವಣಿಗೆಗೆ, ವಿಕಾಸಕ್ಕೆ ಮಾರಕವಾಗಿದ್ದವು. ಅದು ಅವರ ದಾರಿಯಲ್ಲಿ ಕಂಟಕವನ್ನು ಉಂಟು ಮಾಡ್ತಿತ್ತು. ಆದ್ದರಿಂದ ಭಾರತದ ಪ್ರಭುತ್ವಶಾಲಿ ವರ್ಗಕ್ಕೆ ಗಾಂಧಿಯೇ ದೊಡ್ಡ ಕಂಟಕ ಆಗಿದ್ದರು. ಭಾರತದ ಪ್ರಜಾಸತ್ತಾತ್ಮಕ ಗುರಿಯೆಡೆಗೆ ಜನಶಕ್ತಿಯಿಂದ ಖಂಡಿತವಾಗಿ ಹೋರಾಡಬೇಕಾಗಿದೆ. ಅಂದರೆ ಒಂದು ಮಟ್ಟದ ಸ್ವಾತಂತ್ರ್ಯ, ವಿದೇಶಿ ಸಾಮ್ರಾಜ್ಯಶಾಹಿ ಶಕ್ತಿಗಳಿಂದ ಮುಕ್ತಿ ಸಿಕ್ಕಿತು. ಆದರೆ ಆ ಸ್ವಾತಂತ್ರ್ಯ ಎನ್ನುವಂಥದ್ದು ಭಾರತದ ಪಾಳೆಗಾರಿ ಬಂಡವಾಳಶಾಹಿ ವರ್ಗಕ್ಕೆ ಹಸ್ತಾಂತರಿಸಲ್ಪಟ್ಟಿತೆ ಹೊರತು ಭಾರತದ ಸಮಗ್ರ ಜನತೆಗೆ ಹಸ್ತಾಂತರಿಸಲ್ಪಟ್ಟದ್ದಲ್ಲ. ಎರಡನೇ ಪ್ರಜಾಪ್ರಭುತ್ವದ ಕ್ರಾಂತಿಗೆ ಗಾಂಧಿ ಸಿದ್ಧವಾಗಿದ್ದರು. ಕಾಂಗ್ರೆಸ್ ರಾಜಕೀಯ ಪಕ್ಷಗಳು ಕೋಮು ಸಂಘಟನೆಗಳ ಅನಾರೋಗ್ಯಕರ ಸ್ಪರ್ಧೆಯಲ್ಲಿರಬಾರದು. ಇಂಥ ಹಲವಾರು ಕಾರಣಗಳಿಂದ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಇಂದಿರುವ ಕಾಂಗ್ರೆಸ್ ಸಂಘಟನೆಯನ್ನು ಕೊನೆಗೊಳಿಸಿ ಅದನ್ನು ಕೆಳಕಂಡ ನಿಯಮಗಳಿಗನುಸಾರವಾಗಿ ಲೋಕಸೇವಕ್ ಸಂಘ್ ರೂಪದಲ್ಲಿ ಬದಲಾಯಿಸುವ ನಿರ್ಣಯವನ್ನು ಕೈಗೊಳ್ಳುತ್ತದೆ. ಕಾಲದ ಅಗತ್ಯತೆಗನುಸಾರವಾಗಿ ಅದರಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಸಂಘಕ್ಕಿದೆ ಅಂತ ಇದು ಅವರ ಲಾಸ್ಟ್ ಡಾಕ್ಯುಮೆಂಟ್. ಆದರೆ ಪ್ರಾಯಃ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಒಂದೇ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಅಂತ ಕಾಣುತ್ತೆ. ಎರಡನೇ ಕೆಲಸಕ್ಕೆ, ಎರಡನೇ ಒಂದು ಮಹಾನ್ ಕ್ರಾಂತಿಗೆ ಅವಕಾಶ ಕೊಡುವುದೇ ಇಲ್ಲ. ಯಾಕಂದರೆ ಮೊದಲ ಕ್ರಾಂತಿಗೆ ಯಾವ್ಯಾವ ನೀತಿಗಳು, ಹೋರಾಟಗಳು, ಕಾರ್ಯ ಪ್ರಣಾಳಿಗಳನ್ನು ಅವರು ಉಪಯೋಗಿಸಿದ್ದರೂ ಅವೇ ಎರಡನೇ ಕ್ರಾಂತಿಗೆ ಮಾರಕವಾಗಿ ಅವರನ್ನು ಬಲಿ ತೆಗೆದುಕೊಳ್ಳುತ್ತವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರಾಯ ಕೆಲವರು ಹೇಳ್ತಾರೆ ಗಾಂಧಿ ಯುಗ ಕಳೆದು ಹೋಗಿ ಈಗ ಸಾವರ್ಕರ್ ಯುಗ ಆರಂಭವಾಗಿದೆ ಅಂತ. ಸಾವರ್ಕರ್ 1857 ವಾರ್ ಆಫ್ ಇಂಡಿಪೆಂಡೆನ್ಸ್ ಬರೆಯುವಾಗ, ಆ ನಂತರ ಲಂಡನ್ನಲ್ಲಿ ಅವರು ಹೋರಾಟ ಮಾಡುವಾಗ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಕೊನೆಗೂ ಕೂಡ. ಆದರೆ ಆಗಿನ ಅವರ ರಾಷ್ಟ್ರದ ಕಲ್ಪನೆ ಹಿಂದೂ ಮುಸ್ಲಿಂ ಏಕತೆಯನ್ನು ಎತ್ತಿ ಹಿಡಿಯುವಂತಹದ್ದೇ ಆಗಿತ್ತು. ಹಾಗಾಗಿ ಎರಡು ಸಾವರ್ಕರ್ ಇದ್ದಾರೆ. 1923 ಹಿಂದುತ್ವವನ್ನು ಬರೆದ ಸಾವರ್ಕರ್, ಆ ನಂತರ ಸಾವರ್ಕರ್ ಬೇರೆ, ಅದರ ಮುಂಚಿನ ಸಾವರ್ಕರ್ ಬೇರೆ. ಭಾರತದಲ್ಲಿ ಆ ಕಾಲದಲ್ಲಿ ಎಂತೆಂಥ ಕಟು ಘಟನೆಗಳು ನಡೆದು ಅಂದರೆ, ಪ್ರಾಯ ಸಾವರ್ಕರ್ ಬದಲಾಗಲು ಅಂಡಮಾನ್ ಜೈಲಿನಲ್ಲಿ ಅವರಿಗೆ ಕಿರುಕುಳ ಕೊಟ್ಟಂಥ ಮುಸ್ಲಿಂ ಜೈಲರ್ಸ್ಗಳು ಇರಬಹುದು, ಅಥವಾ ಎಲ್ಲೋ ಟರ್ಕಿಯಲ್ಲಿ ಖಲೀಫ ಪದಚ್ಯುತಗೊಂಡ ಎಂದ ಮೇಲೆ ಕಮಲ್ ಪಾಷಾ ಡೆಮೊಕ್ರಾಟಿಕ್ ಲೀಡರ್ ಆಗಿದ್ದ, ಅವರ ವಿರುದ್ಧವೇ ಖಿಲಾಫತ್ ಚಳವಳಿ ಹಮ್ಮಿಕೊಂಡದ್ದು, ಆನಂತರ ಮಾಪಳ ದಂಗೆಯಾದದ್ದು, ಇವೆಲ್ಲ ರೂಪಾಂತರಿಸಲಿಕ್ಕೆ ಸಾಧ್ಯವಿದೆ. ನಾವಿಲ್ಲಿ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ. ಬಹಳಷ್ಟು ಜನ ಈ ವಿಷಯವನ್ನು ತೆಗೆದುಕೊಳ್ಳುವುದಿಲ್ಲ. ಏನಂದರೆ ಭಾರತದ ಮಹಾನ್ ನವೋತ್ಥಾನದ ಕವಿಗಳು ಇಬ್ಬರು, ಒಂದು ರವೀಂದ್ರನಾಥ್ ಟ್ಯಾಗೂರ್ ಮತ್ತು ಸರ್ ಮೊಹಮ್ಮದ್ ಇಕ್ಬಾಲ್. ಸರ್ ಮೊಹಮ್ಮದ್ ಇಕ್ಬಾಲ್ ಹೆಸರು ಕೇಳದಿದ್ರೂ ಅವರು ಬರೆದ ತರಾನೆಯ ಹಿಂದ್ನಲ್ಲಿ ಅವರು ಬರೆದ ಪದ್ಯ ಇವತ್ತಿಗೂ ಜನರ ಬಾಯಲ್ಲಿದೆ, ಸಾರೇ ಜಹಾನ್ ಸೇ ಅಚ್ಚ ಹಿಂದೂಸ್ತಾನ್ ಹಮಾರ. ಅವರ ಮೊದಲಿನ ಕವಿತಾ ಸಂಗ್ರಹಗಳು ನಯಾ ಶಿವಾಲ, ತರಾನೆಯ ಹಿಂದ್, ಈ ಕೃತಿಗಳೆಲ್ಲ ಅದ್ಭುತ ರಾಷ್ಟ್ರೀಯತೆಯ ಪದ್ಯಗಳು. ಆ ರಾಷ್ಟ್ರೀಯತೆ ಹಿಂದೂ ಮುಸ್ಲಿಂ ಏಕತೆಯನ್ನು ಬಿಂಬಿಸುವಂಥ ಕೃತಿಗಳು. ಇಂಗ್ಲೆಂಡ್ನಲ್ಲಿ ಓದಿ ಡಾಕ್ಟರೇಟ್ ಪದವಿಯನ್ನೆಲ್ಲ ಗಳಿಸಿದಂಥ ಬಹಳ ದೊಡ್ಡ ವಿದ್ವಾಂಸ ಸರ್ ಮೊಹಮ್ಮದ್ ಇಕ್ಬಾಲ್
ಮುಸ್ಲಿಂ ನವೋತ್ಥಾನದ, ನಮ್ಮಲ್ಲಿ ಭಾರತೀಯ ನವೋತ್ಥಾನ ಅಂತ ಪ್ರಾಯ ಇಲ್ಲ. ಒಂದು ಕಡೆಯಲ್ಲಿ ಹಿಂದೂ ನವೋತ್ಥಾನ ನಮಗೆ ಕಾಣಿಸುತ್ತೆ, ಇನ್ನೊಂದು ಕಡೆ ಮುಸ್ಲಿಂ ನವೋತ್ಥಾನ ಕಾಣುತ್ತೆ. ವಹಾಬಿ ಮೂಮೆಂಟ್ನಿಂದಲೇ ಆರಂಭ ಆಗಿದೆ ಅದು, 1800 ಇಸ್ವಿಯಿಂದಲೇ ತೊಡಗಿದೆ ಅದು. ಇಂತಹ ಮೊಹಮ್ಮದ್ ಇಕ್ಬಾಲ್ನಲ್ಲಿಯೂ ಕೂಡ ಎರಡು ಪರ್ಸನಾಲಿಟಿ ಅಥವಾ ಎರಡು ಮೊಹಮ್ಮದ್ ಇಕ್ಬಾಲ್, ಮೊದಲನೇ ಇಕ್ಬಾಲ್ ಈ ಸಾವರ್ಕರ್ ಇದ್ದಾಗೆ, ಎರಡನೇ ಇಕ್ಬಾಲ್ ಪಾನ್ ಇಸ್ಲಾಮಿಸಮ್ ಅನ್ನು ಸಮರ್ಥಿಸುವಂಥ ಇಕ್ಬಾಲ್. ಮುಸ್ಲಿಮಿಗೆ ಧರ್ಮಾಧಾರಿತವಾದ ಒಂದೇ ರಾಷ್ಟ್ರ ಅನ್ನುವಂಥ ಇಕ್ಬಾಲ್, ಮುಸ್ಲಿಂ ಲೀಗ್ನ ಅಧ್ಯಕ್ಷರು ಆಗ್ತಾರೆ ಮೊಹಮ್ಮದ್ ಇಕ್ಬಾಲ್. ಪಾಕಿಸ್ತಾನ ಬೇರೆ ಒಂದು ದೇಶ, ಪಾಕಿಸ್ತಾನ ಎಂಬ ಹೆಸರು ಮೊದಲಿಗೆ ಬಾಯಲ್ಲಿ ಬಂದದ್ದೇ 1930 ಇಸ್ವಿಯಲ್ಲಿ ಮೊಹಮ್ಮದ್ ಇಕ್ಬಾಲ್ನ ಬಾಯಲ್ಲಿ. ದುಂಡು ಮೇಜಿನ ಪರಿಷತ್ತಿ ಕೂಡ ಮುಸ್ಲಿಮನ ಪ್ರತಿನಿಧಿಯಾಗಿ ಹೋಗ್ತಾರೆ. ಹೀಗೆ ಇದು ಈ ದೇಶದ ಒಂದು ದೊಡ್ಡ ದುರಂತ. ಗಾಂಧಿಯವರ ಒಂದು ಇವ್ಯಾಲ್ಯುಯೇಷನ್ನ ಅತ್ಯದ್ಭುತವಾಗಿ ಮಾಡಿದವರು ನನ್ನ ದೃಷ್ಟಿಯಲ್ಲಿ ಅಮೃತ್ಲಾಲ್ ದಾಂಗೆ ಬರೆದ ದಿ ಮಹಾತ್ಮ ಒಂದು, ಇನ್ನೊಂದು ಯಶ್ಪಾಲ್ ಬರೆದಂಥ ಗಾಂಧಿವಾದಕ್ಕೆ ಶವ ಪರೀಕ್ಷಾ, ಮತ್ತೊಂದು ಬಿಕು ಪರೇಖ್ ಬರೆದಂಥ ಕೊಲೋನಿಯಲಿಸಂ ಟ್ರೆಡಿಷನ್ ಆ್ಯಂಡ್ ರಿಫಾರ್ಮ್ ಆ್ಯನ್ ಅನಾಲಿಸಿಸ್ ಆಫ್ ಗಾಂಧೀಸ್ ಪೊಲಿಟಿಕಲ್ ಡಿಸ್ಕೋರ್ಸ್, EMS ನಂಬೂದ್ರಿಪ್ಪಾಡವರು ಬರೆದ ಗಾಂಧಿ ಆ್ಯಂಡ್ ಇಸಮ್. ಬಹಳ ಅದ್ಭುತವಾದಂಥ ಗ್ರಂಥ. ಗಾಂಧಿಯ ಬಗ್ಗೆ ಅತ್ಯಂತ ಸಹಾನುಭೂತಿಯಿಂದ ಪ್ರೀತಿಯಿಂದ ಬರೆದ ಗ್ರಂಥ. ಆ ಇವ್ಯಾಲ್ಯುಯೇಷನನ್ನು ಮತ್ತೆ ಮತ್ತೆ ಓದಿ ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ ಅಥವಾ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಉಳಿದ ನಾನು ಹೇಳಿದ ಮೂರು ಪುಸ್ತಕಗಳಿಗಿಂತ ನನ್ನ ದೃಷ್ಟಿಯಲ್ಲಿ ಗಾಂಧಿ ಆ್ಯಂಡ್ ಇಸಮ್ ಅದ್ಭುತವಾದಂಥ ಕೃತಿ. ಗಾಂಧಿಯ ಜಟಿಲ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂಥ ಅದ್ಭುತ ಪ್ರಯತ್ನವನ್ನು EMS ನಂಬೂದ್ರಿಪ್ಪಾಡ್ ಮಾಡಿದ್ದಾರೆ. ಆ ಕೊನೆಯಲ್ಲಿ EMSರ ಒಂದು ಮಾತು, ಜನವರಿ 28 ಗಾಂಧಿ ಸಾಯುವ ಕೇವಲ 2 ದಿನಗಳ ಮುಂಚೆ ರಾಜಕುಮಾರಿ ಅಮೃತ್ ಕೌರ್ ಹತ್ರ ಅವರು ಹೇಳ್ತಾರೆ, ನಾನು ಯಾವುದೋ ಹುಚ್ಚನ ಗುಂಡಿಗೆ ಬಲಿಯಾಗಬಹುದು, ಹೀಗೇನಾದರೂ ಆದರೆ ನಗುತ್ತಾ ನನ್ನ ಪ್ರಾಣಗಳನ್ನು ಬಲಿ ಕೊಡುತ್ತೇನೆ, ನನ್ನಲ್ಲಿ ಕೋಪದ ಭಾವನೆಗಳು ಬರಬಾರದು, ನನ್ನ ತುಟಿಗಳಲ್ಲಿ ಪರಮಾತ್ಮನ ನಾಮವಿರಬೇಕು. ಈ ಮಾತನಾಡಿದ 2 ದಿನಕ್ಕೆ ಗಾಂಧೀಜಿ ಕೊಲಗಡಕನ ಗುಂಡಿಗೆ ಬಲಿಯಾದರು. ಅವರ ಈ ಹೃದಯ ವಿದಾರಕ, ನಮ್ಮ ಹೃದಯವನ್ನು ಒಡೆಯುವಂಥ ಮಾತುಗಳು ನಮ್ಮ ಕಿವಿಗಳಲ್ಲಿ ಸದಾ ಸರ್ವದಾ ಮೊಳಗುತ್ತಲೇ ಇರುತ್ತವೆ. ಇದು EMS ನಂಬೂದ್ರಿಪ್ಪಾಡ್ ಅವರ ಗ್ರೇಟ್ನೆಸ್, ಅವರು ಅರ್ಥ ಮಾಡಿಕೊಂಡಂಥ ಅದ್ಭುತವಾದಂಥ ಒಂದು ಕ್ರಮ. ಕೊನೆಯದಾಗಿ ಅಂಬೇಡ್ಕರ್ ಮತ್ತು ಗಾಂಧಿ. ಕೆಲವು ಅಂಬೇಡ್ಕರ್ ವಾದಿಗಳು ಮತ್ತು ಗಾಂಧಿವಾದಿಗಳು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರಲ್ಲಿ ಒಬ್ಬರನ್ನು ನಾಯಕರನ್ನಾಗಿ ಇನ್ನೊಬ್ಬರನ್ನು ಖಳನಾಯಕರನ್ನಾಗಿ ಬಿಂಬಿಸುತ್ತಾರೆ. ಹೀಗೆ ಬಿಂಬಿಸುವ ಉಭಯತ್ರರು ಆ ಇಬ್ಬರು ಮಹಾನ್ ಚೇತನಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದು ಬರಗೂರು ರಾಮಚಂದ್ರಪ್ಪನವರ ಮಾತು. ಪೂನಾ ಪ್ಯಾಕ್ಟ್ನ ವಿಷಯದಲ್ಲಿಯೂ ನಮ್ಮ ಅಭಿಪ್ರಾಯಕ್ಕೂ ಅಂಬೇಡ್ಕರ್ ವಾದಿಗಳ ಅಭಿಪ್ರಾಯಕ್ಕೂ ಭಿನ್ನತೆ ಇದೆ. ಯಾಕಂದರೆ ಒಂದು ಪಕ್ಷ ಕಮ್ಯುನಲ್ ಅವಾರ್ಡನ್ನು ಒಪ್ಪಿಕೊಂಡಿದ್ದರೆ ಸವರ್ಣೀಯರು ಸುಮ್ಮನೆ ಕುಳಿತುಕೊಳ್ಳುತ್ತಿರಲಿಲ್ಲ, ಭಯಾನಕವಾದ ರಕ್ತಪಾತ ನಡೆಯುತ್ತಿತ್ತು. ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಸಂಘಟಿಸುವ ಮಹತ್ಕಾರ್ಯವಿದ್ದಾಗ ಪ್ರತ್ಯೇಕ ಚುನಾವಣಾ

90.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಅಕ್ಟೋಬರ್ 9 ಬೆಳಗ್ಗೆ 10 ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ಹರುಣ್ ಹೆಚ್. ಚರ್ಚಿಸುವ ವಿಷಯ ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ. ತಪ್ಪದೆ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇದಾಗಲೇ ಇವತ್ತಿನ ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮದ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿಯನ್ನು ನಾವು ನೀಡಿದ್ದೇವೆ. ನಮ್ಮ ಜೊತೆಗೆ ಇವತ್ತಿನ ದಿನ ಡಾಕ್ಟರ್ ಹರುಣ್ ಹೆಚ್ ಅವರು ಇದ್ದಾರೆ. ಸೊ ಅವರು ಇವತ್ತು ನಮ್ಮ ಜೊತೆಗೆ ಇವತ್ತಿನ ವಿಷಯವಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾರೆ. ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ ಎಷ್ಟಿದೆ? ಸೊ ನಮ್ಮ ಮನೆಗೆ ಹೇಗೆ ನಾವೊಂದು ನೋಡ್ತೇವೆ, ಪ್ರಮುಖವಾಗಿ ಒಂದು ರೂಫ್ ಇರುತ್ತೆ ಅಥವಾ ಚಾವಡಿ ಇರುತ್ತೆ, ಅದೇ ರೀತಿ ಹಿರಿಯರು ಆ ರೀತಿಯ ಒಂದು ರೂಫ್ ಇದ್ದಾಗೆ ಅಥವಾ ಅದೇ ರೀತಿ ನಾವು ನೋಡ್ತೇವೆ ಒಂದು ಮರಕ್ಕೆ ಹೇಗೆ ಎಲೆಗಳಿರ್ತವ ಕವರ್ ಮಾಡಲಿಕ್ಕೆ, ಶೇಡ್ ಕೊಡಲಿಕ್ಕೆ, ಹಿರಿಯರು ಅಂಥ ಒಂದು ಜಾಗದಲ್ಲಿರ್ತಾರೆ. ಸೊ ಆ ಎಲೆಗಳು ಉದುರದಂತೆ ಅಥವಾ ಆ ರೂಪಿಗೆ ನಾವು ಗೆದ್ದಲು ಹಿಡಿಯದಂತೆ ಯಾವ ರೀತಿಯಾಗಿ ಅದನ್ನು ನಾವು ಆಗಾಗ ನೋಡಿಕೊಳ್ತೇವೆ, ಅಂಥ ರೀತಿಯಲ್ಲಿ ನಮ್ಮ ಹಿರಿಯರನ್ನು ನಾವು ನೋಡಿಕೊಳ್ಳೋದು ಕರ್ತವ್ಯವಾಗಿದೆ. ಸೊ ಈ ವಿಷಯ ಒಂದು ತುಂಬ ಸನ್ನದ್ಧದ ವಿಷಯ ಅಂತ ನಮಗೆ ಭಾವನೆಗೆ ಬರಬಹುದು ಅಥವಾ ಮನಸ್ಸಿಗೆ ಬರಬಹುದು, ಆದರೆ ಕಾಂಪ್ಲಿಕೇಟೆಡ್ ಮತ್ತು ಒಂದು ಆಳವಾಗಿ ಯೋಚಿಸಬೇಕಾದ ವಿಷಯ ಇದೇ ಆಗಿರುತ್ತೆ. ಸೊ ಹೀಗಾಗಿ ಇವತ್ತಿನ ದಿನ ವೈದ್ಯರಾದ ಡಾಕ್ಟರ್ ಹರುಣ್ ಎಚ್ ಅವರು ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಎಂದು ಮಾತಾಡಲು ನಮ್ಮ ಜೊತೆಗಿದ್ದಾರೆ. ಸೊ ಡಾಕ್ಟರ್ ಬಗ್ಗೆ ಹೇಳೋದಾದರೆ ಅವರು ಇಂಟರ್ನಲ್ ಮೆಡಿಸಿನ್ ವಿಭಾಗದಲ್ಲಿ ಅಥವಾ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಫಿಸಿಷಿಯನ್ ಆಗಿ ಕಳೆದ 20 ವರ್ಷಕ್ಕೂ ಅಧಿಕ ಅವಧಿಯಿಂದ ದುಡಿತಾ ಇದ್ದಾರೆ. ಮಂಗಳೂರಿನ KMC ಜ್ಯೋತಿ ಆಸ್ಪತ್ರೆಯಲ್ಲಿ ಅವರ ಸೇವೆ ಇದೆ. ಜೊತೆಗೆ ನಾವು ನೋಡಿರ್ಬೋದು ಅವರು 10 ವರ್ಷ ಹಾಸನದಲ್ಲಿ ಗ್ರಾಮೀಣ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಹಲವಾರು ರೀತಿಯಲ್ಲಿ ಅವರ ಒಂದು ವಿಚಾರವನ್ನು ನಾವು ನೋಡೋದಾದರೆ ತುಂಬ ರೀತಿಯ ಸೇವೆಯನ್ನು ನೀಡಿದಂಥ ವ್ಯಕ್ತಿತ್ವ ಅವರದು. ವಿಶೇಷವಾಗಿ ಇವತ್ತಿನ ದಿನ ಅವರು ಹಿರಿಯರ ಒಂದು ಆರೈಕೆ, ಅದರಲ್ಲಿ ಯುವಜನರ ಪಾತ್ರ ಎಷ್ಟಿದೆ, ಈ ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ. ಸೊ ಡಾಕ್ಟರ್ ಹರುಣ್ ಎಚ್ ಅವರಿಗೆ ಪ್ರೀತಿಯಿಂದ ರೇಡಿಯೋ ಸಾರಂಗ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಡಾಕ್ಟರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ.
0: ಸೊ ಕೇಳುಗರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ಕರೆ ಮಾಡುವುದರ ಮೂಲಕ ಕೇಳಬಹುದು. ಯಾಕೆಂದರೆ ಹಿರಿಯರ ಒಂದು ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಇದಕ್ಕೆ ಹಿನ್ನೆಲೆ ಎಂಬಂತೆ ಅಕ್ಟೋಬರ್ ತಿಂಗಳಲ್ಲಿ ನಾವು ವಿಶ್ವ ಹಿರಿಯರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಸೊ ಹಾಗಾಗಿ ಮತ್ತು ಕಳೆದ ಕೆಲವು ದಿನಗಳಿಂದ ನಾನು ಕೂಡ ಅದೇ ಒಂದು ಸಿಚುವೇಶನಲ್ಲಿ ಇರುವುದರಿಂದಾಗಿ ಹಿರಿಯರ ಆರೈಕೆಯ ಒಂದು ಇಂಪಾರ್ಟೆನ್ಸ್ ಎಷ್ಟೇ ಆಗಬೇಕು ಎಂಬುದು ಕೂಡ ಒಂದು ಅರಿವಿಗೆ ಬಂದಮೇಲೆ ಈ ಒಂದು ಟಾಪಿಕ್ನ ಮೇಲೆ ಡಾಕ್ಟರ್ ಅವರು ಸಂಪೂರ್ಣವಾಗಿ ಒಂದು ವಿಚಾರವನ್ನು ಮತ್ತು ವಿವರವನ್ನು ನಿಮಗೆ ನೀಡ್ತಾರೆ. ಸೊ ಹಿರಿಯರು ಅಂದರೆ ಯಾರು ಡಾಕ್ಟರ್? ನಾನು ಫಸ್ಟ್ ಇನ್ ಮೋರ್ಮೋಸ್ಟ್ ಕೇಳಲಿಕ್ಕೆ ಇಷ್ಟಪಡೋದು ಅಂದರೆ ಹೂ ಆರ್ ಎಲ್ಡರ್ಸ್ ಅಂತ. ಅಂದರೆ ಕೆಲವರು ಹೇಳ್ತಾರೆ ನಮಗಿಂತ ಪ್ರಾಯದಲ್ಲಿ ದೊಡ್ಡವರು ಅವರು ಹಿರಿಯರು ಅಂತ ಹೇಳ್ತಾರೆ. ಆದರೆ ಹಿರಿಯರು ಅಂದರೆ ಎಕ್ಸಾಕ್ಟ್ ಅದಕ್ಕೆ ಏನಾದರೂ ಫಂಡಮೆಂಟಲ್ಸ್ ಇದೆಯಾ ಅಥವಾ ಏನಾದರೂ ಇಷ್ಟೇ ಒಂದು ಏಜ್ ಬಾರ್ ಆದ ನಂತರ ಅವ್ರು ಹಿರಿಯರು ಅಂತ ಕನ್ಸಿಡರ್ ಆಗ್ತಾರಾ ಸರ್, ಏನಾದರೂ ಇದೆಯಾ ಸರ್?
1: ನೋಡಿ, ಹಿರಿಯರು ಅಂತ ಹಿರಿಯ ನಾಗರಿಕರಂತ ಏನು ನಾವು ಕರಿತೇವೆ,
0: ಅಬೌವ್ 60.
1: ಕೆಲವೊಂದು ಸಂಸ್ಥೆಗಳು ಅದನ್ನು 60 ವರ್ಷಕ್ಕೆ ಮೇಲ್ಪಟ್ಟ ಅವರನ್ನು ಹಿರಿಯರಂತ ಕರೀತಾರೆ. ಇನ್ನು ಕೆಲವು ಡೆಫಿನೇಷನ್ಗಳ ಪ್ರಕಾರ ಮೂಲಭೂತವಾಗಿ ನಮ್ಮ ಏನು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ಅದರ ಡೆಫಿನೇಷನ್ ಪ್ರಕಾರ 60 ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ನಾವು ಎಲ್ಡರ್ಸ್ ಅಂತ, ಓಲ್ಡರ್ ಎಡಲ್ಟ್ಸ್ ಅಂತ ಕರಿತೇವೆ. ಇನ್ನು ಕೆಲವು ಡೆಫಿನೇಷನ್ ಪ್ರಕಾರ 65 ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ಓಲ್ಡರ್ ಎಡಲ್ಟ್ಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ 60-65 ವರ್ಷವನ್ನು ಮೀರಿದವರನ್ನು ಹಿರಿಯ ನಾಗರಿಕರು ಎಂಬಂತಹ ಒಂದು ಒಂದು ವರ್ಗಕ್ಕೆ ನಾವು ಅವರನ್ನು ಸೇರಿಸ್ಬೋದು. ಯಾಕೆಂದರೆ 60 ಅಥವಾ 65 ವರ್ಷ ಮೀರಿದ ನಂತರ ಅವರೆಲ್ಲರಿಗೂ ಒಂದು ಕೆಲವೊಂದು ರೀತಿಯ ಆರೋಗ್ಯ ಸಮಸ್ಯೆಗಳಿರ್ಬೋದು, ಕೆಲವೊಂದು ರೀತಿಯ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಇನ್ನು ಅದೇ ರೀತಿಯಲ್ಲಿ ಕೌಟುಂಬಿಕ ಸಮಸ್ಯೆಗಳಿರ್ಬೋದು. ಹಾಗಾಗಿ ಅದೇ ರೀತಿಯಲ್ಲಿ ಅವರ ಏನು ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಇವೆಲ್ಲ ಒಂದೇ ರೀತಿಯಲ್ಲಿ ಆಗಲಿಕ್ಕೆ ಪ್ರಪಂಚದಾದ್ಯಂತ ಸಮಾಜದಾದ್ಯಂತ ಅಕ್ರಾಸ್ ದ ಕಮ್ಯುನಿಟೀಸ್ ಒಂದೇ ರೀತಿಯ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾರೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಈಗ ಹೆಚ್ಚಿನ ಸಂಸ್ಥೆಗಳಲ್ಲಿ ಹೆಚ್ಚಿನ ಜಾಗಗಳಲ್ಲಿ ರಿಟೈರ್ಡ್ಮೆಂಟ್ ಏಜು 60-62 ವರ್ಷ ಇರ್ತದೆ. ಸೊ ಸಾಮಾನ್ಯವಾಗಿ ಒಂದು ವ್ಯಕ್ತಿ ರಿಟೈರ್ಡ್ ಆದ ನಂತರ ಅವರದ ಹಲವಾರು ಸಮಸ್ಯೆಗಳು ಅಥವಾ ಸಮಸ್ಯೆಗಳಿಗಿಂತ ಚಾಲೆಂಜಸ್ ಅಂತ ಹೇಳ್ಬೋದು, ಅವರೆಲ್ಲರೂ ಎದುರಿಸುವಂಥ ಈ ಚಾಲೆಂಜಸ್ಗಳು ಒಂದೇ ರೀತಿಯದಾಗಿರ್ತದೆ. ಹಾಗಾಗಿ ಅಬೌವ್ ದಿಸ್ ಪರ್ಟಿಕ್ಯುಲರ್ ಏಜ್ ಅವರನ್ನು ನಾವು ಹಿರಿಯ ನಾಗರಿಕರಂತ ಪರಿಗಣಿಸುವುದು ಸರಿ ಅಂತ ಅನ್ಸುತ್ತೆ.
0: ಒಂದ್ಸಲ ಕೆಲವರೊಂದು ಕೆಲಸ ಮಾಡುವ ಜಾಗದಿಂದ ನಿವೃತ್ತಿ ಆದ ತಕ್ಷಣ ಅವರ ಮೆಂಟಲ್ ಅಂದ್ರೆ ಸ್ಟೆಬಿಲಿಟಿ ಅಂತ ಹೇಳ್ಬೋದು ಅಥವಾ ಅದರ ಮೇಲೆ ಒಂದು ಹೊಡೆತ ಬೀಳೋದ್ರಿಂದ ನಾನು ಇನ್ನು ಕೆಲಸಕ್ಕೆ ಬಾರದವ ಎಂಬಂಥ ಒಂದು ಚಿಂತನೆ ಬಂದ ಕ್ಷಣ ಆಫ್ಟರ್ 60 ಏನಾದರೂ ಫರ್ಮ್ಸ್ ಅಲ್ಲ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲ, ಅಥವಾ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು, ಯು ಆರ್ ರಿಟೈರ್ಡ್ ಅಂದರೆ ಅವರನ್ನು ಕೆಲಸದಿಂದ ಅಂದರೆ ವಿದಾಯ ಕೋರಿದ ಬಳಿಕ ಆಟೋಮ್ಯಾಟಿಕಲಿ ಥಾಟ್ಸ್ ಚೇಂಜ್ ಆಗಿ ಸೊ ಅವರ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇದೆಯಾ ಸರ್?
1: ಖಂಡಿತವಾಗಿಯೂ ಖಂಡಿತವಾಗಿಯೂ. ನೋಡಿ, ಅದಕ್ಕೆ ಆ್ಯಕ್ಚುಲಿ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತನ್ನು ಯಾವ ರೀತಿಯಲ್ಲಿ ಡಿಫೈನ್ ಮಾಡ್ತದಂದರೆ, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತದೆ. ಅಂದರೆ ಕೇವಲ ದೈಹಿಕವಾಗಿ ಒಬ್ಬ ಸ್ಟ್ರಾಂಗ್ ಇದ್ದಾನೆ, ಅವನು ಓಡಾಡಲಿಕ್ಕೆ ಶಕ್ತಿ ಉಂಟು, ಅವನಿಗೆ ಶುಗರ್, ಬಿ ಪಿ ಇನ್ನಿತರ ಯಾವುದು ಕಾಯಿಲೆಗಳಿದ್ದರೆ ಅವನನ್ನು ಹೆಲ್ದಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆತ ದೈಹಿಕವಾಗಿಯೂ ಸರಿಯಾಗಿರಬೇಕು, ಆತನ ಮನಸ್ಥಿತಿಯೂ ಸರಿಯಾಗಿರಬೇಕು, ಸಾಮಾಜಿಕವಾಗಿಯೂ ಆತ ತನ್ನನ್ನು ಪರ್ಫೆಕ್ಟ್. ಈಗ ಸಾಮಾಜಿಕವಾಗಿ ಆತನಿಗೆ ಒಂದು ಆರೋಗ್ಯ ಅಂದರೆ ಹೇಗೆ, ಸಾಮಾಜಿಕವಾಗಿ ಆರೋಗ್ಯ ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಆತನಿಗೆ ಬೇಕಾದಂತಹ ಸ್ಥಾನಮಾನ ಸಮಾಜದಲ್ಲಿ,
0: ಪೊಸಿಷನ್
1: ಆ್ಯಸ್ ಇನ್ ಅವರಿಗೆ ಹುದ್ದೆ ಕೊಡುವುದಲ್ಲ, ಯಾವುದೋ ಒಂದು ಸಂಘ ಮಾಡಿಯವರನ್ನು ಅದರ ಅದು ಅಧ್ಯಕ್ಷ ಅಥವಾ ಕಾರ್ಯದರ್ಶಿ ಮಾಡೋದು ಮಾತ್ರ ಅಲ್ಲ. ಸಾಮಾಜಿಕವಾಗಿ ಸ್ಥಾನ ಅಂತಂದರೆ ನಾನು ನನ್ನಿಂದ ಇನ್ನೊಬ್ಬರಿಗೆ ಪ್ರಯೋಜನವನ್ನು, ಐ ಆಮ್ ಪ್ರೊಡಕ್ಟಿವ್ ಟು ದ ಸೊಸೈಟಿ, ನನ್ನಿಂದ 4 ಜನರಿಗೆ ಒಳ್ಳೇದಾಗ್ತಾ ಉಂಟು. ನೋಡಿ, ಈಗ ನೀವು ರಿಟೈರ್ಡ್ಮೆಂಟಿನ ಒಂದು ವಿಷಯವನ್ನು ಈಗ ನಾವು ಚರ್ಚೆ ಮಾಡಿದ್ವಿ. ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗೋವರೆಗೂ ಆತನಿಗೆ ಎಷ್ಟೇ ಕಷ್ಟ ಇರಲಿ, ಆತ ಆಫೀಸ್ಗೆ ಹೋಗ್ತಾನೆ ಅಥವಾ ತನ್ನ ಅಂಗಡಿಗೆ ಹೋಗ್ತಾನೆ ಅಥವಾ ಯಾವುದೇ ಒಂದು ಅವನು ಮಾಡುವಂತಹ ಕಸುಬಿಗೆ ಹೋಗ್ತಾನೆ, ತಾನು ಕಷ್ಟಪಟ್ಟು ತನ್ನ ದುಡಿಮೆಯಿಂದ ತನ್ನ ಕುಟುಂಬದವರ ಒಳಿತಿಗಾಗಿ, ಮಕ್ಕಳ ಎಜುಕೇಷನ್ ಇರಲಿ, ಇನ್ನೊಂದು ಪ್ರತಿಯೊಂದಕ್ಕೂ ಅವನು ತನ್ನ ಶ್ರಮದಿಂದ ಬಂದಂತಹ ಆದಾಯದಿಂದ ಅವರಿಗೆ ಸಹಾಯವನ್ನು ಮಾಡ್ತಾನೆ, ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾನೆ. ಸೊ ಅವನಿಗೇನಿಸ್ತದೆ, ನಾನು ಪ್ರೊಡಕ್ಟಿವ್ ಆಗಿದ್ದೇನೆ, ನನ್ನಿಂದ ನನ್ನ ಕುಟುಂಬಕ್ಕಿರಲಿ, ನನ್ನ ಸಮಾಜಕ್ಕಿರಲಿ. ನೋಡಿ, ಅವರು ದುಡಿದಂತಹ ಹಣದಿಂದ ಅವರ ಕುಟುಂಬ ಮಾತ್ರ ಅಲ್ಲ, ಈಗ ನೆರೆಕೆರೆಯಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆ ಉಂಟು, ಯಾರಾದರೂ ಬಡವರಿದ್ದಾರೆ, ಯಾವುದೋ ಮಕ್ಕಳಿಗೆ ಓದಲಿಕ್ಕೆ ದುಡ್ಡಿಲ್ಲ, ಅನೇಕ ಜನರು ದಾನ ಧರ್ಮ ಮಾಡ್ತಾರೆ. ಸೊ ಅವರಿಗೆ ನನ್ನಿಂದ ಒಂದು ಪ್ರಯೋಜನ ಉಂಟು, ಐ ಆಮ್ ಎ ಪ್ರೊಡಕ್ಟಿವ್ ಪರ್ಸನ್ ಅನ್ನುವಂಥ ಭಾವನೆಗಳು ಮನಸ್ಸಿನಲ್ಲಿರ್ತದೆ. ಈ ಭಾವನೆಗಳು ಆತ ಹ್ಯಾಪಿಯಾಗಿರಲಿಕ್ಕೆ, ಡಿಪ್ರೆಷನಿಂದ ದೂರ ಇರಲಿಕ್ಕೆ, ಖಿನ್ನತೆಯಿಂದ ದೂರ ಇರಲಿಕ್ಕೆ, ಒಂಟಿತನದಿಂದ ದೂರ ಇರಲಿಕ್ಕೆ ಬಹಳ ಮುಖ್ಯ. ಸೊ ಒಬ್ಬ ವ್ಯಕ್ತಿ ನಿವೃತ್ತಿ ಆದ ತಕ್ಷಣ ನಾನು ಇನ್ನು ನನ್ನಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂತಹ ಭಾವನೆಗಳನ್ನು ತಂದುಕೊಳ್ಬಾರ್ದು. ನಾನು ಯಾವ ರೀತಿಯಲ್ಲಿ ಸಮಾಜಕ್ಕೆ ಇನ್ನೂ ಪೂರಕವಾಗಿ ಕೆಲಸವನ್ನು ಮಾಡಬಹುದು, ಯಾವ ರೀತಿಯಲ್ಲಿ ನಾನು ಬೆನಿಫಿಟನ್ನು ಕೊಡಬಹುದು ಅನ್ನೋ ರೀತಿಯಲ್ಲಿ ವ್ಯಕ್ತಿ ಕೂಡ ಆಲೋಚನೆ ಮಾಡಬೇಕು. ಒಂದು ಸಮಾಜವಾಗಿ ನಾವು ಒಂದು ಅನೇಕ ಸಂಸ್ಥೆಗಳು ಕೂಡ ಈ ಹಿರಿಯ ನಾಗರಿಕರು ನಿವೃತ್ತಿ ಆದ ನಂತರ ಅಂತ ಹೇಳಿಬಿಟ್ಟಲ್ಲ, ಅವರ ಹತ್ರ ಸಾಕಷ್ಟು ವಿಸ್ಡಮ್ ಇರ್ತದೆ. ಅವರು ಇಷ್ಟೊಂದು ವರ್ಷ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅದರ ಬೆಳವಣಿಗೆಗೆ ಕೆಲಸ ಮಾಡಿರ್ತಾರೆ, ಅನೇಕ ಏರುಪೇರುಗಳನ್ನು ಎದುರಿಸಿರ್ತಾರೆ. ಸೊ ಅವರ ವಿಸ್ಡಮನ್ನು ನಾವು ಯಾವ ರೀತಿಯಲ್ಲಿ ಸಮಾಜದ ಒಳಿತಿಗಾಗಿ, ಜನರನ್ನು ಒಗ್ಗಟ್ಟು ಮಾಡಲಿಕ್ಕೆ, ಜನರಲ್ಲಿ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಪ್ರೊಡಕ್ಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ, ಅವರ ವಿಸ್ಡಮನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಇವತ್ತು ಸಮಾಜ ಸಾಕಷ್ಟು ಕೆಲಸವನ್ನು ಮಾಡಿ ಅವರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರೆ, ಒಂದು ಕಡೆಯಲ್ಲಿ ಅವರು ಕೂಡ ನಾನು ಪ್ರೊಡಕ್ಟಿವ್ ಅಂತ ತಿಳ್ಕೊಳ್ತಾರೆ, ನಾವು ಕೂಡ ಅವರ ಪ್ರೊಡಕ್ಟಿವನ್ನು ಸಮಾಜದ ಒಳಿತಿಗಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಹುದು.
0: ಓಕೆ, ಸೊ ಇವೆಲ್ಲ ಒಂದು ಪೀಠಿಕೆಯ ರೂಪದಲ್ಲಿ ನಾವು ಇವತ್ತಿನ ವಿಚಾರವಾಗಿ ಮಾತಾಡುವಾಗ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ಇಶ್ಯೂಸ್ ನಾವು ಒಂದು ಓಲ್ಡರ್ ಜನ್ರೇಷನಲ್ಲಿ ಅಥವಾ ನಮ್ಮ ಹಿರಿಯರಲ್ಲಿ ಕಾಣ್ತೇವೆ, ಯಾವೆಲ್ಲ ಒಂದು ಸಾಮಾನ್ಯವಾಗಿ ಕಾಣುವಂಥ ಒಂದು ಹಿರಿಯರಲ್ಲಿ ಕಾಣುವಂಥ ಒಂದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಸರ್?
1: ನೋಡಿ, ಹಿರಿಯರಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿರ್ತದೆ. ಈಗ ನಾವು ಸಾಮಾನ್ಯವಾಗಿ ಕಂಡುಕೊಂಡಂತೆ ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೇವೆ, ಸಕ್ಕರೆ ಕಾಯಿಲೆ ಇರ್ಬೋದು, ಬಿ ಪಿ ಇರ್ಬೋದು, ಹೃದಯ ಸಂಬಂಧಿತ ಕಾಯಿಲೆ ಇರ್ಬೋದು, ಇವೆಲ್ಲ ಆರ್ಗನ್ ಸ್ಪೆಸಿಫಿಕ್ ಡಿಸೀಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಹೃದಯಕ್ಕೆ ಸಂಬಂಧ ಕಾಯಿಲೆ, ಇನ್ನು ಕೆಲವರಿಗೆ ಲಿವರ್ ತೊಂದರೆ ಬರ್ತದೆ, ಅದು ಲಿವರ್ ಸಂಬಂಧಿತ ಕಾಯಿಲೆ. ಈ ವಯಸ್ಸಾದವರಲ್ಲಿ ಕೆಲವೊಂದು ಜೀರಿಯಾಟ್ರಿಕ್ ಸಿಂಡ್ರೋಮ್ಸ್ ಅಂತ ನಾವು ಕರಿತೇವೆ, ಅಂದರೆ ಅಕ್ರಾಸ್ ದ ಬಾಡಿ. ಫಾರ್ ಎಕ್ಸಾಂಪಲ್, ಅದರಿಂದಾಗ್ಬಿಟ್ಟು ಅವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆಗಳಿದೆ. ಒನ್ ಆಫ್ ದ ಕಾಮನ್ ಜೀರಿಯಾಟ್ರಿಕ್ ಸಿಂಡ್ರೋಮ್ ಅಂದರೆ ಅವರು ಬೀಳುವುದು. ನೀವು ಸಾಮಾನ್ಯ ನೋಡ್ತೀರಾ, ಅವರು ನಡ್ಕೊಂಡು ಹೋಗುವಾಗ ಸಡನ್ ಬಿದ್ದರು ಅಂತ ಹೇಳ್ತಾರೆ, ಅಲ್ಲಿಂದ ಒಂದು ದೊಡ್ಡ ಕ್ಯಾಸ್ಕೇಡ್ ಚಾಲು ಆಗ್ತದೆ. ಆ ಕ್ಯಾಸ್ಕೇಡ್ ಅಂದ್ರೇನು, ಬೀಳುವುದರಿಂದ ಅವರಿಗೆ ಕಾಲಿನ ಮೂಳೆ ಮುರಿಬಹುದು, ಕೈನ ಮೂಳೆ ಮುರಿಬಹುದು, ಅಥವಾ ತಲೆಗೆ ಪೆಟ್ಟಾಗಬಹುದು. ಈ ತರ ಆಗಿ ಅವರು ಹಾಸಿಗೆ ಮೇಲೆ ಹೋದ್ರಂದ್ರೆ ಅಲ್ಲಿಂದ ಅನೇಕ ಬೇರೆ ಕಾಂಪ್ಲಿಕೇಶನ್ಸ್ ಚಾಲು ಆಗ್ತದೆ. ಸೊ ಈಗ ಫಾಲ್ಸ್ ಅಂತ ಹೇಳ್ತೇವೆ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಜಿರಿಯಾಟ್ರಿಕ್ ಸಿಂಡ್ರೋಮ್. ಅದೇ ರೀತಿಯಲ್ಲಿ ಇನ್ನು ಕೆಲವರಿಗೆ ಫ್ರೇಲಿಟಿ ಅನ್ನುವಂಥ ಒಂದು ಸಿಂಡ್ರೋಮ್ ಉದ್ಭವ ಆಗ್ತದೆ. ಅದೇ ರೀತಿಯಲ್ಲಿ ವಯಸ್ಸಾಗುವ ಹಾಗೆ ಅನೇಕರಿಗೆ ಯೂರಿನರಿ ಇನ್ಕಾಂಟಿನೆನ್ಸ್, ಅಂದರೆ ಅವರಿಗೆ ಯೂರಿನ್ ಅನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ವಯಸ್ಸು ಪ್ರೋಗ್ರೆಸ್ ಆಗ್ತಾ ಹೋದಂತೆ 65 ವರ್ಷದ ನಂತರ ಹೇಗೆ ವಯಸ್ಸು ಮುಂದೆ ಹೋಗ್ತಾ ಹೋಗ್ತದೆ, ಇವೆಲ್ಲ ತೊಂದರೆಗಳು ಒಂದೊಂದೇ ಆಗಿ ಉದ್ಭವ ಆಗಲಿಕ್ಕೆ ಆಗ್ತದೆ. ಜನರಿಗೆ ಕಣ್ಣು ದೃಷ್ಟಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಂಥ ಹಲವಾರು ಸಮಸ್ಯೆಗಳು ವಯಸ್ಸಾದವರಲ್ಲಿ, ಇದನ್ನು ಜಿರಿಯಾಟ್ರಿಕ್ ಸಿಂಡ್ರೋಮ್ಸ್ ಅಂತ ಹೇಳ್ತದೆ. ಸೊ ಇದನ್ನು ಪೂರ್ವ ನಿಗದಿತವಾಗಿ ನಾವು ಜಿರಿಯಾಟ್ರಿಕ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ, ಇದನ್ನು ಮಾಡಿಸ್ಕೊಂಡು ಇದನ್ನು ಪ್ರಥಮ ಹಂತದಲ್ಲಿಯೇ ಕಂಡುಹಿಡಿದು ಬಿದ್ದ ನಂತರ ಏಳಿಸುವುದು ಟ್ರೀಟ್ಮೆಂಟ್, ಬೀಳುವ ಮುಂಚೆ ಅದನ್ನು ಪ್ರಿವೆಂಟ್ ಮಾಡಿ ಇವರಿಗೆ ಬೀಳುವಂಥ ರಿಸ್ಕ್ ಎಷ್ಟುಂಟು ಅಂತ ನಾವು ಅಸೆಸ್ಮೆಂಟನ್ನು ಮಾಡಿ ಅದರ ಟ್ರೀಟ್ಮೆಂಟನ್ನು ಮಾಡೋದ್ರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ಗಳನ್ನು ಕೂಡ ನಾವು ಪ್ರಿವೆಂಟ್ ಮಾಡಬಹುದು.
0: ಸೊ ಹೌದು, ನೀವು ಬೀಳುವ ಬಗ್ಗೆ ಹೇಳಿದ್ರೆ ಸರ್, ಯಾಕೆ ಈ ರೀತಿ ಬೀಳುವುದು ಅಥವಾ ಇದರಲ್ಲಿ ಏನಾದರೂ ಕಾರಣಗಳಿವೆಯಾ ಸರ್?
1: ಸೊ ನೋಡಿ, ಹಿರಿಯರು ಬೀಳಲಿಕ್ಕೆ ಅನೇಕ ಕಾರಣಗಳಿರ್ತದೆ. ಅದರಲ್ಲಿ ಒನ್ ಆಫ್ ದ ಮೇನ್ ರೀಸನ್ಸ್ ಏನಂತಂದರೆ, ನಾನು ಈಗಾಗಲೇ ಹೇಳಿದೆ, ಅವರಿಗೆ ವಿಷನ್ನಲ್ಲಿ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತುಂಬ ಜನರಿಗೆ ನೀವು ನೋಡಿರ್ಬೋದು, ಆ್ಯಸ್ ದೇ ಗ್ರೋ ಓಲ್ಡರ್ ಬೇರೆ ಬೇರೆ ರೀತಿಯ ವಿಜುವಲ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ಇವರು ನಡ್ಕೊಂಡು ಹೋಗುವಾಗ ನಾವು ಬ್ಯಾಲೆನ್ಸಲ್ಲಿ ನಡಿಬೇಕಂದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ಸ್ ನಮಗೆ ಸಿಗ್ನಲ್ ಏನಂದರೆ ಕಣ್ಣಲ್ಲಿ. ನಾವು ನಡೆಯುವಾಗ ಆಳ ಎಷ್ಟುಂಟು, ದೂರ ಎಷ್ಟುಂಟು, ನನಗೆ ಏನಾದರೂ ಕೈ ತಪ್ಪಿದರೆ ನಾನು ಎಲ್ಲಿ ಸಪೋರ್ಟನ್ನು ಮಾಡ್ಬೋದು ಅನ್ನೋ ಇನ್ಪುಟ್ಸನ್ನು ವಿಷನ್ ಮುಖಾಂತರ, ಅಂದರೆ ಕಣ್ಣದೃಷ್ಟಿಯ ಮುಖಾಂತರ ಅವರು ಕಂಡಿಡಬಹುದು. ಸೊ ಯಾವಾಗ ಇದು ವಯಸ್ಸಿನಿಂದಾಗಿ ಈ ವಿಷನ್ ಕಡಿಮೆ ಆಗ್ತಾ ಹೋಗ್ತದೆ, ಅವರಿಗೆ ಬೀಳುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಅದೇ ರೀತಿಯಲ್ಲಿ ವಯಸ್ಸಾಗುವವರಿಗೆ ಇನ್ನು ಅನೇಕ ನರದ ದೌರ್ಬಲ್ಯಗಳು, ಬಿ ಪಿಯಿಂದಾಗಿ ನರಗಳ ದೌರ್ಬಲ್ಯ ಬರ್ತದೆ, ಶುಗರಿಂದ ನರಗಳ ದೌರ್ಬಲ್ಯ ಬರ್ತದೆ. ಅದೇ ರೀತಿಯಾಗಿ ಮೆದುಳಿನಲ್ಲಿ ಹೆಚ್ಚು ಕಮ್ಮಿ ಆಗಿ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತಾರೆ, ಇದರಲ್ಲಿ ಬ್ಯಾಲೆನ್ಸಿಗೆ ಒಂಥರ ನಡಿಲಿಕ್ಕೆ ಸಮಸ್ಯೆ ಆಗ್ತದೆ. ಇನ್ನು ಅನೇಕರು ಬಿ ಪಿಗೆ, ನೀವೀಗಲೇ ಬಿ ಪಿ ಅಂತ ಹೇಳಿದ್ರಿ, ನೋಡಿ ಬಿ ಪಿಗೆ ಕೊಡುವಂಥ ಕೆಲವೊಂದು ಮಾತ್ರೆಗಳು ಬಿ ಪಿಯನ್ನು ಕಂಟ್ರೋಲ್ ಮಾಡ್ತದೆ, ಬಟ್ ಹಿರಿಯ ನಾಗರಿಕರಲ್ಲಿ ಏನಾಗ್ತದೆ ಅಂದರೆ ಅವರು ಕೂತ್ಕೊಳ್ಳುವಾಗ ಬಿ ಪಿ ಒಂದು ಮಟ್ಟದಲ್ಲಿರ್ತದೆ, ಸಡನ್ ಎದ್ದು ನಿಲ್ಲುವಾಗ ಈ ಮಾತ್ರೆಯ ಪ್ರಭಾವದಿಂದ ಅವರಿಗೆ ಪಾಶ್ಚರಲ್ ಹೈಪೋಟೆನ್ಷನ್ ಅಂತ ಆಗ್ತದೆ. ಪಾಶ್ಚರಲ್ ಹೈಪೋಟೆನ್ಷನ್ ಅಂದರೆ ಒಂದು ವ್ಯಕ್ತಿ ಕೂತ್ಕೊಂಡು ಏಳುವಾಗ ಸಡನ್ ಬಿ ಪಿ ಒಂದು ಕ್ಷಣಕ್ಕೆ ಡೌನ್ ಆಗ್ತದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತದೆ. ಹಾಗೆ ಆಗುವಾಗ ಮಿದುಳಿಗೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗಿ ಅವರು ಸಡನ್ನು ತಲೆ ತಿರುಗಿ ಬೀಳುವ ಸಾಧ್ಯತೆಗಳಿರ್ತದೆ. ಸೊ ಮೇನಾಗಿ ನಾವು ವಿಷನನ್ನು ಅಡ್ರೆಸ್ ಮಾಡಿದ್ವಿ, ನರದ ದೌರ್ಬಲ್ಯಗಳು ಮತ್ತು ಹೃದಯ ಸಂಬಂಧಿತ ತೊಂದರೆಗಳಿಂದ ಕೂಡ ಅವರಿಗೆ ಒಂದೊಂದ್ಸಲ ಹೃದಯದ ಏನು ಹಾರ್ಟ್ ಬೀಟ್ ಇದೆ ಅದರಲ್ಲಿ ಸಡನ್ ಅದು ಸ್ಲೋ ಆದರೆ ಅಥವಾ ತುಂಬ ಫಾಸ್ಟ್ ಆದರೂ ಕೂಡ ಆ ಕ್ಷಣಕ್ಕೆ ತಲೆಗೆ
0: ಫ್ಲಕ್ಚುಯೇಷನ್
1: ಆಗ್ತದೆ. ಇನ್ನು ಹೆಚ್ಚಿನ ಜನರಿಗೆ ಏನಾಗ್ತದೆ, ವಯಸ್ಸಾಗ್ತಾ ಇದ್ದಾಗಿ ಈ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತದೆ, ಆರ್ಥರೈಟಿಸಿಂದ ಆಗಿಬಿಟ್ಟು ಆಸ್ಟಿಯೋ ಆರ್ಥರೈಟಿಸ್ನಾಗಿ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತದೆ. ಸೊ ಇದಿರುವಾಗ ಕೂಡ ಅವ್ರು ಯಾವಾಗ ನಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಅವರಿಗೆ ಸರಿ ಬ್ಯಾಲೆನ್ಸ್ ಸಿಕ್ಕುವುದಿಲ್ಲ. ಹಾಗೆ ಇನ್ನು ಅನೇಕರಿಗೆ ಏನಾಗ್ತದೆ, ನಾವು ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಾರ್ಪೆಟ್ಗಳನ್ನು ಹಾಕಿರ್ತೇವೆ, ಆ ಕಾರ್ಪೆಟ್ಗಳಲ್ಲಿ ಏನಾದರೂ ಏರುಪೇರಿತ್ತು, ಆ ಏರುಪೇರಲ್ಲಿ ಹೋಗ ಸ್ವಲ್ಪ ಅವರಿಗೆ ಕಾಲಲ್ಲಿ ಸಿಕ್ಕಿಬಿದ್ರೆ ಅವರು ಬೀಳುವ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಇನ್ನು ಟಾಯ್ಲೆಟಿಗೆ ಹೋಗ್ತಾರೆ ಅವರು, ಯೂರಿನ್ ಏನಾದರೂ ಪಾಸ್ ಮಾಡಿ ಏಳುವ ಸಂದರ್ಭದಲ್ಲಿ ಅವರಿಗೆ ಸಪೋರ್ಟಿಗೆ ಏನು ಇಲ್ಲ ಅಂತಂದರೆ ಅವರು ಸಡನ್ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಈ ವಯಸ್ಸಾದವರಿಗೆ ಅವ್ರು ಯಾವ ಮನೆಯಲ್ಲಿರ್ತಾರೆ ಅವರ ಸರೌಂಡಿಂಗ್ ಎನ್ವಿರಾನ್ಮೆಂಟನ್ನು ನಾವು ಪೂರಕವಾಗಿ ಮಾಡಬೇಕು, ಅಂದರೆ ಅವರು ಬೀಳಬಾರ್ದು, ಬಿದ್ದರೂ ಕೂಡ ಅವರಿಗೆ ಜಾಸ್ತಿ ಪೆಟ್ಟಾಗಬಾರ್ದು ಅನ್ನುವ ರೀತಿಯ ಅನೇಕ ವ್ಯತ್ಯಾಸಗಳನ್ನು ನಾವು ಆ ಎನ್ವಿರಾನ್ಮೆಂಟ್ನಲ್ಲಿ ಮಾಡ್ಕೊಳ್ಬೇಕಾಗ್ತದೆ.
0: ಓಕೆ, ಯಾವುದೆಲ್ಲ ವ್ಯಾಕ್ಸಿನೇಷನ್ಸ್ಗಳನ್ನು ಅವರಿಗೆ ಕೊಡಬೇಕಾಗ್ತದೆ ಅಥವಾ ಏನಾದರೂ ಅಗತ್ಯತೆ ಇದೆಯಾ ಸರ್ ಅದರ ಬಗ್ಗೆ?
1: ಕರೆಕ್ಟ್. ನೋಡಿ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈ ವಯಸ್ಸಾದವರಲ್ಲಿ ಆಲ್ರೆಡಿ ಸಾಕಷ್ಟು ದೌರ್ಬಲ್ಯತೆ ಇರ್ತದೆ. ಏನು ನಾವು ಫಿಸಿಯೋಲಾಜಿಕಲ್ ಪ್ರಾಸೆಸ್ ಆಫ್ ಏಜಿಂಗ್ ಅಂತ ಹೇಳ್ತೇವೆ, ಅಥವಾ ನೈಸರ್ಗಿಕವಾಗಿ ಅವರಿಗೆ ಏನು ವಯಸ್ಸಾಗ್ತಿರ್ತದೆ ಅದರಿಂದಾಗಿಬಿಟ್ಟು ಸಾಕಷ್ಟು ಅವರಲ್ಲಿ ದೌರ್ಬಲ್ಯತೆ ಇರ್ತದೆ. ಈ ದೌರ್ಬಲ್ಯತೆ ಕೇವಲ ಅವರ ಶಾರೀರಿಕ ದೌರ್ಬಲ್ಯತೆಗೆ ಸೀಮಿತವಾಗಿರುವುದಿಲ್ಲ. ಈವನ್ ಅವರ ಏನು ಇಮ್ಯೂನ್ ಸಿಸ್ಟಮ್ ಇರ್ತದೆ, ರೋಗ ನಿರೋಧಕ ಶಕ್ತಿ ಇರ್ತದೆ, ಅದನ್ನು ಕೂಡ ಅದು ವೀಕ್ ಮಾಡ್ತಾ ಹೋಗ್ತದೆ. ಆಮೇಲೆ ಸಪೋಸ್ ಅವರು ಮಕ್ಕಳಿದ್ದಾಗ ವ್ಯಾಕ್ಸಿನೇಷನ್ ತಗೊಂಡಿದ್ರು ಕೂಡ ಆ ವ್ಯಾಕ್ಸಿನೇಷನ್ ಅವರಿಗೆ ಆ ಟೈಮ್ನಲ್ಲಿ ಏನು ಪ್ರೊಟೆಕ್ಷನ್ ಕೊಟ್ಟಿರ್ತದೆ, ವಯಸ್ಸಾಗ್ತಾ ಬರ್ತಾ ಹಾಗೆ ಆ ವ್ಯಾಕ್ಸಿನಿನ ಪ್ರೊಟೆಕ್ಷನ್ ಎಫೆಕ್ಟ್ ಕೂಡ ಕಡಿಮೆ ಆಗ್ತಾ ಹೋಗ್ತದೆ,
0: ಡಲ್ ಆಗ್ತಾ ಹೋಗ್ತದೆ.
1: ಸೊ ಮತ್ತೆ ಅವರ ವಯಸ್ಸಿಂದಾಗ್ಬಿಟ್ಟು ಅವರು ಮೋರ್ ವಲ್ನರೇಬಲ್ ಟು ಡಿಸೀಸ್. ಅಂದರೆ ಈಗ 10 ಜನರಿಗೆ ನಿಮೋನಿಯಾ ಆಯಿತು ಅಂತಂದರೆ ಅದರಲ್ಲಿ ತುಂಬ ಗಂಭೀರವಾದಂಥ ನಿಮೋನಿಯಾ ಅಥವಾ ಸೀರಿಯಸ್ ನಿಮೋನಿಯಾ ಆಗುವಂಥದ್ದು ಏಜ್ ಆದವರು, ಹಿರಿಯ ನಾಗರಿಕೆ ಆಗಿರ್ತದೆ. ಸೊ ಹಾಗಾಗಿ ಅಫ್ಕೋರ್ಸ್ ಎಲ್ಲ ರೋಗಗಳನ್ನು ನಾವು ವ್ಯಾಕ್ಸಿನ್ ಮುಖಾಂತರ ಪ್ರಿವೆಂಟ್ ಮಾಡಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಅಟ್ಯಾಕ್, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ವ್ಯಾಕ್ಸಿನ್ ಇಲ್ಲ, ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು. ಆದರೆ ನಮ್ಮ ಈ ನಿಮೋನಿಯಾ ಇರ್ಬೋದು, ಅದೇ ರೀತಿಯಲ್ಲಿ ಹಲವಾರು ಬೇರೆ ಬೇರೆ ಕಾಯಿಲೆಗಳನ್ನು ನಾವು ವ್ಯಾಕ್ಸಿನ್ ಮುಖಾಂತರ ತಡೆಗಟ್ಟಲಿಕ್ಕೆ ಆಗ್ತದೆ. ಸೊ ವಯಸ್ಸಾದವರಲ್ಲಿ ಈ ದೌರ್ಬಲ್ಯವನ್ನು ನಾವು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಈ ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಅಂತ ನಾವು ಕರಿತೇವೆ. ಈಗ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಸಾಕು, ಈಗ ಹೊಸದಾಗಿ ಒಂದು ವ್ಯಾಕ್ಸಿನ್ ಬಂದಿದೆ ಪಾಲಿಸ್ಯಾಕರೈಡ್ PCV20 ವ್ಯಾಕ್ಸಿನ್ ಅಂತ ಹೇಳ್ತೇವೆ ಅದನ್ನು, ಅದು ಒಂದು ಸಲ ಆ ವ್ಯಾಕ್ಸಿನನ್ನು ತಗೊಂಡ್ರೆ ನೆಕ್ಸ್ಟ್ ಅವರಿಗೆ ಲೈಫ್ ಲಾಂಗ್ ಅದರಿಂದ ಇಮ್ಯುನಿಟಿ ಇರ್ತದೆ. ಸೊ ಇನ್ ಕೇಸ್ ಅವರಿಗೆ ಏನಾದರೂ ನ್ಯೂಮೋಕಾಕಸ್ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಅವರಿಗೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದಂದರೂ ಕೂಡ ಒಂದು ನಿಮೋನಿಯಾ ಅನ್ನೋದು ತಡಿ ಹಿಡಿತದೆ. ನಿಮೋನಿಯಾ ಆದರೂ ಕೂಡ ಅದೊಂದು ಚಿಕ್ಕ ಪುಟ್ಟ ನಿಮೋನಿಯಾ ಆಗಿ ಹೊರಟು ಹೋಗ್ತದೆ. ತೀವ್ರ ಸ್ವರೂಪದ ನಿಮೋನಿಯಾ ಆಗಿ ಅವರು ICUನಲ್ಲಿ ಅಡ್ಮಿಟ್ ಆಗುವಂಥದ್ದು, ಜೀವಕ್ಕೆ ಅಪಾಯ ಆಗುವಂಥದ್ದನ್ನು ಪ್ರಿವೆಂಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಇರ್ಬೋದು ನಮ್ಮ ಇನ್ಫ್ಲೂಯೆನ್ಸಾ ಅಂತ ಹೇಳ್ತೇವೆ. ಈ ವರ್ಷ ಅಂತೂ ಸಾಕಷ್ಟು ಜನರಿಗೆ ಇನ್ಫ್ಲೂಯೆನ್ಸ್ ಆಗಿತ್ತು. ಅದಕ್ಕೆ ಪ್ರತಿ ವರ್ಷ ಒಂದು ಆ ವರ್ಷ ಯಾವ ರೀತಿಯ ಅದು ವೈರಸ್ಸಿಂದ ಇನ್ಫ್ಲೂಯೆನ್ಸ್ ಆಗಿ ಅದನ್ನು ಕಂಡುಹಿಡಿದ್ಬಿಟ್ಟು ಅದಕ್ಕೆ ವರ್ಷ ಒಂದು ವ್ಯಾಕ್ಸಿನ್ ತೆಗಿತಾರೆ ಅವರು. ಸೊ ವಾರ್ಷಿಕವಾಗಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನನ್ನು ತಗೊಳ್ಳಿರುವಂಥದ್ದು. ಅದೇ ರೀತಿಯಲ್ಲಿ ಒಂದು ನಾವು ಡೆಂಗೂಗೆ ವ್ಯಾಕ್ಸಿನ್ ಈಗ ಬಂದಿದೆ, ಆದರೆ ಇನ್ನೂ ಪ್ರಚಲಿತವಾಗಿಲ್ಲ. ಇನ್ನು ಅತಿ ಶೀಘ್ರದಲ್ಲಿಯೇ ನಮ್ಮ ದೇಶದಲ್ಲಿ ಕೂಡ
0: ಡೆಂಗ್ಯು ಬಂದಾಗ ಸ್ವಲ್ಪ ಮೈಕಾಲ
1: ಎಸ್ ಸಾಕಷ್ಟು ತೀವ್ರ ಸ್ವರೂಪದ ಡೆಂಗು ಬರಲಿಕ್ಕೆ ಸಾಧ್ಯ ಇರ್ತದೆ. ಮತ್ತು ನಮ್ಮ ಹತ್ರ ಈಗ ಶಿಂಗಲ್ಸ್ ಅಂತ ಹೇಳ್ತೇವೆ, ಅಂದರೆ ವ್ಯಾರಿಸೆಲ್ಲ ಝೋಸ್ಟರ್ ಅನ್ನುವಂಥ ಈ ಸರ್ಪ ಸುತ್ತ ಅಂತ ನಾವೇನು ಹೇಳ್ತೇವೆ, ಅದು ಈ ಹಿರಿಯ ನಾಗರಿಕಲ್ಲಿ ಬಂದರೆ ಅದು ಅದರಿಂದ ಸಾಕಷ್ಟು ನೋವು ನಲಿವು ಅನುಭವಿಸುವ ಸಾಧ್ಯ. ಅದಕ್ಕೆ ಕೂಡ ಈಗ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಮತ್ತು ಅದೇ ರೀತಿಯಲ್ಲಿ ಟೆಟನಸ್ ಕಾಯಿಲೆಗೆ, ಡಿಫ್ತೀರಿಯಾ ಕಾಯಿಲೆಗೆ ಇದಕ್ಕೆಲ್ಲ ಸಾಕಷ್ಟು ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ. ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರೀಗ ಫಾರ್ ಎಕ್ಸಾಂಪಲ್ ಅವರು ಬೇರೆ ದೇಶಕ್ಕೆ ಅಥವಾ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ, ಈಗ ತುಂಬ ಜನರಿಗೆ ಅವರ ಮಕ್ಕಳು ಯುರೋಪ್ನಲ್ಲಿ ಇರ್ತಾರೆ ಅಥವಾ ಯಾರಿಗಾದರೆ ಆಫ್ರಿಕಾದಲ್ಲಿ ಇರ್ತಾರೆ. ಸೊ ಅಂಥ ಜಾಗಕ್ಕೆ ಹೋಗುವಾಗ ಆ ಜಾಗದಲ್ಲಿ ಯಾವ ರೋಗಗಳು ಪ್ರಚಲಿತವಾಗಿವೆ, ಈಗ ಫಾರ್ ಎಕ್ಸಾಂಪಲ್ ಆಫ್ರಿಕಾ ರಾಷ್ಟ್ರಗಳಿಗೆ ಹೋಗುವಾಗ ಅಲ್ಲಿ ಯೆಲ್ಲೋ ಫೀವರ್ ಅನ್ನುವಂಥ ಒಂದು ಕಾಯಿಲೆ ಪ್ರಚಲಿತದಲ್ಲಿರ್ತದೆ. ಸೊ ಇವರು ಹೋಗುವ ಮುಂಚೆ ಇಲ್ಲಿಂದ ವ್ಯಾಕ್ಸಿನ್ ತಗೊಂಡು ಹೋದರೆ ಅದರಿಂದ ಅವರು ಪಾರಾಗ್ಬೋದು. ಮತ್ತು ಅದೇ ರೀತಿಯಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಈಗ ಟ್ರಾವೆಲ್ ಮಾಡಿದಾಗ ಸ್ವಚ್ಛ ನೀರು ಆಹಾರಕ್ಕೆ ಒಂದೊಂದ್ಸಲ ಅವಕಾಶ ಇರುವುದಿಲ್ಲ. ಅವರು ಎಷ್ಟೇ ಮುಂಜಾಗ್ರತೆಯನ್ನು ಮಾಡಿದರೂ ಕೂಡ ಒಂದೊಂದ್ಸಲ ನೀರಿನಲ್ಲಿ ಆಹಾರದಲ್ಲಿ ಹೊರಗಡೆ ಊಟ ಮಾಡಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಟೈಫಾಯ್ಡ್ ಕಾಯಿಲೆ ಇನ್ನಿತರ ಕಾಯಿಲೆಗಳು ಬರಲಿಕ್ಕೆ ಸೊ ಟೈಫಾಯ್ಡ್ಗೆ ಕೂಡ ಈಗ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯಾಕ್ಸಿನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇಂಥ ವ್ಯಾಕ್ಸಿನೇಷನ್, ಒಂದು ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ ಇರ್ಬೋದು, ಎರಡನೇದಾಗಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನು, ಆಮೇಲೆ ವ್ಯಾರಿಸೆಲ್ಲ ಝೋಸ್ಟರ್ ಅಂತ ಏನು ಸರ್ಪಸುತ್ತದ ವ್ಯಾಕ್ಸಿನ್ ನಲ್ಲಿದೆ ಅದನ್ನು ಅವರು ತಗೊಳ್ಬೇಕು. ಇನ್ನು ಬೇರೆ ವ್ಯಾಕ್ಸಿನ್ಗಳು ಆಪ್ಷನಲ್, ಅವರು ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಇನ್ನೊಂದು ಮತ್ತೊಂದು. ಮತ್ತು ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಯಾವುದಾದ್ರೂ ಒಂದು ಕಾಯಿಲೆಗೆ ಅವರು ರಿಪೀಟೆಡ್ ಆಗಿ ಹಾಸ್ಪಿಟ್ಲಿಗೆ ಹೋಗಬೇಕಿರ್ತದೆ, ಅಥವಾ ಕಿಡ್ನಿ ಅಥವಾ ಚಿಕ್ಕ ಪ್ರಮಾಣದಲ್ಲಿ ಲಿವರ್ ಕಾಯಿಲೆ ಇರ್ತದೆ, ಅವರಿಗೆ ಹೆಪಟೈಟಿಸ್ ಬಿ ಅನ್ನುವಂಥ ಕಾಯಿಲೆ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅವರಿಗೆ ಹೆಪಟೈಟಿಸ್ ಬಿ ಅನ್ನು ತಡೆಗಟ್ಟುವಂತಹ ಒಂದು ವ್ಯಾಕ್ಸಿನ್, ಒಳ್ಳೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಅಂಥದ್ದು. ಸೊ ಅವರ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಆ ಸಂದರ್ಭಕ್ಕೆ ಸೂಕ್ತವಾದ ರೀತಿಯಲ್ಲಿ ವ್ಯಾಕ್ಸಿನ್ಗಳನ್ನು ತಗೊಳ್ಳೋದ್ರೆ ಅನೇಕ ದೊಡ್ಡ ಕಾಯಿಲೆಗಳನ್ನು ಅವರು ಪ್ರಿವೆಂಟ್ ಮಾಡ್ಬೋದು. ಮತ್ತು ಆ ಕಾಯಿಲೆಗಳಿಂದಾಗಿ ಮತ್ತೆ ಹಾಸ್ಪಿಟಲೈಸ್ ಆಗುವಂಥದ್ದು ಇದನ್ನು ಕೂಡ ಅವರು ಪ್ರಿವೆಂಟ್ ಮಾಡ್ಬೋದು.
0: ಓಕೆ, ಸೊ ಮತ್ತಷ್ಟು ಮಾತಾಡೋಣ ಸರ್. ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ಸ್ನೇಹಿತರೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಹಲೋ ಡಾಕ್ಟರ್ ಕಾರ್ಯಕ್ರಮ KMC ಸಹಯೋಗದೊಂದಿಗೆ.

0: ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಡಾಕ್ಟರ್ ಅರುಣ್ ಹೆಚ್ ಅವರು ನಮ್ಮ ಜೊತೆಗಿದ್ದು, ಸೊ ಇವತ್ತಿನ ದಿನ ಉತ್ತಮ ಟಾಪಿಕ್ ಮೇಲೆ ಮಾತಾಡುವಾಗ ನೀವು ಕೂಡ ಕರೆ ಮಾಡಿ ಮಾತಾಡಿ. 6364490949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮ ನಿಮ್ಮ ಒಂದು ಮನೆಯಲ್ಲಿ ಹಿರಿಯ ನಾಗರಿಕರಿದ್ದರೆ ಅಥವಾ ಹಿರಿಯ ನಾಗರಿಕರ ಕಾಳಜಿ ಅಥವಾ ಹಿರಿಯರ ಕಾಳಜಿ ಜಾಸ್ತಿ ಇದ್ದರೆ ಖಂಡಿತವಾಗಿಯೂ ಯುವಜನರಾಗಿ ನಾವು ಏನು ಹಿರಿಯ ಯುವಜನರಂದರೆ 60 ತನಕ ಅವರನ್ನು ಯುವಜನರಂತಲೇ ಕರಿಬಹುದು. ಯಾಕೆಂದರೆ ಅವರ ಮೇಲ್ಪಟ್ಟವರನ್ನು ನಾವು ಹಿರಿಯರಂತ ಕರೆಯುವಾಗ. ಸೊ ಕೆಲವು ಸಲ ಈ ರೀತಿ ಒಂದು ಪ್ರಶ್ನೆ ಕೂಡ ಇದೆ ಡಾಕ್ಟ್ರೆ, ಏನು ಮೆನಪೋಸ್ ಸ್ಟಾಪ್ ಆದಮೇಲೆ ಅವರನ್ನು ಹಿರಿಯರಂತ ಕರೀತಾರೆ ಅಂತ. ಯಾಕೆಂದರೆ ಸೊ ಸಮಟೈಮ್ಸ್ ಬೋನ್ ಡೆನ್ಸಿಟಿ ಎಲ್ಲ ಕಡಿಮೆ ಆಗ್ತದೆ ಅಂತ. ಸೊ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ?
1: ಖಂಡಿತವಾಗಿಯೂ ನೋಡಿ, ಅವ್ರನ್ನ ಹಿರಿಯರಂತ ಪರಿಗಣಿಸೋದು ಕಷ್ಟ. ಆ್ಯಕ್ಚುಲಿ ಅವರನ್ನು ಮೆನಪಾಸಲ್ಲಿ ಇರುವಾಗ ಏನಾಗ್ತದೆ, ಕೆಲವೊಂದು ಹಾರ್ಮೋನ್ಸಿನ ಕೊರತೆ ಇರ್ತದೆ ಅವರ ದೇಹದಲ್ಲಿ. ಆ ಹಾರ್ಮೋನ್ಸ್ ಆವಾಗ ತನಕ ಅವರಿಗೆ ಅನೇಕ ರೋಗಗಳಿಂದ ಪ್ರೊಟೆಕ್ಷನನ್ನು ಕೊಡ್ತಾ ಇರ್ತದೆ. ಎಸ್ಪೆಷಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಿಂದ ಸಾಕಷ್ಟು ಅವರಿಗೆ ಪ್ರೊಟೆಕ್ಷನ್ ಇರ್ತದೆ. ಸೊ ಮೆನಪಾಸ್ ಒಂದು ಸಲ ಅಟೈನ್ ಆದ ನಂತರ ಹೃದಯ ರೋಗ ಇರ್ಬೋದು, ಇಂತಹ ರೋಗಗಳ ರಿಸ್ಕ್ ಗಂಡಸರಲ್ಲಿ ಹೆಂಗಸರಲ್ಲಿ ಒಂದೇ ಸಮಾನ ಆಗ್ತದೆ. ಮೆನಪಾಸ್ಗಿಂತ ಮುಂಚೆ
0: ಗಂಡಸರಲ್ಲಿ ಮಾತ್ರ
1: ರಿಸ್ಕ್ ಹೆಂಗಸರ ಹೊಂದಾಣಿಕೆಯಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ. ಮೆನಪಾಸ್ ಅಟೈನ್ ಆದ ಮೇಲೆ ಗಂಡಸರಲ್ಲಿ ಸಾಮಾನ್ಯವಾಗಿ ರಿಸ್ಕ್. ಅದೇ ರೀತಿಯಲ್ಲಿ ಮೆನಪಾಸ್ ಅಟೈನ್ ಆದ ನಂತರ ಅವರಿಗೆ ಮೂಳೆಗಳಲ್ಲಿ ಏನು ಸ್ಟ್ರೆಂತ್ ಇರ್ತದೆ ಅದು ಹೋಗಿ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾರೆ, ಆಸ್ಟಿಯೋಪೊರೋಸಿಸ್ ಆಗ್ತದೆ. ಹೌದು, ಹಾಗಾಗಿ ಇವೆಲ್ಲ ಕೆಲವೊಂದು ವಿಚಾರಗಳಿಂದ ಅವರು ಕರೆಕ್ಟಾಗಿ ಹೆಲ್ತ್ ಅಡ್ವೈಸ್ ಅನ್ನು ತಗೊಂಡು ಅದರ ಬಗ್ಗೆ ಈ ಕೆಲವರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಬೇಕಾಗ್ತದೆ, ಇನ್ನು ಕೆಲವರಿಗೆ ಆಸ್ಟಿಯೋಪೊರೋಸಿಸ್ ಪ್ರಿವೆನ್ಷನ್ ಮಾಡಲಿಕ್ಕೆ ಕೆಲವೊಂದು ಮೆಡಿಕೇಷನ್ಗಳನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಮೆನೋಪಾಸ್ ಅಟೈನ್ ಆದ ನಂತರ ಕೆಲವೊಂದು ಕ್ಯಾನ್ಸರ್ಗಳಿಗೆ ಸ್ಕ್ರೀನಿಂಗ್ ಇರ್ತದೆ, ಅದು ಗೈನಕಾಲಜಿಸ್ಟನ್ನು ಅವರು ಮೀಟ್ ಆದರೆ ಅದರ ಏನು ಶೆಡ್ಯೂಲ್ ಇರ್ತದೆ ಅದರ ಪ್ರಕಾರ ಅವರು ಅವರಿಗೆ ಆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸನ್ನು ಅಳವಡಿಸ್ತಾರೆ.
0: ಪಾಲಿ ಫಾರ್ಮಸಿ ಅಂದರೆ ಏನು ಡಾಕ್ಟರ್? ಇದೊಂದು ಅಷ್ಟೊಂದು ಗಂಭೀರವಾಗಿ ಕನ್ಸರ್ನ್ ಇರುವಂಥ ವಿಚಾರ ಯಾಕೆ ಸರ್?
1: ನೋಡಿ, ವಯಸ್ಸಾದವರಿಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಏನಂತಂದರೆ ಅನೇಕ ಬೇರೆ ಬೇರೆ ರೀತಿಯ ಕಾಯಿಲೆಗಳಿರ್ತದೆ. ಕನಿಷ್ಠ ಅಂದರೆ ಒಂದು ಶುಗರ್ ಬಿ ಪಿ ಅಂತೂ ಇದ್ದೇ ಇರ್ತದೆ ಹೆಚ್ಚಿನ ಜನರಿಗೆ. ಈಗ ಇದಿಲ್ಲದೆ 65 ದಾಟಿದವರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ, ಇಲ್ಲ ಅಂತಿಲ್ಲ ಬಹಳ ಕಡಿಮೆ ಇರ್ತಾರೆ. ಸೊ ಈಗ ಅದಕ್ಕೆ ಮಾತ್ರ ಇರ್ತದೆ. ಅದೇ ರೀತಿಯಲ್ಲಿ ಅವರಿಗೆ ಬೇರೆ ಏನಾದರೂ ಹೃದಯದ ಸಮಸ್ಯೆ ಇದ್ದರೆ ಹಾಗೆ ಹೀಗೆ ಅಂತ ಸೇರುವಾಗ, ಒಬ್ಬ ವ್ಯಕ್ತಿಗೆ ವಯಸ್ಸು 65 ವಯಸ್ಸು ದಾಟಿದ ನಂತರ 5 ಜಾಸ್ತಿ ಮಾತ್ರೆ ಇದ್ದರೆ ಅದನ್ನು ಪಾಲಿಫಾರ್ಮಸಿ ಅಂತ ಕರೀತಾರೆ. ಇದು ಯಾಕೆ ಮುಖ್ಯ ಅಂತಂತಂದರೆ, ಕೆಲವೊಂದು ಸಲ ಮಾತ್ರೆಗಳಿಂದನೇ ಕೆಲವೊಂದು ಸಮಸ್ಯೆಗಳಾಗಲಿಕ್ಕೆ ಸಾಧ್ಯತೆ ಇರ್ತದೆ. ನೋಡಿ, ಈಗ ನಾ ಬಿ ಪಿ ಮಾತ್ರೆ ಉದಾಹರಣೆ ನಿಮಗೆ ಕೊಟ್ಟೆ. ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರೆ ಬೇಕು, ಆದರೆ ಅದನ್ನು ಕೊಡೋದ್ರಿಂದ ಕೆಲವರಿಗೆ ಪೋಶ್ಚರಲ್ ಹೈಪೋಟೆನ್ಷನ್ ಆಗಿ ಬೀಳುವ ಸಾಧ್ಯತೆಗಳಿರ್ತದೆ.
0: ಒಂದರ ಅಡ್ಡ ಪರಿಣಾಮ
1: ಇನ್ನೊಂದಕ್ಕೆ ಆಗ್ತದೆ. ಒಂದೊಂದು ಸಲ ಅವರು ತಗೊಳ್ಳುವಾಗ ಏನಾಗ್ತದೆ, ಒಂದು ಮಾತ್ರೆಗೆ ಮತ್ತು ಇನ್ನೊಂದು ಮಾತ್ರೆಗೆ ಇಂಟ್ರ್ಯಾಕ್ಷನ್ ಅಂತ ಹೇಳ್ತೇವೆ. ಒಂದು ಮಾತ್ರೆ ಇನ್ನೊಂದು ಮಾತ್ರೆಯ ಕಾರ್ಯಕುಶಲತೆಯನ್ನು ಜಾಸ್ತಿ ಮಾಡಬಹುದು, ಅಥವಾ ಒಂದು ಮಾತ್ರೆ ಇನ್ನೊಂದು ಮಾತ್ರೆಯ ಎಫೆಕ್ಟನ್ನು ಕುಗ್ಗಿಸ್ಬೋದು. ಈಗ ಕುಗ್ಗಿಸಿದರೆ ನಾವು ಏನು, ಫಾರ್ ಎಕ್ಸಾಂಪಲ್ ನಾವು ಕೊಡುವಂಥ ಒಂದು ಮಾತ್ರೆ ಬಿ ಪಿ ಎಫೆಕ್ಟ್ ಮಾತ್ರೆ ಎಫೆಕ್ಟನ್ನು ಕುಗ್ಗಿಸಿತು, ಅದನ್ನು ಕುಗ್ಗಿಸಿದಾಗ ಏನಾಗ್ತದೆ, ಬಿ ಪಿ ಜಾಸ್ತಿ ಆಗ್ತದೆ, ಸಡನ್ ಬ್ರೈನ್ನಲ್ಲಿ ರಕ್ತಸ್ರಾವ ಆಗಲಿಕ್ಕೆ ಕೂಡ, ಹೈ ಬಿ ಪಿಯಿಂದ ರಕ್ತಸ್ರಾವ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಹೈ ಬಿ ಪಿಯಿಂದ ಏನೇನು ಬೇರೆ ಸಮಸ್ಯೆಗಳಾಗ್ಬೋದು ಅದೆಲ್ಲ ಆಗಲಿಕ್ಕೆ ಸಾಧ್ಯತೆ ಇರ್ತದೆ,
0: ಅದು ಅವರಿಗೆ ಗೊತ್ತಿರಲ್ಲ.
1: ಎಕ್ಸಾಕ್ಟ್ಲಿ. ಇನ್ನು ಅದೇ ರೀತಿಯಲ್ಲಿ ನಾವು ಈಗ ಡಿಸ್ಕಸ್ ಮಾಡಿದ್ದೇವೆ ಯೂರಿನ್ ರಿಲೇಟೆಡ್ ಹಲವಾರು ಸಮಸ್ಯೆಗಳಿರ್ತದಂತ. ಸೊ ಆ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ನಾವು ಕರಿತೇವೆ, ಗೊತ್ತಿಲ್ಲದೆ ಯೂರಿನ್ ಲೀಕ್ ಆಗುವಂಥದ್ದು.
0: ಸೊ ಇನ್ಫೆಕ್ಷನ್ ಆಗೋದು.
1: ಸೊ ಅದಕ್ಕೆ ತಗೊಳ್ಳುವಂಥ ಮಾತ್ರೆಯಿಂದ ಕೆಲವೊಂದು ಸೈಡ್ ಇಫೆಕ್ಟ್ ಇರ್ತದೆ, ಕೆಲವರಿಗೆ ಅದರಿಂದ ಕನ್ಫ್ಯೂಷನ್ ಆಗುವಂಥದ್ದು, ಡೆಲಿರಿಯಂ ಆಗುವಂಥದ್ದು, ಆ ಥರದ್ದಾಗುವಂಥದ್ದು. ಸೊ ಒಂದಕ್ಕಿಂತ ಒಂದು ಮಾತ್ರೆಗೆ ಇಂಟ್ರ್ಯಾಕ್ಷನ್ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಈ ಮೋರ್ ದ್ಯಾನ್ 5 ಮೆಡಿಸಿನ್ಸ್ ಇರೋರು ಏನು ಮಾಡಬೇಕು, ಇನ್ನೊಂದೇನಪ್ಪಾ ಅಂತಂದರೆ ಅವರು ಈಗ ನೋಡಿ, ಹೃದಯಕ್ಕೆ ಹಾರ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ, ನರದ ತೊಂದರೆ ಇದ್ದರೆ ನರದ ಡಾಕ್ಟರ್ ಹತ್ರ ಹೋಗ್ತಾರೆ, ಹಲ್ಲಿನ ತೊಂದರೆ ಇದ್ದರೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅವರು ಅವರ ಸ್ಪೆಷಾಲಿಟಿಗೆ ತಕ್ಕಂತೆ ಏನು ಬೇಕೋ ಆ ಮೆಡಿಸಿನನ್ನು ಕೊಡ್ತಾರೆ. ಆದರೆ ಒಂದೊಂದು ಸಲ ಏನಾಗ್ತದೆ, ರೋಗಿಗಳು ಹೃದಯದ ಡಾಕ್ಟರ್ ಕೊಟ್ಟಂತಹ ಔಷಧಿಗಳನ್ನು ಇವರಿಗೆ ಹೇಳೋದನ್ನು ಮರೀತಾರೆ. ಅವರು ತಗೊಳ್ಳುವಂಥ ಮಾತ್ರೆ, ಸೊ ಕೆಲವೊಂದ್ಸಲ ಡುಪ್ಲಿಕೇಶನ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಅದರಿಂದ ಓವರ್ ಡೋಸ್ ಆಗುವ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ರೋಗಿಗಳೇನು ಮಾಡಬೇಕಂದ್ರೆ, ಎಸ್ಪೆಷಲಿ ಮಲ್ಟಿಪಲ್ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡುವವರು, ಅವರು ತಮ್ಮ ಫಿಸಿಷಿಯನ್ ಅಥವಾ ಜಿಡಿಯಾಟ್ರಿಷಿಯನ್ ಅಂತ ಏನು ಕರಿತೇವೆ, ಜಿಡಿಯಾಟ್ರಿಷಿಯನ್ ಅಂದರೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಪೀಡಿಯಾಟ್ರಿಷಿಯನ್ ಇದ್ದಾಗೆ ವಯಸ್ಸಾದವರನ್ನು ನೋಡ್ಕೊಳ್ಳೋ ಸ್ಪೆಷಲಿಸ್ಟ್ ಅನ್ನು ಜಿಡಿಯಾಟ್ರಿಷಿಯನ್ ಅಂತ ಕರೀತಾರೆ. ಸೊ ಜಿಡಿಯಾಟ್ರಿಷಿಯನ್ ಅಥವಾ ಫಿಸಿಷಿಯನ್ ಹತ್ರ ಹೋಗಿ ಇವೆಲ್ಲ ಮಾತ್ರೆಗಳನ್ನು ತೋರಿಸ್ಬೇಕು. ಪಾಶ್ಚಾತ್ಯ ದೇಶಗಳಲ್ಲಿ ಇದನ್ನು ಬ್ರೌನ್ ಬ್ಯಾಗ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಬ್ರೌನ್ ಬ್ಯಾಗ್ ಅಂದರೆ ಸಾಮಾನ್ಯ ಇಲ್ಲಿ ನಾವು ಬೇರೆ ಬೇರೆ ರೀತಿಯ ಕವರ್ಗಳಲ್ಲಿ ಮೆಡಿಸಿನ್ ಪ್ಯಾಕ್ ಮಾಡಿಕೊಡ್ತೇವೆ. ಪಾಶ್ಚಾತ್ಯ ದೇಶಗಳಲ್ಲಿ ಮೆಡಿಸಿನನ್ನು ಬ್ರೌನ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿ, ಬ್ರೌನ್ ಕಲರ್ ಪೇಪರ್ ಕವರಲ್ಲಿ ಪ್ಯಾಕ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಬ್ರೌನ್ ಬ್ಯಾಗ್ ಕಾನ್ಸೆಪ್ಟ್ ಅಂತಂದರೆ, ಅವರು ವೈದ್ಯರ ಹತ್ರ ಹೋಗುವಾಗ ತಮ್ಮ ಈ ಬ್ಯಾಗ್ ಬ್ರೌನ್ ಬ್ಯಾಗ್ ಏನುಂಟು ಎಲ್ಲ ಮಾತ್ರೆಗಳನ್ನು ತಗೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸಬೇಕು. ಕೇವಲ ಮಾತ್ರೆಗಳ ಚೀಟಿಯನ್ನು ಅಥವಾ ಪ್ರಿಸ್ಕ್ರಿಪ್ಷನ್ಗಳನ್ನು ಕೊಂಡು ಹೋಗೋದಲ್ಲ, ಈ ಮಾತ್ರೆಗಳನ್ನೇ ಕೊಂಡು ಹೋಗಬೇಕು. ಒಂದೊಂದ್ಸಲ ಏನಾಗ್ತದೆ, ವೈದ್ಯರೊಂದು ಮಾತ್ರೆಯನ್ನು ಬರೆದಿರ್ತಾರೆ, ಬಟ್ ಬೈ ಮಿಸ್ಟೇಕ್ ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಆಗಿ ಇನ್ನೊಂದಾಗಿಯೋ ಪೇಷಂಟ್ ಬೇರೆ ಮಾತ್ರೆಗಳನ್ನು ತಗೊಳ್ತಿರ್ತಾರೆ, ಅಥವಾ ಅದೇ ಕಂಟೆಂಟಿನ ಎರಡೆರಡು ಮಾತ್ರೆಗಳಿರ್ತದೆ. ಸೊ ಫಿಸಿಕಲಿ ಈ ಮಾತ್ರೆಯನ್ನು ವೈದ್ಯರಿಗೆ ತೋರಿಸಿ ಅವರ ಹತ್ರ ವೆರಿಫೈ ಮಾಡಿಸ್ಕೊಂಡು, ಸೊ ಜಿಡಿಯಾಟ್ರಿಕ್ ಮೆಡಿಸಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಡಿ ಪ್ರಿಸ್ಕ್ರೈಬಿಂಗ್ ಅಂತ. ಡಿ ಪ್ರಿಸ್ಕ್ರೈಬಿಂಗ್ ಮೀನ್ಸ್ ಅವರಿಗೆ ಈಗ 7-8-9 ಮಾತ್ರೆಗಳುಂಟು, ಅವನ್ನು ಜಿಡಿಯಾಟ್ರಿಷಿಯನ್ನವರು ಏನು ಮಾಡ್ತಾರೆ ಅದರ ಪಟ್ಟಿಯನ್ನು ಮಾಡಿಬಿಟ್ಟು ಅವರ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾದಂಥ ಔಷಧಿಗಳು ಯಾವುದು ಅನ್ನುವಂಥ ಒಂದು ಮೇನ್ ಲಿಸ್ಟನ್ನು ತೆಗಿತಾರೆ. ತೆಗೆದು ಕೆಲವೊಂದು ಮೆಡಿಸಿನ್ಗಳು ಮೇ ಬಿ ಬೆನಿಫಿಷಿಯಲ್ ಬಟ್ ಅನಿವಾರ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ವಿಟಮಿನ್ ಮಾತ್ರೆಗಳು ತಗೊಳ್ತಿರ್ತಾರೆ, ಅವರ ನ್ಯೂಟ್ರಿಷನಲ್ ಅಸೆಸ್ಮೆಂಟನ್ನು ನೋಡ್ತಾರೆ, ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಮಾಡಿ ಅವರಿಗೆ ಆ ವಿಟಮಿನ್ ಮಾತ್ರೆಗಳು ಬೇಕು ಅಂತ ಇದ್ದರೆ ಮಾತ್ರ ಅದನ್ನು ಕೊಡ್ಬೋದು. ಅಥವಾ ಇನ್ನು ಯಾರಿಗೂ ಸಾಕಷ್ಟು 85-90 ವರ್ಷ ಆಗಿದೆ, ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕ್ಯಾಲ್ಕುಲೇಟ್ ಮಾಡುವಾಗ ಲೆಸ್ ದ್ಯಾನ್ 5 ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ತದೆ, ಅವರ ಕ್ವಾಲಿಟಿ ಆಫ್ ಲೈಫ್ ಪೋರ್ ಇರ್ತದೆ. ಸೊ ಅವರಿಗೆ ಈ ಪ್ರೈಮರಿ ಪ್ರಿವೆನ್ಷನ್ಗೋಸ್ಕರ ಆಸ್ಪಿರಿನ್ ಅಥವಾ ಸ್ಟ್ಯಾಟಿನ್ಸ್ ಅಂತ ಕೆಲವೊಂದು ಮಾತ್ರೆಗಳನ್ನು ಕೊಡ್ತಾರೆ, ಅದು ಅನಿವಾರ್ಯ ಅಂತ ಇರೋದಿಲ್ಲ, ಅದರಿಂದ ರಕ್ತಸ್ರಾವಾಗುವ ರಿಸ್ಕಲ್ಲಿ ಜಾಸ್ತಿ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಜಿಡಿಯಾಟ್ರಿಷಿಯನ್ ಏನು ಮಾಡ್ತಾರೆ ಅಂದರೆ, ಆ ಅನಿವಾರ್ಯತೆ ಇಲ್ಲದೇ ಇರುವಂಥ ಮೆಡಿಸಿನ್ಸನ್ನು ತೆಗಿತಾರೆ. ಮತ್ತು ನಾವು ಜಿಡಿಯಾಟ್ರಿಕ್ಸಲ್ಲಿ ಏನು ಮಾಡ್ತೇವೆ ಅಂದರೆ, ಸ್ಟಾಪ್ ಸ್ಟಾರ್ಟ್ ಕ್ರೈಟೀರಿಯಾ ಅಂತ ಒಂದಿದೆ, ಅದೇ ರೀತಿಯಲ್ಲಿ ಕೆಲವೊಂದು ಬಿಯರ್ಸ್ ಕ್ರೈಟೀರಿಯಾ ಅಂತ ನಾವು ಕರಿತೇವೆ. ಇವೆಲ್ಲ ಗೈಡ್ಲೈನ್ಸ್, ಹೇಗೆ ಯಾವ ಮೆಡಿಸಿನನ್ನು ಕೊಡಬೇಕು, ಯಾವ ಮೆಡಿಸಿನನ್ನು ನಾವು ಸದ್ಯದ ಮಟ್ಟಿಗೆ ಅದನ್ನು ಹೊರಗಿಡ್ಬೋದು. ಈಗ ನೀವು ನೋಡಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ನಾವು ಎಲ್ಲ ರೀತಿಯ ಆಹಾರವನ್ನು ತಗೊಳ್ತೇವೆ, ಆದರೆ ಕಾಯಿಲೆ ಬಂದಾಗ ಕೆಲವೊಂದು ಆಹಾರವನ್ನು ಹೊರಗಿಡ್ತೇವೆ ತಾತ್ಕಾಲಿಕವಾಗಿ. ಹಾಗೆ ಈ ಮೆಡಿಸಿನ್ಸಲ್ಲಿ ವಯಸ್ಸಾದವರಲ್ಲಿ ಪೊಟೆನ್ಷಿಯಲಿ ಇನ್ಅಪ್ರಾಪ್ರಿಯೇಟ್ ಮೆಡಿಸಿನ್ಸ್ ಅಂತ ಇರ್ತದೆ. ಸೊ ಈಗ ನಾವು ಬಿಯರ್ಸ್ ಕ್ರೈಟೀರಿಯಾವನ್ನು ಅವರ ಈಗ ಪ್ರಸ್ತುತ ಇರುವಂಥ ಔಷಧಿಗಳಿಗೆ ನಾವು ಅಪ್ಲೈ ಮಾಡಿ ನೋಡುವಾಗ ಕೆಲವೊಂದು ಮೆಡಿಸಿನ್ಸ್ ಪೊಟೆನ್ಷಿಯಲಿ ಇನ್ಅಪ್ರಾಪ್ರಿಯೇಟ್ ಅಂದರೆ ಅವುಗಳು ಕೊಡುವುದು ಗುಡ್, ಬಟ್ ಅದರ ಅಡ್ಡ ಪರಿಣಾಮಗಳು ಅದರ ಪರಿಣಾಮಕ್ಕಿಂತ ಜಾಸ್ತಿ ತೊಂದರೆಯನ್ನು ಕೊಡ್ತಾ ಇದೆ. ಸೊ ನಾವು ಆ ಔಷಧಿಗಳ ರಿಸ್ಕ್ ಮತ್ತು ಬೆನಿಫಿಟ್ಗಳನ್ನು ಅನಲೈಸ್ ಮಾಡಿ ನೋಡಿದಾಗ ಅದರ ರಿಸ್ಕೇ ಜಾಸ್ತಿ ಇದ್ದಾಗ ಏನು ಮಾಡ್ತೇವೆ, ಒಂದೇ ನಾವು ಅದರ ಡೋಸನ್ನು ಕಡಿಮೆ ಮಾಡ್ತೇವೆ, ಅಥವಾ ಅದನ್ನು ಸದ್ಯದ ಮಟ್ಟಿಗೆ ಅವರ ಈ ಪ್ರೆಸೆಂಟ್ ಕಂಡೀಷನ್ ಇಂಪ್ರೂವ್ ಆಗುವ ತನಕ ಅದನ್ನು ಕಡಿಮೆ ಮಾಡ್ತೇವೆ. ಸೊ ದೇರ್ ಆರ್ ಪೊಟೆನ್ಷಿಯಲಿ ಇನ್ಅಪ್ರಾಪ್ರಿಯೇಟ್ ಮೆಡಿಸಿನ್ಸ್ ಇರ್ತದೆ, ಅದನ್ನು ತೆಗಿಬೋದು. ಸೊ ಈ ಎಂಟೈರ್ ಪ್ರಕ್ರಿಯೆಯನ್ನು ನಾವು ಡಿ ಪ್ರಿಸ್ಕ್ರೈಬಿಂಗ್ ಅಂತ ಕರಿತೇವೆ.
0: ಓಕೆ, ಸಾಮಾನ್ಯವಾಗಿ ಓಲ್ಡ್ ಏಜ್ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ತಮ್ಮ ಹತ್ತಿರದಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ನಾರ್ಮಲ್ MBBS ಆದಂಥ ವೈದ್ಯರು ಇರ್ತಾರೆ. ಸೊ ಅವರು ಏನು ಊರಿನ ಒಂದು ಹಿತಕ್ಕೋಸ್ಕರ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವರನ್ನು ನಾವು ದೂರುವಂತಿಲ್ಲ. ಆದರೆ ಅವರು ಕೊಡುವಂಥ ಮಾತ್ರೆಗಳು ಏನಿದೆ ಅಂದರೆ ವಿದೌಟ್ ಪ್ರಿಸ್ಕ್ರಿಪ್ಷನಲ್ಲಿ ಕೊಡ್ತಾರೆ ಅವರು. ಕೆಲವು ಸಲ ಕ್ಲಿನಿಕಲಲ್ಲಿ ಬರುವಂಥ ಮಾತ್ರೆಗಳಿರ್ತವೆ, ಅದನ್ನೇ ಕೊಡ್ತಾರೆ. ಸೊ ಇದು ಎಷ್ಟು ಡೇಂಜರಸ್, ಅಥವಾ ಒಂದು ಪೇಷೆಂಟಿಗೆ ಇದರೊಂದು ಸರಿಯಾದ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ದರೆ, ಒಂದಾದರೂ ಒಂದು ಹಿರಿಯನಾದರೂ ಬಿದ್ದರೂ ಆ ಸಂದರ್ಭದಲ್ಲಿ ಯಾವ ಮಾತ್ರೆಯನ್ನು ಅವ್ರು ತೆಗೆದುಕೊಳ್ತಾರೆ ಅದರ ಬಗ್ಗೆ ಏನು ಅರಿವಿರುವುದಿಲ್ಲ. ಸೊ ಪ್ರಿಸ್ಕ್ರಿಪ್ಷನ್ ಬೈ ಅ ಡಾಕ್ಟರ್ ಇಸ್ ಹೌ ಮಚ್ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
1: ನೋಡಿ, ಆ್ಯಕ್ಚುಲಿ ಇವತ್ತಿನ ಸಮಾಜದಲ್ಲಿ ನಿಜವಾದ ವೈದ್ಯರ ಕೊರತೆ ಇದೆ ಅಂದರೆ MBBS ಡಾಕ್ಟರ್ನವರ ಕೊರತೆ. ಓಕೆ, ಯಾಕೆ ಅಂತಂದರೆ ಅವರು ನೀಡುವಂತಹ ಸೇವೆ ಅಮೂಲ್ಯವಾದಂತಹ ಸೇವೆ. ಯಾಕೆ ಅಂತಂದರೆ ನೋಡಿ, ಈಗ ಮೆಡಿಸಿನ್ ಎಷ್ಟೊಂದು ಸ್ಪೆಷಲೈಸ್ ಆಗಿದೆ ಅಂತಂದರೆ, ಕಣ್ಣಿಗೆ ಒಂದು ಡಾಕ್ಟರು, ಕಿವಿಗೆ ಒಂದು ಡಾಕ್ಟರು, ಇದಕ್ಕೆ ಒಂದು ಡಾಕ್ಟರು. ಸೊ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರಿಗೆ ಹೃದಯದ ಬಗ್ಗೆ ಏನು ಮೆಡಿಸಿನ್ ನಡೆ

0: ಒಂದು ಸೆಕ್ಟರ್ ಆಫ್ ಡಾಕ್ಟರ್ಸ್ ಏನಿದೆ, ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ ನಾವು ಹೇಳ್ತೇವೆ, ಅವರ ಕೊರತೆಯಿಂದಾಗಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಕೂಡ ಈಗ ಹಿರಿಯ ನಾಗರಿಕರನ್ನು ಆಸ್ಪತ್ರೆಗೆ ಬರಲಿಕ್ಕೆ ಕಷ್ಟ ಉಂಟು. ಬಟ್ ಈ ಫ್ಯಾಮಿಲಿ ಫಿಸಿಷಿಯನ್ಸ್ ಏನು ಮಾಡ್ತಾರೆ, ಆ ಗ್ಯಾಪನ್ನು ಫಿಲ್ ಮಾಡ್ತಾಯಿದ್ರು. ಇವತ್ತು ನೀವು ನೋಡ್ಬೋದು, ಮೆಲ್ಲ ಮೆಲ್ಲ ಈ MBBS ಡಾಕ್ಟರ್ಸ್ ಏನು ಫ್ಯಾಮಿಲಿ ಫಿಸಿಷಿಯನ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿದ್ರು, ಅವರ ಸಮಾಜದಲ್ಲಿ ಹೌದು ಅಭಾವ ಕಂಡುಕೊಳ್ತಾರೆ.
1: ಮಾಡಲ್ಲ, ಅವರು ಹೋಗಿ ಹೈಯರ್ ಸ್ಟಡೀಸ್ ಮಾಡಿ MD ಮಾಡ್ತಾರೆ.
0: ಹೌದು ಹೌದು. ಬಟ್ ನೀವು ಹೇಳುವ ವಿಚಾರದಾಗೆ ಯಾವುದೇ ಔಷಧಿಗಳನ್ನು ನಾವು ತಗೊಂಡ್ರೆ ಎಲ್ಲೇ ಇರ್ಬೋದು, ಅದು ವೆದರ್ ಇಟ್ ಈಸ್ MBBS ಡಾಕ್ಟರ್ ಅವ್ರ ಸೂಪರ್ ಸ್ಪೆಷಾಲಿಟಿ ಇರ್ಬೋದು, ಎಲ್ಲೇ ಇರ್ಬೋದು, ಆ ಔಷಧಿಗಳನ್ನು ಯಾವುದು ತಗೊಳ್ತೀವಿ ಅದರ ಪ್ರಿಸ್ಕ್ರಿಪ್ಷನನ್ನು ನಾವು ನೋಟ್ ಮಾಡಿ ಇಡಬೇಕು. ಯಾಕಂದರೆ ನಾನು ಹೇಳಿದಲ್ಲ, ಮೆಡಿಸಿನ್ ಟು ಮೆಡಿಸಿನ್ ಇಂಟ್ರಾಕ್ಷನ್ಸ್ ಇರ್ತದೆ, ಮತ್ತು ಡೋಸೇಜ್ನಲ್ಲಿ ವ್ಯತ್ಯಾಸಗಳಿರ್ತದೆ, ಏನು ಮಾಡಿದ್ದಾರೆ ಆ ಮಾಹಿತಿಯನ್ನು ಒಂದು ಪಡ್ಕೊಂಡು ನೋಟ್ ಡೌನ್ ಮಾಡಿ ಇಟ್ಕೊಳ್ಳುವಂಥದ್ದು ಉತ್ತಮ. ಅದು
1: ರೋಗಿದು ಕರ್ತವ್ಯ ಕೂಡ ಹೌದು, ವೈದ್ಯರಿಗೆ ಕರ್ತವ್ಯ ಕೂಡ ಹೌದು. ಸೊ ಹೀಗಾಗಿ ಮುಂದೆ ಕಾಂಪ್ಲಿಕೇಶನ್ಸ್ ಆಗುವಾಗ ಮುಂದೆ ಟ್ರೀಟ್ ಮಾಡುವ ವೈದ್ಯರಿಗೆ ಅದೊಂದು ಈಸಿಯಲ್ಲಿ ಟ್ರೀಟ್ಮೆಂಟ್ ಆಗಲಿಕ್ಕೆ ಆಗ್ತದೆ ಅಂತ. ಸೊ ನಾರ್ಮಲ್ ಏಜಿಂಗ್ ಅಥವಾ ಹೇಳ್ತೇವೆ ಅಂದರೆ ಸಾಮಾನ್ಯವಾಗಿ ಮುಪ್ಪಾಗುವುದು, ಮತ್ತು ಡಿಮೆನ್ಷಿಯಾ ಅಂದರೆ ಏನು ಡಾಕ್ಟರ್?
0: ಓಕೆ ನೋಡಿ, ಡಿಮೆನ್ಷಿಯಾ ಅಂತಂದರೆ ನಮ್ಮ ಮಿದುಳು ಏನಿದೆ ಅದು ಅನೇಕ ರೀತಿಯ ಒಂದು ಫಂಕ್ಷನ್ಸ್ಗಳನ್ನು ಮಾಡ್ತದೆ. ಓಕೆ, ಅದು ಕ್ಯಾಲ್ಕುಲೇಷನ್ ಇರ್ಬೋದು, ಅಥವಾ ಅನೇಕ ವಿಚಾರಗಳನ್ನು ನೆನ್ಪಿಟ್ಕೊಳ್ಳೋದಿರ್ಬೋದು, ಅಥವಾ ಅನೇಕ ಈ ಪ್ರಾಸೆಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್, ಈಗ ಅಡುಗೆ ಮಾಡಬೇಕು, ನನಗೆ ಹೆಚ್ಚು ಅಡುಗೆದು ಎಕ್ಸ್ಪೀರಿಯೆನ್ಸ್ ಇಲ್ಲ, ಆದರೆ ಅಡುಗೆ ಮಾಡುವಾಗ ಒಂದು ಪ್ರಾಸೆಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ಇದೊಂದು ಈ ಸಾಮಗ್ರಿಯನ್ನು ತಗೊಳ್ಬೇಕು, ಇದನ್ನು ಇಷ್ಟೇ ಪ್ರಮಾಣದಲ್ಲಿ ತಗೊಳ್ಬೇಕು, ಇಷ್ಟೇ ಪ್ರಮಾಣದಲ್ಲಿ ತಗೊಂಡ ನಂತರ ಫಸ್ಟ್ ಇದನ್ನು ಸ್ಟವ್ ಮೇಲೆ ಇಡಬೇಕು, ಇದಿಷ್ಟು ನಿಮಿಷ ಬೆಂದ ನಂತರ ಇದಕ್ಕೆ ಇನ್ನೊಂದು ಸಾಮಗ್ರಿಯನ್ನು ಹಾಕಬೇಕು ಅನ್ನೋಂಥದ್ದು ಕರೆಕ್ಟ್ ಪ್ರಾಸೆಸ್ ಇರ್ತದೆ, ಪ್ರೊಸೀಜರ್ ಇರ್ತದೆ. ನೋಡಿ, ತುಂಬ ಜನರು ಒಂದು ಎರಡು ಮೂರು ವಿಚಾರವನ್ನು ಮರೆಯುವಾಗ ಅದನ್ನು ಡಿಮೆನ್ಷಿಯಾ ಅಂತ ಅಂದ್ಕೊಳ್ತಾರೆ, ಅದು ಡಿಮೆನ್ಷಿಯಾ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಈಗ ಅರ್ಜೆಂಟಲ್ಲಿರುವಾಗ ಕಾರ್ ಕೀಯಲ್ಲಿ ಇಟ್ಟಿದ್ದೇನೆ ಅಂತ ನಾವು ಮರ್ತು ಹೋಗ್ಬೋದು, ಆಮೇಲೆ ಸ್ವಲ್ಪ ಇದು ಮಾಡಿದರೆ ನಮಗೆ ನೆನಪು ಬರ್ತದೆ. ಬಟ್ ನಿಮ್ಮ ಕೈಯಲ್ಲಿ ಕಾರಿನ ಚಾವಿಯನ್ನು ನಾನು ಕೊಡುವಾಗ ಆ ಕಾರಿನ ಚಾವಿಯಿಂದ ಏನು ಮಾಡಬೇಕಂತವೇ ನಿಮಗೆ ನೆನಪಿಲ್ಲ ಅಂತಂದರೆ, 25-30 ವರ್ಷ ಕಾರ್ ಓಡಿಸಿ ಅಭ್ಯಾಸ ಇದ್ದವರಿಗೆ ಕ್ರಮೇಣ ಟೈಮ್ ಪಾಸ್ ವಯಸ್ಸಾಗಿ ಟೈಮ್ ಆದ ಮೇಲೆ ನಾನು ನಿಮಗೆ ಕಾರ್ಯದು ಕೀ ಕೊಡುವಾಗ ಇದು ಕಾ ಎಂತ ಇದು ಅಂತ ಕೇಳಿದರೆ ಅದು ಡಿಮೆನ್ಷಿಯಾದ ಪ್ರಥಮ ಲಕ್ಷಣ. ಅದೇ ರೀತಿಯಲ್ಲಿ ಈಗ ನಮ್ಮ ಮಹಿಳೆಯರಿದ್ದಾರೆ, ಅವರಿಗೆ ಮನೆಯಲ್ಲಿ ಅಡುಗೆ ಮಾಡಿ ಅಭ್ಯಾಸ ಇರ್ತದೆ, ಒಳ್ಳೆ ಅಡುಗೆ ಮಾಡಿಕೊಡ್ತಾರೆ ಮಕ್ಕಳಿಗೆ. ಬಟ್ ಅವರಿಗೆ ವಯಸ್ಸಾಗುವಾಗ ಅವರ ಮುಂದೆ ಈಗೆಲ್ಲ ಅಡುಗೆ ಸಾಮಗ್ರಿಗಳಿರುವಾಗ ಅವರು ಇದೇನು ಇದನ್ನೆಂತ ಮಾಡೋದು ಅನ್ನು ಅಂತ ಕೇಳುವಂಥ ಪರಿಸ್ಥಿತಿ, ಅದು ಡಿಮೆನ್ಷಿಯಾದ ಒಂದು
1: ಲಕ್ಷಣ
0: ಅಂತ ಅನಿಸ್ಬೋದು. ಡಿಮೆನ್ಷಿಯಾವನ್ನು ಆ ಹಂತದಲ್ಲಿ ಬಂದ ನಂತರ ವೈದ್ಯರ ಹತ್ರ ಕರ್ಕೊಂಡೋದ್ರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ ಜಾಸ್ತಿ ಸ್ಟ್ರಾಟಜೀಸ್ ಇಲ್ಲ. ಈ ಕೆಲವೊಂದು ಔಷಧಿಗಳು ಬಂದಿದೆ ಡಿಮೆನ್ಷಿಯಾವನ್ನು ಟ್ರೀಟ್ ಮಾಡಲಿಕ್ಕೆ, ಬಟ್ ಡಿಮೆನ್ಷಿಯಾವನ್ನು ಆವಾಗವಾಗ ಸ್ಕ್ರೀನ್ ಮಾಡಿಸ್ಬೇಕು. 65 ವರ್ಷಕ್ಕಿಂತ ಅಥವಾ 60 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾದವರು ಏನು ಮಾಡಬೇಕು, ಈ ಡಿಮೆನ್ಷಿಯಾವನ್ನು ಸ್ಕ್ರೀನ್ ಮಾಡಿಸ್ಬೇಕು. ಅನೇಕ ಸ್ಕ್ರೀನಿಂಗ್ ಟೂಲ್ಸ್ ಇದೆ ನಮ್ಮ ಹತ್ರ, ಮಿನಿಕಾಗ್ ಅಂತ ಹೇಳ್ತೇವೆ ಅಥವಾ ಮೋಕಾ ಅಂತ ಹೇಳ್ತೇವೆ. ಬೇರೆ ಬೇರೆ ನೀವು ಜಿರಿಯಾಟ್ರಿಷನ್ ಹತ್ರ ಅಥವಾ ಫಿಸಿಷಿಯನ್ ಹತ್ರ ಹೋದರೆ ಅವರು ಡಿಮೆನ್ಷಿಯಾ ಸ್ಕ್ರೀನಿಂಗನ್ನು ಮಾಡ್ತಾರೆ. ಆ ಹಂತದಲ್ಲಿ ಅವರ ಕಾಗ್ನಿಟಿವ್ ಫಂಕ್ಷನ್ ಅಂತ, ಕಾಗ್ನಿಟಿವ್ ಫಂಕ್ಷನ್ ಏನಿದೆಯಲ್ಲ, ಬೇರೆ ಬೇರೆ ವಿಷಯಗಳನ್ನು ಇದು ಮಾಡಿ ಒಂದು ಕಾಂಪ್ಲೆಕ್ಸ್ ಟಾಸ್ಕ್ ಅನ್ನು ಪರ್ಫಾರ್ಮ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಅಡಿಗೆ, ಅದೊಂದು ಕಾಂಪ್ಲೆಕ್ಸ್ ಟಾಸ್ಕ್. ಡ್ರೈವಿಂಗ್ ಮಾಡುವಂಥದ್ದು ಅದು ಕೂಡ ಒಂದು ಕಾಂಪ್ಲೆಕ್ಸ್ ಟಾಸ್ಕ್, ಯಾಕಂದ್ರೆ
1: ಲೆಫ್ಟ್ ರೈಟ್
0: ನೋಡಬೇಕು, ಕೀ ಹಾಕಬೇಕು, ಗೇರ್ ಚೇಂಜ್ ಮಾಡಬೇಕು, ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಇನ್ನೊಬ್ಬರಿಗೆ ಸೈಡ್ ಕೊಡಬೇಕು, ನಾನು ಬ್ರೇಕ್, ಇಟ್ಸ್ ಎ ಕಾಂಪ್ಲೆಕ್ಸ್ ಟಾಸ್ಕ್. ಸೊ ಇದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಅವರ ಮೆಂಟಲ್ ಸ್ಟೇಟ್ ಏನಿದೆ, ಕಾಗ್ನಿಟಿವ್ ಫಂಕ್ಷನ್ ಚೆನ್ನಾಗಿರಬೇಕು. ಸೊ ಕಾಗ್ನಿಟಿವ್ ಸ್ಕ್ರೀನಿಂಗ್ ಮಾಡಬೇಕು, ಮತ್ತು ಹೆಲ್ದಿ ಏಜಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಈ ಹೆಲ್ದಿ ಏಜಿಂಗ್ನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಚಿಕ್ಕ ವಯಸ್ಸೇನಂದರೆ ನಮಗೆ ಒಂದು 45-50 ವರ್ಷ ದಾಟಿದಾಗ ಈ ವಯಸ್ಸಾದ ಮೇಲೆ ಏನು ಕಾಂಪ್ಲಿಕೇಶನ್ಸ್ ಬರ್ತದೆ, ಫಾರ್ ಎಕ್ಸಾಂಪಲ್ ಡಿಮೆನ್ಷಿಯಾ ಇರ್ಬೋದು, ಅಥವಾ ನಾನು ಹೇಳಿದೀಗ ಬೀಳ್ತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ, ಇಂಥದ್ದಿರ್ಬೋದು. ಅದೇ ರೀತಿಯಲ್ಲಿ ಅನೇಕ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಬಾರದೇ ಇರುವ ಹಾಗೆ ನಮ್ಮ ವಯಸ್ಸು 45-50 ಇರುವಾಗಲೇ ನಾವು ಸೆವರಲ್ ಇಂಟರ್ವೆನ್ಷನ್ಸ್ಗಳನ್ನು ಮಾಡುವಂಥದ್ದು, ಅಂದರೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವಂಥದ್ದು, ತೂಕ ಕಡಿಮೆ ಮಾಡಿಕೊಳ್ಳುವಂಥದ್ದು, ಕೆಲವೊಂದು ಸ್ಪೆಸಿಫಿಕ್ ಎಕ್ಸಸೈಸ್ಗಳನ್ನು ಮಾಡುವಂಥದ್ದು, ನಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಳುವಂಥದ್ದು, ನಮ್ಮ ಮನಸ್ಥಿತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೇವೆ, ನಮಗೆ ಅನೇಕ ರೀತಿಯ ಸಿಚುವೇಷನ್ಸ್ಗಳು ಎದುರಾದಾಗ ನಾವು ಅದನ್ನು ಅದಕ್ಕೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತೇವೆ,

0: ಅದು ಕೂಡ ನಮ್ಮ ಮನಸ್ಸಿನ ಒಂದು ಸ್ಥಿತಿ ಏನಿದೆ, ನಮ್ಮ ಡಿಮೆನ್ಷಿಯಾದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. ಅದೇ ರೀತಿಯಲ್ಲಿ ನಾವು ಬೆಳೆಸುವಂತಹ ಸೋಷಿಯಲ್ ಕನೆಕ್ಷನ್ಸ್ಗಳು, ನಾವು ಈ ಚರ್ಚೆಯ ಪ್ರಥಮ ಹಂತದಲ್ಲಿ ನಾವು ಇಬ್ಬರು ಚರ್ಚೆ ಮಾಡಿದೆವು, ನಾವು ಯಾವ ರೀತಿಯಲ್ಲಿ ಸಮಾಜಕ್ಕೆ ಪೂರಕವಾಗಿ ಇರಬಹುದು, ಸಮಾಜದಲ್ಲಿ ಬ್ಯೂಟಿಫುಲ್ ಒಂದು ಸೌಹಾರ್ದವನ್ನು ಮೇಂಟೈನ್ ಮಾಡುವಂಥ ಕನೆಕ್ಷನ್ಸ್ಗಳನ್ನು ಮೇಂಟೈನ್ ಮಾಡಬಹುದು, ಇಂತಹ ಒಂದು ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಂಡ್ರೆ ಡಿಮೆನ್ಷಿಯಾ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಕಾಗ್ನಿಟಿವ್ ಎಕ್ಸಸೈಸಸ್ ಇರ್ತದೆ, ಅದನ್ನೆಲ್ಲ ಮಾಡೋದ್ರಿಂದ ನಾವು ಡಿಮೆನ್ಷಿಯಾವನ್ನು ತಡೆಗಟ್ಟಲುಬಹುದು.
1: ಓಕೆ, ಡೆಲಿರಿಯಂ ಅಂದರೆ ಏನು ಸರ್, ಇದು ಡಿಮೆನ್ಷಿಯಾ ಜೊತೆಗೆ ಏನು ಅಂದ್ರ ವ್ಯತ್ಯಾಸ ಇದೆಯಾ?
0: ಹಾಂ ನೋಡಿ, ಇದು ಇಂಪಾರ್ಟೆಂಟ್. ಡಿಮೆನ್ಷಿಯಾ ಕಾಲಕ್ರಮೇಣವಾಗಿ ಮತ್ತು ಹಲವು ತಿಂಗಳಲ್ಲಿ ಅಥವಾ ನಂಬರ್ ಆಫ್ ಇಯರ್ಸ್ನಲ್ಲಿ ಡೆವಲಪ್ ಆಗುವಂಥ ಒಂದು ಕಂಡೀಷನ್. ಅಂದರೆ ಇವತ್ತು ಸರಿ ಇದ್ದವನು ನಾಳೆ ಒಂದೇ ಸಲ ಡಿಮೆನ್ಷಿಯಾ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಡೆಲಿರಿಯಂ ಹಾಗೆಲ್ಲ, ಅವರಿಗೆ ಒಂದು ಮಟ್ಟಕ್ಕೆ ಡಿಮೆನ್ಷಿಯಾ ಇರ್ಬೋದು, ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಡಿಮೆನ್ಷಿಯಾ ಇರ್ಬೋದು, ಅಥವಾ ಸಡನ್ಲಿ ಒಂದು ದಿವಸ ನೀವು ನೋಡ್ಬೋದು ಈ ವಯಸ್ಸಾದವರು ಅವರು ಸಡನ್ಲಿ ಕನ್ಫ್ಯೂಸ್ಡ್ ಆಗಿರ್ತಾರೆ, ಅಥವಾ ಕೆಲವರು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಯಾರನ್ನು ರೆಕಗ್ನೈಸ್ ಮಾಡೋದಿಲ್ಲ, ಗುರ್ತವೇ ಸಿಗದಾಗೆ ಮಾಡಬಾರ್ದು. ಈ ಡೆಲಿರಿಯಂ ಆಗುವಂಥದ್ದು ಎಚ್ಚರಿಕೆಯ ಕರೆಗಂಟೆ. ಓಕೆ, ಯಾವಾಗ ಡೆಲಿರಿಯಂ ನಮಗೆ ಕಂಡು ಬರ್ತದೆ, ಡೆಲಿರಿಯಂ ಕಂಡು ಬಂದಾಗ ಅದನ್ನು ತುರ್ತಾಗಿ ನಾವು ವೈದ್ಯಕೀಯ ಸಹಾಯವನ್ನು ಪಡಿಬೇಕು.
1: ಸರ್ ಅದಕ್ಕೆ
0: ಹೌದು, ಡೆಲಿರಿಯಮಿಗೆ ಯಾವ ಕಾರಣಕ್ಕೆ ಡೆಲಿರಿಯಂ ಆಯಿತು ಅಂತ ನಾವು ಕಂಡುಹಿಡಿಬೇಕು. ಒಂದೊಂದು ಸಲ ಮಾತ್ರೆಗಳ ಓವರ್ ಡೋಸ್ ನೋಡಿ, ಒಂದೊಂದು ಸಲ ಏನಾಗ್ತದೆ, ವಯಸ್ಸಾದವರಿಗೆ ಮೆಮೊರಿ ಪ್ರಾಬ್ಲಮ್ ಇರ್ತದೆ. ಅನೇಕ ಬಾರಿ ನಾವು ಏನು ನೋಡೋದಂದರೆ, ಒಬ್ಬೊಬ್ಬರು ಒಂದು ಮಾತ್ರೆಯನ್ನು ತಗೊಂಡಿರ್ತಾರೆ, ಮೆಮೊರಿ ಪ್ರಾಬ್ಲಮ್ ಇರುತ್ತಂತ ಅವರಿಗೆ
1: ತಗೊಳ್ತಾರೆ,
0: ನಾನು ಅದನ್ನು ತಗೊಂಡ ಇಲ್ವಾ, ಮರ್ತೋಯ್ತಾ ಅನ್ನೋ ಇದರಲ್ಲಿ ಎಕ್ಸ್ಟ್ರಾ ಡೋಸ್ ತಗೊಂಡು ಬಿಡ್ತಾರೆ, ಅಥವಾ ತಗೊಂಡಿರೋದಿಲ್ಲ ತಗೊಂಡಿದ್ದೇನೆ ಅಂತ ನೆನ್ಪಿಟ್ಕೊಂಡಿರ್ತಾರೆ. ಹಾಗಾಗಿ ಮಾತ್ರೆ ಇಲ್ಲದೇ ಇದ್ದು ಕೂಡ ಕೆಲವೊಂದು ಪ್ರಾಬ್ಲಮ್, ಸಡನ್ ಬಿ ಪಿ ಜಾಸ್ತಿಯಾಗಿ ಬ್ರೈನಲ್ಲಿ ಸ್ಟ್ರೋಕ್ ಆಗ್ಬೋದು, ಅಥವಾ ವಯಸ್ಸಾದವರಿಗೆ ಸಡನ್ ಯೂರಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಯೂರಿನ್ ಬ್ಲಾಕ್ ಆಗ್ತಾ ಉಂಟು, ಮೋಷನ್ ಪಾಸ್ ಆಗಲಿಲ್ಲ, ಹೀಗೆ ಹಲವಾರು ಕೆಲವೊಂದು ಜನರಿಗೆ ಈ ವಿಟಮಿನ್ ಬಿ ಟ್ವೆಲ್ ಥಯಮಿನ್ ಇದರ ವ್ಯತ್ಯಾಸ ಆದರೂ ಕೂಡ ಡೆಲಿರಿಯಂ ಆಗ್ಬೋದು, ಅಥವಾ ಯಾವುದಾದ್ರು ಇನ್ಫೆಕ್ಷನ್ಸ್ಗಳಾದರೂ ಕೂಡ ಡೆಲಿರಿಯಂ ಆಗ್ಬೋದು. ಸೊ ಡೆಲಿರಿಯಂ ಯಾವ ಕಾರಣದಿಂದ ಆಯಿತು ಅನ್ನೋದನ್ನು ಕಂಡುಹಿಡಿಸಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಡೆಲಿರಿಯಂ ಕಡಿಮೆ ಆಗ್ತದೆ.
1: ಓಕೆ, ಸೊ ಡೆಲಿರಿಯಂ ಮತ್ತು ಡಿಮೆನ್ಷಿಯಾ ಅದರ ವ್ಯತ್ಯಾಸ ಇರುತ್ತದೆ. ಸೊ ಹಿರಿಯ ನಾಗರಿಕರಲ್ಲಿ ಮಲ್ ನರಿಶ್ಡ್ ಅಥವಾ ನಾವು ಹೇಳ್ತೇವೆ ನ್ಯೂಟ್ರಿಷನ್ ಎಲ್ಲ ಇಲ್ಲದಿರುವುದು, ಹೇಗೆ ಅದನ್ನು ನಾವು ಕಂಡುಹಿಡಿಬೋದು ಸರ್, ಮತ್ತು ಅದಕ್ಕೋಸ್ಕರ ಕಂಡುಹಿಡಿದ್ರೆ ಏನು ಮಾಡಬೇಕು?
0: ಓಕೆ, ನೋಡಿ, ಹಿರಿಯ ನಾಗರಿಕರಲ್ಲಿ ಮಾಲ್ನರಿ ಅಂದರೆ ನ್ಯೂಟ್ರಿಷನಲ್ಲಿ ಅವರಿಗೆ ಕೊರತೆಗಳು ಬರಲಿಕ್ಕೆ ಸಾಕಷ್ಟು ಕಾರಣಗಳಿರ್ತದೆ. ಒಂದು, ನೀವು ನೋಡಿರ್ಬೋದು ಹಿರಿಯ ನಾಗರಿಕರಲ್ಲಿ ಹಲ್ಲಿನ ತೊಂದರೆ ಬರ್ತದೆ. ಓಕೆ, ಸೊ ಈಗ ನಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕಂದ್ರೆ ಸ್ವಲ್ಪ ಹಾರ್ಡ್ ಇರುವಂಥ ಫುಡ್ ಇರ್ಬೋದು, ಅದನ್ನು ಸರಿಯಾಗಿ ಜಗ್ದು ತಿಂದು ನುಂಗಿದರೆ ನಮಗೆ ನ್ಯೂಟ್ರಿಷಿಯಸ್ ಫುಡ್ ಇರ್ತದೆ. ನಾವು ಚಿಕ್ಕದಿರುವಾಗಲೇ ನಮ್ಮ ಪೇರೆಂಟ್ಸ್ ಸರಿಯಾಗಿ ಜಗದು ಊಟ ಮಾಡು ಅಂತ ಹೇಳಿಬಿಟ್ಟು ನಮಗೆ ತಿಳಿಸಿರ್ತಾರೆ. ಸೊ ಅವರಿಗೆ ಹಲ್ಲಿನ ತೊಂದರೆ ಇರೋದ್ರಿಂದ ಅನೇಕ ಜನರಿಗೆ ಒಳ್ಳೆ ಫುಡ್ಡನ್ನು ಜಗದು ತಿನ್ನುವಂತಹ ಅವರಿಗೆ ಕ್ಷಮತೆಯನ್ನು ಕಳ್ಕೊಳ್ತಾರೆ ಅವರು. ಎರಡನೇದಾಗಿ, ಅವರು ನ್ಯೂಟ್ರಿಷಿಯಸ್ ಫುಡ್ಡನ್ನು ತೆಗೆದುಕೊಂಡು ಬರಬೇಕು ಅಂತಂದರೆ ಅವರು ಮಾರ್ಕೆಟಿಗೆ ಹೋಗಬೇಕು, ಅಲ್ಲಿ ಹುಡುಕಿ ಯಾವ ತರಕಾರಿ ಒಳ್ಳೆಯದುಂಟು, ಯಾವ ಹಣ್ಣು ಒಳ್ಳೆಯದುಂಟು ಅದನ್ನು ತರಬೇಕಾಗ್ತದೆ. ಸೊ ಅನೇಕ ಜನರಿಗೆ ಇದು ಸಾಧ್ಯ ಇರೋದಿಲ್ಲ, ನಡೀಲಿಕ್ಕೆ ತೊಂದರೆ ಇರ್ತದೆ, ವಿಷುವಲ್ ಪ್ರಾಬ್ಲಮ್ಸ್ ಇರ್ತದೆ, ಸೊ ಅವರು ಫುಡ್ಡನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಥರ್ಡ್ ಥಿಂಗ್ ಈಸ್, ನಾವು ಫಾರ್ ಎಕ್ಸಾಂಪಲ್ ಈಗ ಒಬ್ಬರಿಗೆ ಶುಗರ್ ಉಂಟು, ಇನ್ನೊಬ್ಬರಿಗೆ ಬಿ ಪಿ ಉಂಟು, ಇನ್ನೊಬ್ಬರಿಗೆ ಹಾರ್ಟಿದು ತೊಂದರೆ ಉಂಟು, ನಾವೇ ಅವರಿಗೆ ಅನೇಕ ರೀತಿಯಲ್ಲಿ ಇಂಥ ಫುಡ್ಡನ್ನು ತಗೊಳ್ಬೇಡಿ, ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಪೌಷ್ಟಿಕಾಂಶವನ್ನು ಸಜೆಸ್ಟ್ ಮಾಡಿರ್ತಾರೆ.
1: ಒಂದು ಕಾಲ್ ಬರ್ತದೆ ಸರ್, ನೋಡೋಣ ಯಾವುದಂತ. ಹಲೋ, ನಮಸ್ತೆ.
2: ನಮಸ್ತೆ,
1: ನಿಮ್ಮ ಹೆಸರು?
2: ಪೂರ್ಣಿಮಾ
1: ಸಾಲೇತೂರಿಂದ ಮಾತಾಡಿ ಪೂರ್ಣಿಮಾ ಅವರೇ.
2: ಡಾಕ್ಟರ್ ನಮಸ್ತೆ.
0: ನಮಸ್ತೆ ಅಮ್ಮ,
2: ತುಂಬಾ ಮಾಹಿತಿ ಕೊಟ್ಟಿರ್ತಾರೆ, ಧನ್ಯವಾದಗಳು. ಮತ್ತೆ ಈಗ ಹೇಳುದಂದ್ರೆ, ವಯಸ್ಸಾಗ್ತಾ ಈಗ ಹೆಚ್ಚಾಗಿ ಅವರಲ್ಲಿ ಮರೆವು ಕೋಪ ಈ ತರ ಎಲ್ಲ ಜಾಸ್ತಿ ಇರುತ್ತಲ್ಲ.
0: ಹೌದು,
2: ಅವಾಗ ಅಂದ್ರೆ ನಾವು ನಮ್ಮ ಮಾತನ್ನು ಹಿರಿಯರು ಕೇಳುದಿಲ್ಲ, ಅವ್ರು ಹೇಳಿದಾಗ ನಾವು ಹೇಳಿದಾಗ ಅವರು ಕೇಳುದಿಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬ ಆರೈಕೆದಾರರಾಗಿ ಅವ್ರ ಎಂತ ಅವರ ಮಾನಸಿಕ ಒತ್ತಡ ಸ್ಥಿತಿಯನ್ನೆಲ್ಲ ಹೇಗೆ ನಿಭಾಯಿಸಿಕೊಂಡು ಅವರ ನೋಡಿಕೊಳ್ಳುದು ಹೇಗೆ ಅಂತ ಹೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಸರ್.
1: ಓಕೆ, ಪೂರ್ಣಿಮಾ ಅವರೇ ಧನ್ಯವಾದಗಳು ಅವರ ಪ್ರಶ್ನೆಗೆ ಸರ್, ಹೇಳಿ ಸರ್.
0: ಓಕೆ, ಪೂರ್ಣಿಮಾ ಅವರೇ ನೋಡಿ, ಪ್ರಪ್ರಥಮವಾಗಿ ಹಿರಿಯ ನಾಗರಿಕರ ಆರೈಕೆ ಮಾಡುವಂಥದ್ದು ಕಷ್ಟದ ಕೆಲಸ, ಡೆಫಿನೆಟ್ಲಿ ಕಷ್ಟದ ಕೆಲಸ. ಬಟ್ ಇಲ್ಲಿ ಪ್ರಪ್ರಥಮವಾಗಿ ನಾವು ತಾಳ್ಮೆಯನ್ನು ತಗೊಳ್ಬೇಕು. ಓಕೆ, ಅವರಿಗೆ ಅವರು ಹಿರಿಯರು ಚಿಕ್ಕ ಚಿಕ್ಕ ವಿಷಯಕ್ಕೆ ಏನು ಸಿಡುಕ್ತಾರೆ ಅಥವಾ ಸಿಟ್ಟು ಮಾಡ್ಕೊಳ್ತಾರೆ, ನಿಮ್ಮ ಮಾತನ್ನು ಕೇಳೋದಿಲ್ಲ, ಅದು ಅವರು ಸ್ವಭಾವದಿಂದ ಹಾಗೆ ಆಗಿದ್ದಾರಾ ಅಥವಾ ಏಜಿಂದ ಅಥವಾ ಅವರಲ್ಲಿ ಏನಾದರೂ ದೌರ್ಬಲ್ಯ ಉಂಟಾ, ಮಾನಸಿಕ ದೌರ್ಬಲ್ಯ ಇರ್ಬೋದು ಅಥವಾ ಏನಾದರೂ, ಈಗ ನಾವು ಮಾಲ್ ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆವು, ಅದರಿಂದ ಆಗಿದೆಯಾ ಅಥವಾ ಬ್ರೈನ್ನಲ್ಲಿ ಏನಾದರೂ ಸ್ಟ್ರೋಕು ಇನ್ನಿತರದಾಗಿದೆಯಾ, ಅದು ಕೇವಲ ಏಜಿಂದ ಆದದಂತ ನಾವು ಪರಿಗಣಿಸಿಬಿಟ್ಟು ಅದನ್ನು ಹಾಗೆ ಪುಷ್ ಮಾಡೋಂಥ, ಫಸ್ಟು ಅವರಿಗೆ ಒಂದು ಡೀಟೇಲ್ಡ್ ಮೆಡಿಕಲ್ ಇವ್ಯಾಲ್ಯೂಯೇಷನ್ ಆಗಬೇಕು. ಇದು ಯಾವುದಾದ್ರೂ ಒಂದು ರೀಸನ್ನಿಂದ, ಕಾರಣದಿಂದ, ಮೆಡಿಕಲ್ ಪ್ರಾಬ್ಲಮಿಂದ ಈ ಥರ ಆಗಿದೆಯಾ ಅಥವಾ ಜಸ್ಟ್ ಆ್ಯಸ್ ಎ ಪ್ರಾಸೆಸ್ ಆಫ್ ಏಜಿಂಗ್ ಹಾಗೆ. ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಿ ನಾವು ಅದಕ್ಕೆ ಸರಿಯಾದ ಒಂದು ಏನು ಡೈರೆಕ್ಷನಲ್ಲಿ ಟ್ರೀಟ್ಮೆಂಟನ್ನು ಮಾಡಿದರೆ ಅದು ಸರಿಯಾಗ್ತದೆ. ಸೆಕೆಂಡ್ ಥಿಂಗ್ ಈಸ್, ಇನ್ನೊಂದು ವಿಷಯ ಅಂದರೆ ಕೇರ್ ಗಿವರ್ ಬರ್ಡನ್ ಅಂತ ನಾವು ಹೇಳ್ತೇವೆ. ನೋಡಿ, ಹಿರಿಯ ನಾಗರಿಕರ ಆರೈಕೆಯನ್ನು ಮಾಡುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಪ್ರಪಂಚದಲ್ಲಿ ಸಾವಿರಾರು ಜನರು, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅನ್ಪೇಯ್ಡ್ ಜಾಬ್ ಅಂತ ಹೇಳ್ತಾರೆ. ಯಾವುದೇ ಚಿಕ್ಕ ಪುಟ್ಟ ನಾವು ಕೆಲಸ ಮಾಡಿದ್ರು ಕೂಡ ಇವತ್ತು ಇಟ್ ಈಸ್ ಎ ಪೇಯ್ಡ್ ಜಾಬ್ ಅಲ್ವಾ. ಹೌಸ್ ಕೀಪಿಂಗಿಂದ ಹಿಡಿದು ಒಂದು ದೊಡ್ಡ ಸಂಸ್ಥೆ ನಡೆಸುವ ಚೇರ್ಮನ್ಗೆ ಕೂಡ ಅವರು ಮಾಡುವ ಕೆಲಸಕ್ಕೆ ಒಂದು ಒಂದು ರಿವಾರ್ಡ್ ಸಿಗ್ತದೆ, ಒಂದು ಸ್ಯಾಲರಿ ಸಿಗ್ತದೆ. ಆದರೆ ಮನೆಯಲ್ಲಿ ಹಿರಿಯ ನಾಗರಿಕರನ್ನು ಯಾರು ನೋಡ್ಕೊಳ್ತಾರೆ ಅವರಿಗೆ ಯಾವುದೇ ಒಂದು ರೀತಿಯ ಪ್ರೋತ್ಸಾಹ ಸಿಕ್ಕುವುದಿಲ್ಲ.
1: ಇಸ್ರೇಲ್ನಲ್ಲಿ ನಾವು ಎಷ್ಟೋ ಜನ ನಮ್ಮವರು ಇಲ್ಲಿ ಹೋಗಿ ಅಲ್ಲಿ ಹೋಗಿ ದುಡಿತಾ ಇದ್ದಾರೆ, ಎಷ್ಟೋ ಅನ್ನಗಳನ್ನು ಗಳಿಸ್ತಾ ಇದ್ದಾರೆ ಕೇರ್ ಟೇಕರ್ ಆಗಿ.
0: ಎಸ್ ಎಸ್, ಆಸ್ ಎ ಕೇರ್ ಟೇಕರ್. ಅದು ಸ್ವಂತ ಫ್ಯಾಮಿಲಿ ಮೆಂಬರ್ ಆಗಿ ಒಬ್ಬ ಹಿರಿಯ ನಾಗರಿಕರನ್ನು ನೋಡ್ಕೊಳ್ಬೇಕಂದ್ರೆ ನಮ್ಮ ಸಮಾಜ ಅದನ್ನು ಹೇಗೆ ಅದನ್ನು ಪರಿಗಣಿಸ್ತದೆ ಅಂದರೆ ಅದು ಅವರ ಜವಾಬ್ದಾರಿ ಅಂತ. ಆದರೆ ಆ ಜವಾಬ್ದಾರಿಯನ್ನು ಒಂದು ದಿವಸ ಕೂಡ ಏನೋ ಚಿಕ್ಕ ಪುಟ್ಟ ತಪ್ಪಾಗದೆ ನಿಭಾಯಿಸ್ತಾರಲ್ಲ, ಅವರಿಗೆ ಒಂದು ರೀತಿಯಲ್ಲಿ ಇವತ್ತಿನ ನಮ್ಮ ಈ ಚರ್ಚೆಯ ಪಾತ್ರ ಯುವಕರ ಪಾತ್ರ ಅಂತ ಹೇಳಿ ನಾವು ಈ ಚರ್ಚೆಯ ಶೀರ್ಷಿಕೆ. ಸೊ ಇಲ್ಲಿ ಯುವಜನರ ಪಾತ್ರ ಬಹಳ ಮುಖ್ಯ. ನಾವು ಹೊರದೇ ನಮ್ಮ ದೇಶದಲ್ಲೂ ಈಗ ಈ ಕಾನ್ಸೆಪ್ಟ್ ಇವಾಲ್ವ್ ಆಗ್ತಾ ಉಂಟು. ಆದರೆ ಕೇರ್ ಗಿವರ್ ಅಂದರೆ ಯಾರು ಆರೈಕೆ ಮಾಡ್ತಾರೆ ಅವರ ಹಿತದೃಷ್ಟಿಯನ್ನು ಯಾವ ರೀತಿಯಲ್ಲಿ ನಾವು ಕಾಪಾಡಬಹುದು ಅನ್ನುವುದರ ಬಗ್ಗೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಕಂಡು ಇನ್ನೂ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಕೇರ್ ಗಿವರ್ ಬರ್ಡನ್ ಆ್ಯಂಡ್ ಕೇರ್ ಗಿವರ್ ವೆಲ್ಫೇರ್ ಅಂತ ಹೇಳ್ತಾರೆ. ನೋಡಿ, ಯಾವ ರೀತಿಯಲ್ಲಿ ನಾವು ಪೇಷಂಟಿನ ಹಿತದೃಷ್ಟಿಯನ್ನು ಬಯಸ್ತೇವೋ ಅದೇ ರೀತಿಯಲ್ಲಿ ಪೇಷಂಟನ್ನು ನೋಡ್ಕೊಳ್ಳೋರೇನಿರ್ತಾರೆ ಫ್ಯಾಮಿಲಿ ಮೆಂಬರ್ಸ್, ಅವರ ಹಿತದೃಷ್ಟಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಒಬ್ಬ ವ್ಯಕ್ತಿಯನ್ನು ಈಗ ಒಂದು ದಿವಸ ಹುಷಾರಿಲ್ಲ, ಜ್ವರ ಬಂತು, ಎರಡು ದಿವಸ ಹುಷಾರಿಲ್ಲ, ಮೂರು ದಿವಸ ಹುಷಾರಿಲ್ಲ, ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವರು ನೋಡ್ಕೊಳ್ತಾರೆ, ಮತ್ತೆ ಒಂದು ವಾರದಲ್ಲಿ ಅವರು ಸರಿಯಾಗ್ತಾರೆ, ನಾವೆಲ್ಲ ನಮ್ಮ ಕೆಲಸ ಕಾರ್ಯದಲ್ಲಿ ಮುಂದುವರಿಸ್ತೇವೆ. ಆದರೆ ಜೀವನ ಪರ್ಯಂತ ಒಬ್ಬರನ್ನು ನೋಡಿಕೊಂಡು ಒಂದು ದಿವಸ ಕೂಡ ಏನೂ ತಪ್ಪದೆ ನೋಡಿಕೊಂಡಿರುವಾಗ ಅಂತಹ ಕೆಲಸದಲ್ಲಿ ತೊಡಗಿರುವಂತಹ ಅನೇಕ ಸಾವಿರಾರು ಫ್ಯಾಮಿಲಿ ಮೆಂಬರ್ಸ್ ಅವರ ಮನಸ್ಥಿತಿ ಹೇಗಿರ್ಬೋದು, ಅವರಿಗೂ ಕೂಡ ಒಂದು ಬ್ರೇಕ್ ಬೇಕು, ಅವರ ಮಾನಸಿಕ ಸ್ಥಿತಿಯನ್ನು ಕೂಡ ನೋಡ್ಕೊಳ್ಬೇಕು. ಈಗ ನಾವು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತೇನೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅವರು ಬೇರೆ ಬೇರೆ ಈಗ ವಿಮಾನದಲ್ಲಿ ಏನಾದ್ರು ಅಪಘಾತ ಆದರೆ ಏನೇನು ಮುಂಜಾಗ್ರತೆಗಳನ್ನು ತಗೊಳ್ಬೇಕು ಅನ್ನೋ ರೀತಿಯ ಬಗ್ಗೆ ನಮಗೆ ಹೇಳಿಕೊಡ್ತಾರೆ. ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ ಅವರು, ಏನಾದರೂ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದಲ್ಲಿ ಮಾಸ್ಕ್ ಕೆಳಗೆ ಬರ್ತದೆ. ಕರೆಕ್ಟ್, ಮಾಸ್ಕ್ ಕೆಳಗೆ ಬಂದಾಗ ಫಸ್ಟ್ ನಿಮಗೆ ಮಾಸ್ಕ್ ಹಾಕ್ಕೊಂಡು ಆಮೇಲೆ ಬೇರೆಯವರ ಸಹಾಯಕ್ಕೆ ಹೋಗಿ ಅಂತ ಹೇಳ್ತೇವೆ, ಅವ್ರು ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾವು ಈ ಮನೆಯಲ್ಲಿ ಹಿರಿಯರ ಯಾರು ಆರೈಕೆ ಮಾಡ್ತಾರೆ ಅವರು ಯಾವಾಗಲೂ
1: ತಮ್ಮ ಕರೆ
0: ಹಿರಿಯರಿಗೆ ಮಾಸ್ಕ್ ಹಾಕ್ತಾರೆ. ಆದರೆ ಅವರು ಹಾಕ್ಕೊಳ್ಳಿಕ್ಕೆ ನಾವು ಮಾಸ್ಕಿನ ವ್ಯವಸ್ಥೆ ಒಂದು ಸಮಾಜವಾಗಿ ನಾವು ಇನ್ನೂ ಮಾಡಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ವೈಫಲ್ಯತೆಯನ್ನು ಕಂಡುಕೊಂಡಿದ್ದೇವೆ. ಇದರ ದೃಷ್ಟಿಯಲ್ಲಿ ಏನು ಈಗ ಯುವಕರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಕೇರ್ ಗಿವರ್, ಇದನ್ನು ನಾವು ಕೇರ್ ಗಿವರ್ ವೆಲ್ಫೇರ್ ಅಂತ ಹೇಳ್ತೇವೆ, ಕೇರ್ ಗಿವರ್ ಬರ್ಡನ್ನು ಹೇಗೆ.
1: ಓಕೆ, ಸೊ ಕೇರ್ ಗಿವರ್ ಬಗ್ಗೆ ಮಾತಾಡುವಾಗ ಇನ್ನೊಂದು ಕಾಲ್ ಇದೆ ಸರ್. ಹಲೋ, ನಮಸ್ತೆ.
3: ನಮಸ್ತೆ ಸರ್, ನಾನು ಕೊಟ್ಟಾರದಿಂದ ಕುಸುಮಾಕರ್ ಅಂತ
1: ಮಾತಾಡಿ ಸರ್.
3: ಡಾಕ್ಟರ್ ನಮಸ್ಕಾರ. ಡಾಕ್ಟರ್
0: ನಮಸ್ತೆ.
3: ನಾವು ಅದೇ ಕಾರ್ಯಕ್ರಮ ಕೇಳ್ತಾ ಇದ್ದೆ ಹಿರಿಯ ನಾಗರಿಕರ ಬಗ್ಗೆ. ಈ ಕೆಲವರು ಎಲ್ಲ ಕೇಳುವುದು ದೃಷ್ಟಿ ಎಲ್ಲ ಸರಿ ಇರ್ತದೆ ಹಿರಿಯರಿಗೆ, ತುಂಬಾ ಪ್ರಾಯ ಅಂದಲ್ಲ 60 ವರ್ಷದವರು ಕೂಡ ಇದ್ದಾರೆ, ಅವರು ಗುರ್ತ ಸಿಗುದಿಲ್ಲ ಒಮ್ಮೊಮ್ಮೆ, ಮತ್ತೆ ಕೈ ಹಿಡಿದು ಆ ನೀನಲ್ಲ ಮಾರ ಹೇಳ್ತಾರೆ ತುಂಬಾ ಒತ್ತಿದ ಮೇಲೆ. ಅದು ಹೇಗೆ ಸ್ಪರ್ಶದಲ್ಲಿ ಆಗುದಲ್ಲ ನಾಟಕ ಮಾಡುದ ಕೆಲವು ನಾಟಕ ಅಲ್ಬಂದು ಮಾರ ಹೇಳ್ತಾರೆ ಅದೊಂದು. ಮತ್ತೆ ನೀವಾಗ MBBS ಡಾಕ್ಟರ್ ಬಗ್ಗೆ ಹೇಳಿದ್ರಿ, ಅವ್ರು ಎಲ್ಲದಕ್ಕೂ ಮದ್ದು ಕೊಡ್ತಾರೆ ಅಂತ, ನಿಜವಾಗಿ ಹೌದು. ಕಣ್ಣಿನಲ್ಲಿ ಹೋದಾಗ ಅವ್ರು ಬೇರೆಗೆ ಯಾರು ಕೊಡುದಿಲ್ಲ ಯಾವ್ದಕ್ಕೂ, ಇವರು ಎಲ್ಲದಕ್ಕೆ ಕೊಡ್ತಾರೆ. ತುಂಬಾ ಕಣ್ಣದೊಂದು ಸಮಸ್ಯೆ ಇದ್ರೆ ಬೇಡ ಹೇಳ್ತಾರೆ, ಮತ್ತೆ ಎಲ್ಲದಕ್ಕೂ ಕೊಡ್ತಾರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೂಡ ಎಲ್ಲಿ ಹೋಗುದು ಬೇಡ, ಅವ್ರು ಹಾಗೆ ಮಸ್ತಿರಿಗೆ ಮಾಡ್ತಾರೆ ಅಂತ. ಅದು ನೆನಪಾಯ್ತು ಒಮ್ಮೆ. ಆಯ್ತು ಸರ್, ರೇಡಿಯೋದಲ್ಲಿ ಕೇಳ್ತೇನೆ ನಾನು.
0: ನೋಡಿ, ಬಹುಶಃ ಒಬ್ಬರನ್ನು ಪರಿಚಯ ಹಿಡಿಲಿಕ್ಕೆ ಕಷ್ಟ ಆಗುವಂಥದ್ದು ಡಿಮೆನ್ಷಿಯಾದ ಪ್ರಥಮ ಲಕ್ಷಣವಾಗಿರ್ಬೋದು. ಸ್ವಲ್ಪ ಸಮಯ ಹೋಗಿ ಅವರವರ ಮೈಂಡ್ ಮೇಲೆ ಒತ್ತಡ ಹಾಕಿದ ಮೇಲೆ ಆಮೇಲೆ ಅವ್ರ ನೆನಪು ಬರ್ತಾರೆ. ಸೊ ಇದು ಡಿಮೆನ್ಷಿಯಾದ ಪ್ರಥಮ ಲಕ್ಷಣವಾಗಿರ್ಬೋದು. ಸೊ ಯಾರಲ್ಲಾದರೂ ಈ ಥರ ಲಕ್ಷಣಗಳು ಕಂಡು ಬಂದರೆ ಅವರನ್ನು ಸಮಯವನ್ನು ವಿಳಂಬ ಮಾಡದೆ ನೀವು ಹೋಗಿ ಅವರನ್ನು ವೈದ್ಯರಲ್ಲಿ ತೋರಿಸಿ ಅದನ್ನು ಚೆಕಪ್ ಮಾಡಿಸಿ. ಡಿಮೆನ್ಷಿಯಾ ಅಥವಾ ಅವರ ಕಾಗ್ನಿಟಿವ್ ಫಂಕ್ಷನಲ್ಲಿ ವ್ಯತ್ಯಾಸ ಇದ್ದರೆ ಅದಕ್ಕೆ ಏನಾದರೂ ರಿವರ್ಸಿಬಲ್ ಕಾಸಸ್ ಇದ್ದರೆ ಅದಕ್ಕೆ ಟ್ರೀಟ್ ಮಾಡಿಸಿ, ಮತ್ತು ಡಿಮೆನ್ಷಿಯಾ ಪ್ರಿವೆನ್ಷನ್ ಪ್ರೋಗ್ರಾಮ್ನಲ್ಲಿ ಅವರನ್ನು ಎನ್ರೋಲ್ ಮಾಡಿಸಿ ಅದಕ್ಕೆ ಮುಂದಿನ ಚಿಕಿತ್ಸೆಯನ್ನು ಮಾಡಿಸು ಉತ್ತಮ ಅಂತ. ಅದನ್ನು ನಾಟಕ ಮಾಡೋದು ಅಂತ ಅದನ್ನು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ, ಮತ್ತೆ ಅದು ಪರಿಸ್ಥಿತಿ ಕೈಮೀರಿ ಹೋಗ್ತದೆ.
1: ಓಕೆ, ಮತ್ತೊಂದು ಕಾಲ್ ಇದ್ದಾರೆ ಸರ್. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
0: ನಮಸ್ತೆ ಅಮ್ಮ, ಮಾತಾಡಿ.
4: ನಾನು ರತ್ನಶೆಟ್ಟಿ. ಡಾಕ್ಟರ್ ನಮಸ್ತೆ.
0: ನಮಸ್ತೆ ಅಮ್ಮ, ನಮಸ್ತೆ.
4: ಒಳ್ಳೆ ಮಾಹಿತಿ ಕೊಡ್ತಾ ಇದ್ವಿ, ಕೇಳುದು ಕುತ್ಕೊಂಡು ಏನೆಲ್ಲ ಹೇಳ್ತೀರಿ.
0: ಧನ್ಯವಾದಗಳು.
4: ಎಂತ ಡಾಕ್ಟರ್ ಗೊತ್ತಾ, ಈ ಏಜ್ ಆದವರಿಗೆ ಕೆಲವರಿಗೆ ಮಾತನಾಡದೆ ಇದ್ರೆ ಸ್ವಲ್ಪ ಪಾಪ ಬೇಜಾರಾಗ್ತದೆ.
0: ಹೌದು ಹೌದು ಹೌದು.
4: ಅಂದ್ರೆ ಕೆಲವರು ಹೇಗೆ ಈಗ ಫಂಕ್ಷನ್ ದಿವಸ ಬಂದ್ರೆ ಪಾಪ ಅವರು ಅವರು ಇದ್ರಲ್ಲ, ಅವರೆಲ್ಲಿದ್ದಾರೆ ಪಾಪ ಹುಡುಕ ಬರ್ತಾರೆ. ಆವಾಗ ನಾವು ಸ್ವಲ್ಪ ಮಾತನಾಡ್ಬೇಕು, ಆವಾಗ ಸ್ವಲ್ಪ ಅವರಿಗೆ ಸಮಾಧಾನ ಆಗ್ತದೆ. ಕೆಲವರು ಏನಿಲ್ಲ, ಅರ್ನ ಇತ್ತಿನ ನೇಪಲ ಅಂತ. ನೀವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್.
1: ಸರಿ, ಇವತ್ತಿನ ರತ್ನ ಶೆಟ್ಟಿ ಅವರು ಮಾತಾಡಿ, ತುಂಬಾ ದೊಡ್ಡ ಟಾಪಿಕ್ ಇದು. ನಾವೊಂದು 25% ಮಾತ್ರ ಕವರ್ ಅಪ್ ಮಾಡಿರಬಹುದು, ಗೊತ್ತಿಲ್ಲ. ಮತ್ತೊಂದ್ಸಲ ಡಾಕ್ಟರ್ ಅರುಣ್ ಅವರು ಮುಂದಿನ ಕೆಲವು ದಿನಗಳ ನಂತರ ಬಂದಾಗ ಆ ಟಾಪಿಕ್ ಅನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಆದ್ರೆ ಕೊನೆ ಒಂದು 5 ನಿಮಿಷದ ಹೊತ್ತಿದೆ ಸರ್. ನಾವು ವಿಶೇಷವಾಗಿ ಈಗ ಡಿಮೆನ್ಷಿಯಾದಲ್ಲಿ ಮಾತಾಡಿದ ಬಳಿಕ ಯೂರಿನ್ ಇದರ ಬಗ್ಗೆ ನೀವು ಈಗಾಗಲೇ ಸ್ವಲ್ಪ ಸ್ವಲ್ಪ ಮಾಹಿತಿ ನೀಡಿದ್ರೆ, ಮೂತ್ರ ಒಂದು ಹೋಗುವುದಾಗಿರಬಹುದು ಅಥವಾ ಅದರ ಆ ರೀತಿಯಿಂದಾಗಿ ಸಮಸ್ಯೆಗಳಾಗ್ತದೆ ಅಂತ. ಸೊ ವಿಶೇಷವಾಗಿ ಇನ್ನೊಂದು ವಿಷಯ ಇದೆ ಸರ್, ಫ್ರೇಲ್ಟಿ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ.
0: ನೋಡಿ, ಫ್ರೇಲಿಟಿ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫ್ರೇಲಿಟಿ ಅಂತಂದರೆ ಅದು ಒಂದು ಕಾಯಿಲೆಗೆ ಸೀಮಿತವಾಗಿ ಇರುವಂಥದ್ದಲ್ಲ. ಫ್ರೇಲಿಟಿ ಹೇಗೆ ಅಂತಂದರೆ, ನೀವು ಬಟ್ಟೆನ ನೋಡಿರ್ಬೋದು. ಓಕೆ, ನಾವು ಬಟ್ಟೆನ ತಗೊಂಡು ಬಂದಾಗ, ಹೊಸ ಬಟ್ಟೆ ತಂದಾಗ, ಆ ಬಟ್ಟೆನ ನಾವು ಹೀಗೆ ಎಳೆದರೆ ಅದು ಸ್ಟ್ರಾಂಗ್ ಆಗಿರ್ತದೆ, ಹರಿದೋಗುದಿಲ್ಲ. ಅದೇ ಹಲವಾರು ಸಲ ಅದನ್ನು ವಾಶ್ ಮಾಡಿ ವಾಶ್ ಮಾಡಿ ವಾಶ್ ಮಾಡಿ ಸ್ವಲ್ಪ ಹೀಗೆ ನಾವು ಅದನ್ನು ಎಳೆದರೆ ಏನಾಗ್ತದೆ, ಅದು ಹರಿದೋಗ್ತದೆ. ಅಂದರೆ ಅದು ವಲ್ನರೇಬಲ್ ಆಗಿರ್ತದೆ, ಅದು ಯಾವುದೇ ಒಂದು ಚಿಕ್ಕ ಪುಟ್ಟ ಅದಕ್ಕೆ ಒಂದು ಪೆಟ್ಟಾದರೂ ಕೂಡ ಹೆಚ್ಚಿನ ಪ್ರಮಾಣದ ಡ್ಯಾಮೇಜನ್ನು ಅನುಭವಿಸುವ
1: ಸಾಧ್ಯತೆ.
0: ಸೊ ವಯಸ್ಸಾದವರಲ್ಲಿ ಈ ಫ್ರೇಲಿಟಿ ಹೀಗೆ, ಫಾರ್ ಎಕ್ಸಾಂಪಲ್ ಈಗ ನಾನು ಆಗ ನಿಮೋನಿಯಾ ಆಗುವಂಥ ಒಂದು ಹೇಳಿದೆ, ಅದೊಂದು ಉದಾಹರಣೆ ಕೊಟ್ಟೆ. ಈಗ ಒಬ್ಬ 35-40 ಇಯರ್ಸ್ ಅವನಿಗೆ ನಿಮೋನಿಯಾ ಆಗಲಿಕ್ಕೂ 65+ ಅವರಲ್ಲಿ ನಿಮೋನಿಯಾ ಆಗಲಿಕ್ಕೂ ವ್ಯತ್ಯಾಸ ಉಂಟು. ಅದೇ ಕ್ರಿಮಿ, ಅದೇ ಪ್ರಮಾಣದ ನಿಮೋನಿಯಾ, ಫ್ರೇಲಿಟಿ ಇದ್ದಂತಹ ಒಬ್ಬ 65ಕ್ಕೆ ಮೇಲ್ಪಟ್ಟ ವ್ಯಕ್ತಿಯಲ್ಲಿ ಆ ನಿಮೋನಿಯಾ ಆದರೆ ಆತನಿಗೆ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಜಾಸ್ತಿ. ಹೃದಯ ಅಪಘಾತ ಇರ್ಬೋದು, ಅಥವಾ ಬಿದ್ದು ಮೂಳೆಗೆ ಏಟಾಗಿರುವಂಥದ್ದು ಇರ್ಬೋದು, ಯಾವುದೇ ಒಂದು ಕಾಯಿಲೆ ಇರಲಿ, ಫ್ರೇಲಿಟಿ ಅನ್ನುವಂತಹ ಒಂದು ವಿಚಾರ ಆ ವಯಸ್ಸಾದವರಲ್ಲಿ ಆ ಫ್ರೇಲಿಟಿ ಇದ್ದರೆ ಅದರ ಪರಿಣಾಮ ಎಷ್ಟೋ ಒಂದು ಪಟ್ಟು ಹೆಚ್ಚಾಗ್ತದೆ.
1: ಓಕೆ, ಪ್ರೆಷರ್ ಅಲ್ಸರ್ಸ್ ಅಂದರೆ ಏನು ಸರ್? ಅದು
0: ನೋಡಿ, ಕೆಲವೊಂದು ಹೆಚ್ಚಿನ ವಯಸ್ಸಾದವರು ಮತ್ತು ತುಂಬ ದೌರ್ಬಲ್ಯಕ್ಕೆ ಒಳಪಟ್ಟವರು, ಅವರು ಒಂದೇ ಕಡೆ ಕೂತ್ಕೊಳ್ಬೇಕಾಗ್ತದೆ, ಒಂದೇ ಕಡೆ ಮಲ್ಕೊಳ್ಬೇಕಾಗ್ತದೆ. ಸೊ ಈ ಯಾವ ಭಾಗದಲ್ಲಿ ಬೋನಿ ಪ್ರಾಮಿನೆನ್ಸಸ್ ಇರ್ತದೆ ಅಲ್ಲಿ ಅವರಿಗೆ ಗಾಯಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಒಂದ್ಸಲ ಈ ಗಾಯಗಳಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮತ್ತು ಅದು ಹೀಲಪ್ ಆಗಲಿಕ್ಕೆ ಬಹಳ ಕಷ್ಟ. ಸೊ ಯಾರು ತುಂಬ ಏಜ್ ಆದ ಮೇಲೆ ಬೆಡ್ ರಿಡನ್ ಆಗಿದ್ದಾರೆ ಅಥವಾ ವೀಲ್ ಚೇರ್ನಲ್ಲೇ ಓಡಾಡಬೇಕು, ಅವರಿಗೆ ಒಂದೇ ಕಡೆ ಪ್ರೆಷರ್ ಬೀಳೋದ್ರಿಂದ ಏನಾಗ್ತದೆ, ಈ ಗಾಯಗಳಾಗಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಹಂತ ಹಂತವಾಗಿ ಅವರ ಪೊಸಿಷನನ್ನು ನಾವು ಚೇಂಜ್ ಮಾಡ್ತಾ ಇರಬೇಕು, ಒಂದೇ ಪೊಸಿಷನಲ್ಲಿ ಅವರಿಗೆ ಬಿಡಬಾರ್ದು. ಮತ್ತು ಎಲ್ಲಾದರೂ ಸ್ವಲ್ಪ ಸ್ಕಿನ್ನಲ್ಲಿ ರೆಡ್ನೆಸ್ ಕಂಡು ಬಂದರೆ ಅದನ್ನು ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡಬೇಕು. ಬೆಡ್ ಸೋರ್ಸ್, ಎಕ್ಸಾಕ್ಟ್ಲಿ, ಪ್ರೆಷರ್ ಸೋರ್ಸ್ ಮತ್ತು ಬೆಡ್ ಸೋರ್ ಅಂದರೆ ಆಲ್ಮೋಸ್ಟ್ ಕಾಮನ್ ಟರ್ಮಿನಾಲಜಿ ಅದು. ಬೆಡ್ ಸೋರ್ ಮಲ್ಕೊಂಡಾಗ ಹೆಚ್ಚಾಗಿ ಬೆನ್ನು ಮೇಲೆ ಆಗ್ತದೆ. ಈಗ ವೀಲ್ ಚೇರ್ನಲ್ಲಿ ಕೂತ್ಕೊಂಡೇ ಇರ್ತಾರೆ, ಆಗ ಅವರಿಗೆ ಪ್ರೆಷರ್ ಬೀಳೋದು ಈ ಎಲ್ಬೋಸ್ ಹತ್ರ ಬೀಳ್ತದೆ, ಟೇಲ್ ಬೋನ್ ಹತ್ರ ಬೀಳ್ತದೆ, ಇನ್ನು ಕಂಟಿನ್ಯೂಸ್ ಮಲಗಿದವರಿಗೆ ಹೀಲ್ ಹತ್ರ ಕೂಡ ಪ್ರೆಷರ್ ಬೀಳ್ತದೆ. ಸೊ ಯಾವ ಯಾವ ಜಾಗದಲ್ಲಿ ಪ್ರೆಷರ್ ಬಿದ್ದು ಗಾಯಗಳಾಗ್ತದೆ ಅದನ್ನು ಪ್ರೆಷರ್ ಸೋರ್ ಅಂತ
1: ಮೂವ್ಮೆಂಟ್ ಮಾಡ್ತಾ ಇರಬೇಕು.
0: ಮೂವ್ಮೆಂಟ್ ಮಾಡಬೇಕು, ಪ್ರೆಷರ್ ಆಗದೇ ಇದ್ದಂಗೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕುವಂಥದ್ದು, ಪ್ರತಿ 2 ಗಂಟೆಗೆ ಅವರಿಗೆ ಪೊಸಿಷನ್ ಚೇಂಜ್ ಮಾಡುವಂಥದ್ದು, ಅದೇ ಜಾಗದಲ್ಲಿ ಪ್ರೆಷರ್ ಬೀಳದಿರುವಂತೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ.
1: ಓಕೆ ಸರ್, ಇವತ್ತು ನೀವು ರೇಡಿಯೋ ಸಾರಂಗಿಗೆ ಬಂದು ಹಿರಿಯ ನಾಗರಿಕರ ಆರೈಕೆಯಲ್ಲಿ ಯುವಜನರ ಪಾತ್ರ ಅಂದರೆ ಬಿಲೋ 60 ಅವರ ಪಾತ್ರ ಎಷ್ಟಿದೆ, ಅಬೌವ್ 60 ಅವರ ಕೇರ್ತೆಗಳು ಹಾಗಂತ ಹೇಳಿದಿರಿ. ಕೊನೆಯದಾಗಿ ಹೇಳೋದು ಸರ್, ಒನ್ ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ ಹೇಳೋದಾದರೆ, ಹ್ಯಾಸ್ ಹ್ಯೂಮನ್ಸ್ ನಮ್ಮ ಚಿಕ್ಕ ಮಕ್ಕಳ ಕೇರನ್ನು ನಾವು ಎಕ್ಸ್ಟ್ರೀಮ್ ಆಗಿ ತೆಗೆದುಕೊಳ್ತೇವೆ, ಹಿರಿಯ ನಾಗರಿಕರ ಕೇರನ್ನು ಕೂಡ ಅದೇ ಎಕ್ಸ್ಟ್ರೀಮ್ ಲೆವೆಲಲ್ಲೇ ತೆಗೆದುಕೊಳ್ಬೇಕಾ?
0: ಖಂಡಿತವಾಗಿಯೂ ತಗೊಳ್ಬೇಕು. ಯಾಕೆಂತಂದರೆ ದ ಫೋಕಸ್ ಈಸ್ ಆನ್ ನಾಟ್ ಆ್ಯಡಿಂಗ್ ಲೈಫ್ ಟು ಇಯರ್ಸ್. ಹಿರಿಯ ನಾಗರಿಕರಲ್ಲಿ ಫೋಕಸ್ ಇರುವಂಥದ್ದು ಆ್ಯಡಿಂಗ್ ಇಯರ್ಸನ್ನು ಆ್ಯಡ್ ಮಾಡುವಂಥದ್ದಲ್ಲ, ಆ್ಯಡಿಂಗ್ ಲೈಫ್ ಟು ಇಯರ್ಸ್.
1: ಓಕೆ,
0: ಅಂದರೆ ಅವರ ಲೈಫ್ ಸ್ಪ್ಯಾನನ್ನು ಜಾಸ್ತಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಓಕೆ, ಒಬ್ಬ ವ್ಯಕ್ತಿ ಹೇಳ್ಕೊಳ್ಳಿಕ್ಕೆ 85, 90, 100 ವರ್ಷ ಬದುಕಾನಂಥದ್ದಲ್ಲ, ಆತ ಬದುಕುವ 85 ವರ್ಷ ಇರ್ಬೋದು, 90 ಇರ್ಬೋದು, 100 ವರ್ಷ ಇರ್ಬೋದು, ಅಥವಾ 75 ವರ್ಷ ಇರ್ಬೋದು, ಆತನ ಆ 60 ಮೇಲ್ಪಟ್ಟ ವಯಸ್ಸಿನಲ್ಲಿ ಆತ ಎಷ್ಟು ಹೆಲ್ದಿಯಾಗಿ ಬದುಕಿದ್ದಾನೆ, ಆತ ಎಷ್ಟು ಇಂಡಿಪೆಂಡೆಂಟ್ ಆಗಿ ಬದುಕಿದ್ದಾನೆ, ಆತ ಆ ಸಂದರ್ಭದಲ್ಲಿ ಎಷ್ಟು ಮೈಂಡ್ಫುಲ್ ಆಗಿ ಬದುಕಿದ್ದಾನೆ, ಆತ ಆ ಸಂದರ್ಭದಲ್ಲಿ ತನ್ನಿಂದ ಇನ್ನೊಬ್ಬರಿಗೆ ಪೂರಕವಾಗುವ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಯ್ತಾ. ಅದಕ್ಕೆ ದ ಕಾನ್ಸೆಪ್ಟ್ ಈಸ್ ಲೈಫ್ ಸ್ಪ್ಯಾನ್ ಅಲ್ಲ, ಹೆಲ್ತ್ ಸ್ಪ್ಯಾನ್ ಅಂತ ಕರಿತೇವೆ. ಲೈಫ್ ಸ್ಪ್ಯಾನ್ ಅಂದರೆ ಕೇವಲ ಜೀವನವನ್ನು ಉದ್ದ ಮಾಡುವಂಥದ್ದು, ಅದರಿಂದ ಬಹುಶಃ ಪ್ರಯೋಜನ ಆಗಲಿಕ್ಕಿಲ್ಲ. ಆದರೆ ಹೆಲ್ತ್ ಸ್ಪ್ಯಾನ್, ನಾನು ಇರುವವರೆಗೆ ನಾನು ಹೆಲ್ದಿಯಾಗಿರಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು, ನನ್ನ ಕೆಲಸ ಕಾರ್ಯಗಳನ್ನು ನಾನೇ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇರಬೇಕು, ನಾನು ಆವಾಗವಾಗ ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಹೋಗುವಾಗಿರಬಾರ್ದು, ನನಗೆ ಬೇಕಾಗುವಂತಹ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ನಾನು ತಂದುಕೊಳ್ಬೇಕು, ಇನ್ನೊಬ್ಬರ ಮೇಲೆ ನಾನು ಭಾರವಾಗಿ ಜೀವನ ಮಾಡಬಾರ್ದು ಅನ್ನುವಂತಹ ಕೆಲವು ಸಿದ್ಧಾಂತಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಹಿರಿಯ ನಾಗರಿಕರ ಕೇರನ್ನು ಮುಂದುವರೆಸಿದರೆ ಅತ್ಯಂತ ಒಂದು ಪರಿಣಾಮಕಾರಿಯಾದಂಥ ಒಂದು ಸಮಾಜವನ್ನು ನಾವು ಉದ್ಭವ ಮಾಡಬಹುದು. ಮತ್ತು ಈ ಹಿರಿಯ ನಾಗರಿಕರನ್ನು ಕೂಡ ಅವರ ಹತ್ರ ನಾನು ಹೇಳಿದೆ, ಸಾಕಷ್ಟು ವಿಸ್ಡಮ್ ಇರ್ತದೆ, ಅವರು ಸುಮ್ಮನೆ ಅವರ ಹೇರ್ ಗ್ರೇ ಆಗಿರೋದಿಲ್ಲ, ಇಷ್ಟೊಂದು ವರ್ಷ ಅನೇಕ ಈ ಸಿಚುವೇಷನ್ಸ್ಗಳನ್ನು ಎದುರಿಸಿರ್ತಾರೆ. ನೋಡಿ, ಇವತ್ತು ನಾವು ಇಷ್ಟೊಂದು ಒಂದು ಬೆಳವಣಿಗೆ ಕಂಡ ರಾಷ್ಟ್ರದಲ್ಲಿ ಇದ್ದೇವೆ ಅಂತಂದರೆ ಇದಕ್ಕೆ ಫೌಂಡೇಶನ್ ಹಾಕಿದ್ದು ನಮ್ಮ ಹಿರಿಯರು. ಅವರು ಆ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ, ನಮ್ಮ ಮಕ್ಕಳು ಇಂತಹ ಒಂದು ಊರಿನಲ್ಲಿ ಜೀವನ ಮಾಡಬೇಕು, ಈ ಊರಿನಲ್ಲಿ ಈ ಥರ ಒಂದು ಸೌಲಭ್ಯಗಳಿರಬೇಕು, ಈ ರಾಷ್ಟ್ರದಲ್ಲಿ ಇಂತಹ ಒಂದು ಡೆವಲಪ್ಮೆಂಟ್ ಆಗಬೇಕನ್ನುವ ಸಂಕಲ್ಪದಿಂದ ಅವರ ಯೌವನದಲ್ಲಿ ಅವರು ಕೆಲಸ ಮಾಡಿದ ಕಾರಣ ಇವತ್ತು ನಾವು ಇಷ್ಟೊಂದು ಡೆವಲಪ್ಡ್ ವರ್ಲ್ಡಲ್ಲಿದ್ದೇವೆ. ಸೊ ಈ ಡೆವಲಪ್ಡ್ ವರ್ಲ್ಡ್ನಲ್ಲಿ ಅವರಿಗೆ ಒಳ್ಳೆಯ ಒಂದು ಸ್ಥಾನವನ್ನು ಕಂಡುಕೊಡುವಂತಹ ಪಾತ್ರ ನಾವು ಯಂಗ್ಸ್ಟರ್ಸ್ ಏನಿದ್ದೇವೆ, ಮಿಡ್ಲ್ ಏಜ್ ಪೀಪಲ್ ಏನಿದ್ದೇವೆ, ನಾವು ಮಾಡುವಂಥ ಇದು ಏನು ರಿಕ್ವೈರ್ಮೆಂಟ್ ಖಂಡಿತವಾಗಿಯೂ ಇದೆ.
1: ಓಕೆ ಸರಿ, ಡಾಕ್ಟರ್ ಹರುಣ ಹೆಚ್, ಇವತ್ತಿನ ದಿನ ನೀವು ರೇಡಿಯೋ ಸಾರಂಗಿಗೆ ಬಂದು ಸಾಕಷ್ಟು ವಿಷಯಗಳನ್ನು ಚರ್ಚಿಸಿದಿರಿ, ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದಿರಿ. ನಿಮಗೆ ರೇಡಿಯೋ ಸಾರಂಗ್ ಪರವಾಗಿ ನಾನು ಅನಂತನಂತ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್.
0: ಥ್ಯಾಂಕ್ ಯು.
1: ಸೊ ಕೇಳುಗರು, ಇದಿಷ್ಟು ಇವತ್ತಿನ ಒಂದು ಹಲೋ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಮತ್ತೊಬ್ಬರು ವೈದ್ಯರೊಂದಿಗೆ ನಮ್ಮ ನಿಮ್ಮ ಭೇಟಿ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ವಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ನಾಲ್ಕನೇ ಕಂತು.
1: ಬೆಟ್ಟ ತಿನ್ಪುನ ಬೆಟ್ಟ ಮಲ್ಪುನ ಯೋಗ
2: ಶ್ರೀರಂಗಧಾಮ
1: ಆಯ ಇದೇ ಬಾರ ತುಂಬ ಈಗ ಅದೇ ಪೋತ ಆಯ್ತು ಲಟ್ಟು ಕೂಡ.

0: ಏನನ್ನು ತೂಣಗ ಮರಳ ತೋಜಿನ ಎಂಕಲ ಉದ್ದೇಶ ಇತ್ತು ಏಪ ಗೋಪಿ ಐಕ ಸಮಯ ಸಂದರ್ಭ ಈ ನಿರೀಕ್ಷಣ ಇದ್ರೆ ಆಂಡ ಅಂಚನೆ ಇದ್ದು ನಾಳೆ ಮರಳ ಕಾಪೆ ಕಾರ್ಯ ಸಾಧನ ಮಂತ್ರ ಅಪ್ಪುಜಿ ಸಾಧಿ ನೀರು ತೋಜದು ಕೊರ ಆಯ ಪರಿಪ್ರೇಕು ತುಂದೆ ಸರಿ ಅನುಸು ಆಲೋಚನೆ
1: ಮಾಡ್ಕೊಂಡು
0: ಬಣ್ಣವು ಸಂಪತ್ತು ಅಲ್ಪದ ಅಧಿಕಾರ ಹೋಗಿ ನಮತ್ತು ಜನ ನಮತ್ತು ಅಂದಪ್ಪ ಇರ್ಲೇ ಅಕ್ಕ ಲೆಕ್ಕ.

0: ಅಧಿಕಾರ ಪಡೆಯೋಡು ಪನ್ಪುನಂಚಿನ ಉದ್ದೇಶ ಉಂಟು. ವೈಕಲ ದಂಡದ ತಳವಾಯಿ ಆಯ್ನ ನಿನ್ನ ಅಭಿಪ್ರಾಯ ಕೊಡುತ್ತಾ ಐಕಲ್ ಎತ್ತೀನಿ ದಾದಾ ಅಲ್ಪಾಯಿ
1: ಕಲಿಕುಲ ತರಬೇಚನೆ ಕೊಡ್ಸಿ ನಮ್ಮ ಎಟ್ಟೆಟ್ಟೆ ದಂಡದ ಜವಣರು ಇಲ್ಲೇರಿ ಎಟ್ಟೆಟ್ಟೆ ಜವಣರು ನಾನ್ ತಯಾರು ಮಾಡ್ತಿದ್ದೆ ಆಕಳಲ್ಲಿ ಪೂರ ಕೂಡ್ಬಾಡಂದು ಒಟ್ಟು ಮಾಡ್ತಂದು
0: ಸಂತೋಷ ಬಟ್ರೆ ಇತ್ತದಿಯರೇನಿ ಆಡೆ ಬೋಪಿನಿ ಬೋಪಿನಿ ಆಪಿನಿ ಆಪಿನಿ
1: ಇಲ್ಲಿ ಈತ ಬಗ್ಗ ಬೇಗ ಎಣ್ಣ ಸಾಧಿಗೆ ಬರ್ಬಂದಿ
0: ಬರಂದೆ ಬಕ್ಕ ಇಲ್ಲಿ ಬಂದಿದ್ದು ತಾದಿ ಹಂಚಿನ ಆಡೆ ಬೋಪಿನಿ ಬೋಪಿನಿ ಲಡಾಯಿ ಆಪಿನಿ ಆಪಿನಿ ಆಯನ ಕೆರ್ಪಿನ ಕೆರ್ಪಿನಿ ರಡ್ಡು ಗುರುದ ಅರಸು ಯಾನ ಆಪಿನ ಆಪಿನಿ
1: ರಡ್ಡು ಇಲ್ಲ ಇಲ್ಲೇಗ
0: ಈರತ್ತ ಕಡೆ ಬನ್ನಿ ಒಂದೇ ಇಲ್ಲಿ ಕಟ್ಟಿನ ಅವನೇ ಇಪ್ಪೇ ರಡ್ಡಿ ಇಲ್ಲಿ ಕಟ್ಟಿನೇ ಬಕ್ಕ ನಾನಿಲ್ಲಿ ಮಲ್ಪೇ ಅಂತಾನೆ ಯಾನಿತ್ತ ರಡ್ಡಿ ರಾಜ್ಯ ಗೆಂದಿಲ್ಲ ಬಕ್ಕ ನಾನು ರಾಜ್ಯ ಗೆಂದಿಲ್ಲ
1: ಇಲ್ಲಿ ರಾಜ್ಯ ಗೆಂದು ನನಗೆ ಅನುವಾಪ ನಂದ
0: ಅಂದು
1: ಇಲ್ಲಿ ಮುಲ್ಪ ಕುಳ್ಳುದ ಅಲ್ಪ ಏನೇನು ಕುಳ್ಳ ಬಾರಿ
0: ಅವುಲರ ಪೂಲರ
1: ಐಕೊಂಡು ಇಸೇ ಮಲ್ಪು ಆಟ ಇಟ್ಟೆ ಪೋಪನ ಬಂಗಾದಾಯಿ ಮುಲ್ಪ ಈರ್ನ ಜಾಗ ಇಲೆಗೆ ಆಡಿ ಯಾನು ಮುಲ್ಪ ಬುರ್ದು ಹೋದು ನನ್ನ ಬಲ್ಪಿ ವರ್ಷ ಅಲ್ಪ ಪೋಪೆ
0: ಅಪಗಾಂಡ
1: ಆ ಊರು ಎಂತು
0: ಯಾನು ಪಡೆದು ಮಾತ್ರ
1: ಅಗತ್ಯ
0: ಅಲ್ಪದ ಅಧಿಕಾರ ಇರೋದು ಅಲ್ಪ
1: ಅಧಿಕಾರ
0: ಮೂರ್ತಿ ಸ್ವಾಮಿ ಮತ್ತೆ ಅಧಿಕಾರ ಇರೇ ಕುಳ್ಳಿ ಅಣ್ಣ ಒಂದು ಕೆಲಸ ಅಲ್ಪ ಅಲ್ಪ ಇತ್ತರಂಚಿನ ಬಂಗಾರ ಪತ್ತೆ ಮಾತ್ರ ಅಲ್ಪಾರ್ದು ಈ ಬಂಡಾರ
1: ಬಂಗಾರ ಊರು ದಯಮಾರೆ
0: ಅಂಚತ್ತು ಈರಣಿ ಏರಣ್ಣ ತೀರಣ್ಣ ಅಣಿ ಬಂದ ಕುಲ್ಲು
1: ಕುಳ್ಳಿ
0: ಆತು ಬಂಗಾರ ಪತ್ತೆ ಆ ಊರು ಉಂಡು ಗೊತ್ತಾಂಡ ಅಲ್ಪ ಈರುಳ್ಳ ಗೊತ್ತಾಂಡ ಏರಣ್ಣ ಪತ್ತು ಈರಣಿ
1: ಕೆತ್ತಲ್ಲ
0: ಬರ್ಲಿ ಆಯ್ತಾದು ಅಲ್ಪ ಇತ್ತರಂಚಿನ ಸಂಪತ್ತು ಮಾತು ಯಾರು ರಕ್ಷಣೆ ಮಾಡ್ತೀವಿ ಅಧಿಕಾರ ನಮ್ಮ ದಂಡಿತ ಬಿದಾಡು ಎಂತ ಬಿದಾಡ್ಲಿ ಬಿದಾಡ್ ಕೊನೆ ಕ್ರಮಾನು ಮಾತೆಲ್ಲ ಬಯಲ ಕತ್ತು ನಮ್ಮ ಇದೊಂದು ಕಥೆ ಗೊತ್ತಿಲ್ಲ
1: ಸುಮಾರು
0: ತುಂಬದ ಕಾಲಡು ಅರ್ಜುನ ಬಲ್ಪುನ ದಂಡಿನ ತಂದು ಬಿದಾಡ್ದಾಗ ಅದೇ
1: ದಂಡು ಬಿದ್ದಾಗ ಮಿತ್ತು ಕುಳ್ಳು ನಾಕರು ಮೂಕು ಬಿಲ್ತೀರಿ ನಮ್ಮ ದಂಡು ಬಿದ್ದಾಗ ಅಕ್ಕಲ್ಲಿ ಇಂಚ ಮೂಕು ಮಾತಾಡು
0: ಅಂಚತ್ತೆ ದಂಡು ಬಿದಾಡ್ನ ಪೊರ್ಲು ತೂತು ಬೆಕ್ಕ ಸಾಧು
1: ಅಂತಾನೆ ಬಂದ
0: ಕೈ ರೀತಿ
1: ತುಂಬುದಾಕಲು ಒಂಜಿ ಬಿಲೇರಿದ್ದೀನ ನಮ್ಮ ಅಕ್ಕಲು ನಡ್ಡು ಬಿಲೇರಿ ಬರ್ತೋಡು ಇಂಚಲ ಉಂಡತ್ತಾನೆ
0: ಆ ಅರ್ಜುನನ ದಂಡು ಬಿದಾಡ್ನ ಬರ್ತೋಡು ಮಾತೆಲ್ಲ ಬಂದಿನ ಮಾತನಂಚಿನ ಕಾಲ ಪಾಳಯದಂತೆ ಕಮಟನೆ ದೇವಿರಿವಂತೆ ಅಂಚನೆ ನಮ್ಮ ದಂಡು ಬಿದಾಡ್ನಗಲ ಮಾತಾಡ ಅಂಚನೆ ಬನೋಡು ಗೊತ್ತು ಮಲ್ಪುನತ್ತು ಬತ್ತಿದ್ದಾರೆ ಮಾತು ಸೇರಿದ್ದಾರೆ ಮಾತಾಡ ಇದ್ದೇನೆ
1: ಉಳಿಪಡು ಕೊಂಬು
0: ಮಣ್ಣು ಮಾಡಾಡು ಈ ಒಂದು ಅಪಶಕ್ತ
1: ಇಲೆಗೆ ಗೊತ್ತುಂಡು ಇಲೇ ಇದ ಕ್ರಮ ಗೋಪನ ಕ್ರಮ ಐತಿ
0: ಕ್ರಮ
1: ಏನು ಸುರುಟು ಗೋಪನ ಏನಾಯ್ತು ಮುಕ್ಕ ಏನಾಯ್ತು ಮುಕ್ಕ ಲೆಕ್ಕ
0: ಕ್ರಮ
1: ಸುರುಟು ಇರಿ ಐದು ಮುಕ್ಕ ಆರಿ
0: ಸುರುಟು ಇರಬಾರಿ ಒಂಟಿ ಪ್ರಾಣನ ತುಂಡ ಅವರ ಬಾರಿ ಅಪಶಕುನ ಅಂತದ್ದು ಸುರುಟೆ ಇರಬಾರ ಎಂಟು ತೋಜಿನ ಎದುರು
1: ಅಕ್ಕಲೇ
0: ತೋಜಿಲ್ಲ ಮಲ್ಲೆ
1: ಒಂದು ಪ್ಲೇತ ಪ್ಲೇತ ಬಟ್ಟಲು ಗೊತ್ತು
0: ಪ್ಲೇತ ಬಟ್ಟು
1: ಕುಲೇಣಿ ತಿಂಜಾದ ಬತ್ತಲು ಓಪನ್
0: ಕುಲೇಣಿ ತಿಂಜಾದ ಬತ್ತಲು
1: ಕುಲೇಣಿ ತಾಳೆ ಜೊಲೆ ಈ ತೊಂಬುಡು ಬಾಡು
0: ಅಂದ್ರೆ
1: ಅವು ಕೊನಗ ಬಟ್ಲೇನೆ ಎದುರು ಹೋಗ್ತೇನೆ
0: ಹೋಗಿ
1: ಬಟ್ಲು ಒಲಿಯೇ ಹೋಗಿ
0: ಬಂದು
1: ಅಂತಾನೆ ಮಾತಕ್ಕೆ ಬಟ್ಲು ಬಾಯಿ ನೆಕ್ಕು ಬಾಯಿ
0: ಈ ಪ್ರಾಣಿ ಆವ ನಾನು ಹೋಗುದು ನಮ್ಮ ನಡೆ ಮಲ್ಪಡು ಇಚ್ಚಿ
1: ಎಂಟು ಮತ್ತೊಂದು ಹೇಳಿ ದಾಳೆ
0: ಇದು ಭುಜ ಅಂತಾರೆ
1: ಭುಜ ಅಂತಾರೆ ಸರಿಯಾದ ಗೊತ್ತಿದೆ ಆಗಲ್ಲ ಇಂಥ ಆಲತಿ ತತ್ತೆಲ್ಲ ಗಂಟ ಮಣ್ಣಿಲ್ಲ ಒಟ್ಟು ಹೋಗ್ಬೇಕು ನಾವು ಸುಧಾ
2: కంటామణి
0: ఎందుకు ఉండాలి అయిన మాత్రం చెప్తా.

ದಂಡದ ತಂದು ಒಕ್ಕಡೆಗಳತ್ತು ಹೆಂಗ್ರೆ ಊರು ಸ್ವಾಧೀನ ಅವಡು ನರಸುಡ ಪೂದು ಪಣ್ಣು ಎಡ್ಡ ಪಾತರು ಊರನ್ನು ಬುಡ್ದು ಬರ್ಯಾಗ ಎಡ್ಡ ನಿಜ ನಿಖಿಲ.

0: ಅಂತ ವಿಚಾರ ಎಂಕಲೇಗೆ ತೆರೆದು ಬರ್ತೀನಿ
1: ಅಂದ
0: ಸೇನಾನಗರ ಪುಡಿ ಮಾಂತೆರ್ಲ ಸೋತೆರ ಮಂಡ್ಯಕ್ಕೆ ಈ ಗೆಂದಿ ಅಂದ ಅರ್ಥ ನಾಡದ ಮರ್ಯಾದಿನ ವರಿಪಾರ ಬರ್ತನೆ ಈ ಊರದ ಅರಸ್ಯಾನು ನವಿಕೇ.

ఏరిక బలం డాక్ ఆలోలి సామర్థ్యం తయారా.

ಒಟ್ಟಿಗೆ ಉಂಟು ಗುಡ ತಿಳ್ಕೊಂಡು ಬೇಲೆ ಅಂತ ಗೊತ್ತಾಗ್ಬಿಡ ಮಲ್ಲವುದು ಕೂಡ ತಪ್ಪಲ್ಲ

0: ಎಲ್ಲ ಕಣ್ಣಲ್ಲಿ ರೇಖೆ ನಂಬಿ ರಾಮನಿಜಿ ಅಪ್ಪಾಜಿ ಒಂದು ಇವ್ರದ್ದು ಅರಸವಾದ ಮುತ್ತು ಉಂಡಾಸನತಿ ಒಂದು ಪ್ರಜೆಗಳಿನ ಪೂರ ಪಾಲನ ಬಂದು ಏರಿ ಈಗ ನಟ್ಟು ನಾಯಕ ತಟ್ಟೆ ದರಿದ್ರಲ್ಲಕ್ಕ ಎಲ್ಲ ಕಣ್ಣದ್ರು ತೋಜಂತ ದಾದಾ ನೀರಿಗೆ ದಾದಾಣಪ್ಪ ನೀರಿಗೆ
1: ವಿಧಿ ವಿಧಿ ಏನೇನು ಬಿಡ್ತು ಬಂದು ಹರಿಶ್ಚಂದ್ರ ಲೆಕ್ಕನ ಪುಣ್ಯಾತ್ಮನ ಸ್ಮಶಾನ ಕಾಲ ಸ್ಥಿತಿ ಮುಟ್ಟಾದನಿಗೆ ಎಲ್ಲ ಕತೆ ನರಸ ಏನೋ ಒಂದು ಬಾತ್ರ ಬಂಡೆ ಬಂದು ಕನ್ನಡಗಳ ನಾಯಿಗೆ ಬಂದು ನನಗ ಕೊಡೋದ ಅರಸ ರಾಜ್ಯ ಒಡಿಕೊಡೋಣೆ ಎನ್ನ ಕರ್ತವ್ಯ ಮುಂದೆ ತೆರೆದು ನಾಯಿಗೆ ತುಂಬಾ ಸೋತೆ ಮಗ ಸೋತದ ಊರು ನಾಯಿ ಹೊಸ ಮಕ್ಕೊಂಡೆ ಎನ್ನೊಂದು ಜುಂಬ ಕೊಡ್ತೀಯ ನನಗೆ ಎದುರು ಕಳ್ಕೊಡಿ ಅಂಡ ನೀನನ್ನು ತೂಡು ಪಂಪನ ಆಸೆ ಏನು ಈ ಬತ್ತೆ ಪೂರ ಕಳೆ ಒಂಡೆ ಮಗ ಅಂದ ವೀಲಂತೆ ಭಾರಿ ದುಪ್ಪಡಿಸಲೇ ತೋಜೊಂದು ನಾನೆಂದು ಮಾತ ಸರ್ವಸ್ವಲ ಪೂರ್ಣ ಮಗ
0: ಅಪ್ಪಾಜಿ ಸೋಲ್ಬರ್ತನೆ ಆಂಡ ದೇವಿಯರು ಮನೆ ಅಪ್ಪಾಜಿ ಸಂಪತ್ತು ಕಳೆ ಒಂಡೆ ಇನಿ ಅತ್ತಿ ಎಲ್ಲ ಅರಮನೆಗೆ ಪೋಲಾಗ ಏರು ಓಲಾಂಡ ತುಯರ್ ಎತ್ತಿದ್ರಂಡ ಸ್ಥಿತಿ ಎಂಚಾದಕ್ಕೂ ಬಂದಿಗೆ ಅಪ್ಪಾಜಿ
1: ಎಂಕಾತ್ರ ಪೂಜಿ ಮಗ ಪ್ರಾಯಗ ಭತ್ತನ ಮಗಲಿ ನಿನ್ನೆ ಮತ್ತೊಂದು ಊರು ಊರು ತಿರುಕುನ ದುಸ್ಥಿತಿ ಎಲ್ಲ ಬಾಲಕ ಬರ್ತನಪ್ಪ
0: ಮಲ್ಲ ಚಪ್ಪಾಜಿ ಅನ್ನೊಂದು ಸಂಗತಿ
1: ಮಗ
0: ನನಗೆ ನಟ್ಟಿನ ಸ್ಥಿತಿ ಬೈದಿ ನನಗೆ ಅಣ್ಣಿ ಯಾನ ಐದು ಮಟ್ಟಕ್ಕೆ ಹೋನಾಗ ಇಂಕ ಈತ ಬಂಗಾರ ಪತ್ತೆ ಮಾಡಿ ಈ ಸ್ಥಿತಿಗೆ ನನ್ನ ಕಡಪಿಸಿ ಕೊಡ್ತಾರತ್ತಿ ಇಂದು ಪುನೇತ ನಮ್ಮ ಒಳಾಂಡಲ ಇಂದಿನ ಮಾರ್ದಾಂಡಲ ಜೀವನ ಮಾಡ್ತದೆ ಅಪ್ಪಾಜಿ ಇಂದು ಮುಗ್ಗಿ ಬಕ್ಕತ್ತ ಬಕ್ಕ ತೂಕ ದೇವರ ಎಂಚಿನ ಮಲ್ಪಿರ ಅಂಚ ಓಲ್ಲ ಇದ್ದಿನಂಡ ಓಲಾಂಡಲ ನಟ್ಟಿದಾಂಡಲ ನಮ್ಮ ಜೀವನ ಮಲ್ಪುದ ಅಪ್ಪಾಜಿ
1: ಇನ್ನ ಗುಣಮಲ್ಲೆ ಮಗ ಸಾಲಾಡು ಮೂಲಾಡು ಮಗಲೆಟ್ಟೆ ಬೈ ಎಡ್ಡು ಕೊಡು ಪಡೆದ ಅಮ್ಮೆ ಪ್ರಯತ್ನ ಬರಡು ನಿನ್ನ ಮೇಕಿತ್ರ ಬಂಗಾರ ಮಾರ್ದೆ ಈ ಪಾಪಿ ಬಂದಿನಿ ಅಂತಿಂದ ಒಳತ
0: ಮಲ್ಲಿ ಅಪ್ಪಾಜಿ ಕೊಂಚಾಂಡ ಬಲ್ಲಿ ಬಲ್ಲಿ

ಏನನ್ನ ಅವಸ್ಥೆಯಪ್ಪ ಎಂಚ ಒಂದು ಕೊನೆಯನ್ನೇ ಸದ್ದೀಚ ಈ ಸ್ವರ್ಣಪುರದ ಮಹಾರಾಣಿ ಆದಿಯನ್ನು ಮರೆಪುನ ಯೋಗ ಭಕ್ತ ನಿಂಚ ಎನ್ನಾರಿನ ಕಾಲ ಕರೆಯಿಂದು ಅಪಗನೇ ಸೈಯೊಡೊಂದಿತ್ತ ಆಂಡ ಸೈಪನ ಕಾಲದ ಆರು ಪಣ್ಣಿನ ಒಂದು ಪಾತ್ರ ಎಂಟು ಇನಿತ್ತಲ ನೆನಪು ಈ ಸೈಯರೇ ಬಲ್ಲಿ ಎನ್ನಡದ ಪಕ್ಕ ಈ ಊರಿನ ಮಹಾರಾಣಿ ಆದಿ ಈ ಬದುಕೋಡು ರಡ್ಡು ಜೋಕ್ಲು ನಿಕ್ಕಿ ಆಣ್ ಜೋಕ್ಲಿನ ಪೆದ್ದಿನ ಅಪ್ಪೆ ಆಯ್ಕ ವಿಧವೇ ಪಂಡದು ದಾಸಾರ ಅಂತಿದ್ದೇವೆ ಏರ್ಲ ಈ ಮಹಾರಾಣಿ ಆದಿಪುರ ಆಚೆಯ ವಿದ್ಯಾ ಬುದ್ಧಿ ಮಾತ ಕಲ್ಪಾದ ಆಕಲು ಮಲ್ಲಕ್ಲ ಆಯ್ ಮೊಕ್ಕ ಊರದ ಅಧಿಕಾರನ ಆಕಲೆ ಬುಡಿದುಕೊರ್ಲ ಶ್ರೀಕಂಠ ಶ್ರೀಪತಿ ಪಂಡದು ರಡ್ಡು ಆಣ್ ಜೋಕ್ಲು ಆಕಲಿನ ಬುಳೆಪಾಯೇ ನನ್ನ ತುಂಬುಗು ಊರದ ಜನಕ್ಲಿನ ಮಾತ ಜೋಕ್ಲಿ ಲೆಕ್ಕ ಪೊರುಳುಡು ತೂವೊಂದು ಆಕಲಿ ಇಟ್ಕೊಡಂದ ಆಂಡ ಆಕಲಿನ ಬುದ್ಧಿ ಗುಳೆವು ಐಕ್ಯ ವಿದ್ಯೆ ಮಾಧ್ಯಮ ಅದಕ್ಕೆ ಅಂಚಾದೆ ಗುರುಮಠಕ್ಕೆ ನಾನು ಕಡಬಿಡ್ದತ್ತ ಕಲ್ತದೆ ಅರಮನೆಗೆ ಬರ್ತದೆ ಆಕಲಿನ ಅಭಿಪ್ರಾಯ ತೆರೆದು ತುಂಬ ಹೆಂಚಿನ ಒಂದು ಆಲೋಚನೆ ಮಾಡ್ಕೊಡತ್ತ.

ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 4ನೇ ಕಂತು ಕೇಳಿದ್ರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: photos, videos, maps, audio files. But main problem is that ETH data, it's not showing up anywhere. Internet Wanda, it's a large structured data. It means Dada Wanda, everything has to have a name or a description, what the image is, how stand out our, but it's not. So ith yanunji init a function around 200-300 photos upload malbe. But on the inch categorize malbun. And just on the file name DSC001 init title of this function party, I just upload. But it's just in the internet. It's very difficult. Or someone tomorrow illa nan hogtane idannu change martane kelo title aagtane description aagtane 300 images, so imagine it will take a lot of time. So how AI will help here? So majorly categorization or the metadata that is there idannella maybe you can finish it off like within few seconds, so it will, AI will help majorly in this part. Idu bitre, let's take an example, old roads in Mangalore. Let's take for example old roads anywhere like Car Street or something in Mangalore. One photo take the haki there. There might be a lot of images on the same pace like Car Street adidella. But the same thing again, what AI can do is it can fetch from the image a lot of data from that particular image and fill the data whatever is required, maybe the title or the description, just by the images, what do you call OCR from the images. Maybe down the line it will play a very huge role. I wouldn't say AI as an editor for Wikipedia, but a tool. If you tell now tools build madbeka AI, there are already tools, so we shouldn't build tools. More tools now build madbaradu. Whatever is there currently, we have to use it efficiently. If you see again in the depth of Wikipedia and AI, if you differentiate what more stands in Wikipedia is the community that we have built here. We 20 people sitting here and writing on the forum is more valuable than what AI is going to create tomorrow. AI can still telling, the next question you guys might ask is AIL images jaasti create aagta untu hege differentiate martiri normal images mate. There's a very new concept that is C2PA, where we can name the files just as you, let's say a structure for an image, a name. What is the image about? Where was it cropped? Where was it edited? Is it an AI image? This is very much required. A lot of you big companies have already adapted ee taradella. So maybe down the line, now idakke adapt aagbekagutade.
1: Okay, thank you, Ashay. Ite question nischal Suri Hebbar na badalige ire konje nimigond question. We have one question. Should specific regulation be implemented to improve direct copy pasting of AI generated text without proper guideline and to maintain transparency?
2: Definitely human intervention is needed. The thumb rule of AI adaptation is human in the loop. Okay, whatever content you create, either it can be a media file or text, human content needs to be a part of that. In any language, even in Hindi or Tamil, Malayalam, we are facing same issue. Whichever language which has a good number of resources, even they are having a struggle to have a good quality content in AI. So that's a actual scenario. So when talking about a Tulu, definitely human intervention is needed. You can't blindly copy the content or copy the thing and use it in your Wikipedia. That is not firstly recommended. And if you think in a different way, if AI can create Tulu content in Wikipedia, then what is the purpose of human? Okay, definitely human intervention is needed. You people need to create your content that is that has authenticity and it has a heritage and it has an actual livelihood, right? So I would recommend definitely human needs to be in part of the evaluation. But you can use AI to enhance yourself. Suppose if you are having a, you need to invest like 10 minutes to write an article, if you are typing means, you can use AI to use speech to text or translation. At least it can cut out your time. Instead of 10 minutes, it will reduce to 5 minutes. And you put some time to verify it, make it qualified. You just ensure everything is proper, then you can publish it. So I would recommend use AI to enhance yourself. Don't just blindly believe whatever AI is suggesting. Yeah, I hope that answers your question, right? Thank you.
1: Thank you, Nishan. Kishore Kumar Raikle, here is one question. This Sujana Shilate book is not a good thing. This is a creative writing. ಇತ್ತೆ ಎಐ ಲೇಖನಗಳನ್ನು ಸುಲಭವಾದ ಮಲ್ಪೇರಾಪಣದಂಡ ಹೊಸ ಸಂಪಾದಕರು ಅಧ್ಯಯನ ಮಲ್ಪನ ಅಗತ್ಯ ಉಂಡ ಒಂಜಿ ಒಂಜಿ ವೇಳೆ ಸ್ವತಂತ್ರವಾಯಿನ ಸಂಶೋಧನೆ ಬರೇರ ಕಡಿಮೆ ಆಪಣ ಜನಕಲ್ನ ಒಂಜಿ ಸಂಖ್ಯೆ ನಮ್ಮ ಎದುರುಗಡೆ ಉಂಡು ಅಂಚಾಯಿ ನಡೆದಾರ ಒಂಜಿ ತುಳುಕು ಒಂಜಿ ನೈಜವಾಯಿನ ಸೊಗಡು ಅಥವಾ ತುಳುತ್ತವಾಯಿನ ಒಂಜಿ ಸೊಗಡು ಬರೋಡನ್ನು ಬಂದಾಗ ಅಯ್ನ ಎಂಚ ಮಲ್ಪೊಲಿ ಎಐ ಬಳಕೆ ಮಲ್ಪಂದೆ ಬಳಕೆ ಮಲ್ತನ ನಂಗ ತುಳುತ್ತ ಮಸ್ತ್ ವಿಷಯ ನಾಡ್ದು ಕೊಂಡ್ರಾಗ ಅವು ತುಳುಕು ಎ ಇಡ್ದ ಅಲ ಇಜ್ಜೆ ಎಂಚ ಮಲ್ಪೋಲಿ ಇಂದ ಬಗ್ಗೆ ಎಂಚನೆ ಇರ್ನ ಆಲೋಚನೆ
3: ಇತ್ತೆ ನಮ್ಮ ಎದುರುಡಿಪಿನ ಸಮಸ್ಯೆ ಮುಖ್ಯವಾದದ್ದು ಎಐ ಬತ್ತಿ ಬೊಕ್ಕ ಎಂಚ ನಮ್ಮ ಎಐನ ಎಂಚೆ ಬಳಸುಲಿ ಬಂದ್ಬಿಟ್ಟಿನ ಸುರುಕು ನಮ್ಮ ಇತ್ತೆ ಪವನ್ ಅಜರ್ ಪಂಡೀರ್ ಆಶಯ ಪಂಡೀರ್ ಎಂಚನೆ ಎಲ್ಲ ಪಂಡೀರ್ ಇತ್ತೆ ಈ ಲೇಖನಲ್ಲಿನೇ ಎಐ ಬಳಸದು ಮಂತಿಂದ ಅಂಡ ಆಪುನಂಚಿನ ಸಮಸ್ಯೆ ದಾದ ಮನ್ಪುನಾಯ್ನು ಒಂಜಿ ಸ್ವತಃ ಆಲೋಚನೆ ಮನ್ಪುನಂಚಿನ ಶಕ್ತಿ ಪೋಕುಂಡು ಅಧ್ಯಯನ ಮನ್ಪೋಡೊಂದು ಇಜ್ಜಿ ಎಕಡೆ ನಮ್ಮ ತುಳು ಅಕಾಡೆಮಿದ ಅಧ್ಯಕ್ಷರ ಪನ್ನಯಕನಿ ಫೋಟೋ ದೆತ್ತಂಡು ಅಯ್ನ ಪೋದು ಎದುರು ಪಿರವು ದಾದ ಮನ್ಪುನವ ಗೊತ್ತಿಪ್ಪುಜ್ಜಿ ಪಂಡ ಸಂಶೋಧನಾ ದೃಷ್ಟಿಯೇ ಇರ್ದು ಮಾಯ ಆಪುಂಡು ನಮ್ಮ ಎಐನ ಏಪ ಬಳಸನೊಲಿ ಬಂಡ ನಂಕ್ ಈ ಸಂಶೋಧನೆ ಮನ್ಪುನಂಚಿನ ಪೊರ್ತುಡು ಸಹಾಯಕವಾದ ಅಯ್ನ ಬಳಸನೊಲಿ ಎತ್ತಂದೆ ಅಯ್ನ ಡೈರೆಕ್ಟ್ ಆದ ನಂಕ್ ಇಂಚಿನ ಉತ್ತರ ಬೋರ್ಡ್ ಬಂಡದ ಅಯ್ನ ದೆತ್ತೊಂದು ಅಯ್ನೇ ದೆತ್ತದು ನಮ್ಮ ತುಳು ವಿಕಿಪೀಡಿಯಾಗ ಅತ್ತ ಒವ್ವೆ ವಿಕಿಪೀಡಿಯಾಗ ನಮ್ಮ ಅಯ್ನ ಬಳಕೆ ಮಂತಂದಾಂಡ ಅವು ಅಪಾಯನೇ ಹೆಚ್ಚ ಜಾಸ್ತಿ ಎತ್ತಂದೆ ಅವು ನಿಜವಾದವು ಪ್ರಯೋಜನಕ್ಕೆ ಬರಂದ ನಾವೊಂದು ಒಂಜಿ ರಡ್ನೇತ ಇರ್ಕೆನಂಚಿನ ಪ್ರಶ್ನೆ ನೈಜತೆಯದ ಬಗೆಟ್ಟಿಕೆಂಡರು ತುಳುತ್ತ ನೈಜತೆನ ನಮ್ಮ ಟ್ರಾನ್ಸ್ಲೇಟ್ ಮಂತನಂಚಿನ ಬರ್ತೋ ಅನುವಾದ ಮಂತನಂಚಿನ ಸಮಯೋಡು ಐತ ನೈಜತೆನ ಅವು ಖಂಡಿತವಾದ್ಲ ಕಳೆ ಉಂಡು ಇತ್ತೆ ಉದಾಹರಣೆಗೆ ಭೂತ ಮನ್ಪುನೇನು ಭೂತ ಅಂದೆ ಬಳಕೆ ಮನ್ಪೋಡು ಅಂದೆ ಭೂತ ನೇಮ ಅಲ್ಪ ಇತ್ತನಂಚಿನ ಆ ಶಬ್ದಲೇನು ಆ ರೀತಿಡೆ ತುಳುಟ್ಟು ಎಂಚ ಉಂಡೋ ಅಂಚನೆ ಬಳಕೆ ಮನ್ಪೋಡು ಅತ್ತಂದೆ ಅಯ್ನ ಕನ್ನಡಗ ಟ್ರಾನ್ಸ್ಲೇಟ್ ಮಂತದ ಪೂಜೆ ಎಂದು ಮಂತನೆ ಎಂಚಾವು ಭೂತೋಗು ಪೂಜೆ ಮನ್ಪುಂಡು ಪಂಡ ಐತ ಅರ್ಥನೆ ವ್ಯತ್ಯಾಸ ಅದು ಹೋಗುಂಡು ಅಂಚ ಆ ನೈಜತೆ ಬದಲಾಯರ ಬಲ್ಲಿಂದ ಇತ್ತಂಡ ನಮ್ಮ ಕ್ಷೇತ್ರಗೂ ಪೋಡು ಆ ಕ್ಷೇತ್ರಡು ಇತ್ತನಂಚಿನ ಅಧ್ಯಯನ ಮನ್ಪೋಡು ಮಲ್ತದೆ ಅಲ್ಪ ಇತ್ತನ ಶಬ್ದನ ಅಂಚನೆ ಬಳಕೆ ಮಂತಂದಾಂಡ ಅವು ಪ್ರಯೋಜನ ಖಂಡಿತವಾದ್ಲ ಇತ್ತ ನೈಜತೆ ಉರಿಯರೆ ಸಾಧ್ಯ ಟ್ರಾನ್ಸ್ಲೇಟ್ ಮನ್ಪೇರೆ ಪೋಂಡುಂದಾಂಡ ಅತ್ತಂಡ ಎ ಐ ಇಟ್ಟು ತಿಕ್ಕೊಂಡು ಅತ್ತಂಡ ಓಲಾ ತಿಕ್ಕೊಂಡು ಬಂಡದೆ ನಮ್ಮ ಬದಲಾವಣೆ ಮಂತೊಂದು ಪೋಂಡ ಆಯ್ತ ಅರ್ಥನೆ ವ್ಯತ್ಯಾಸ ಆದ ಬೊಕ್ಕ ಎಂಚೆಂಚಿನ ಆದು ಪೋಪುನಂಚಿನ ಸಾಧ್ಯತೆಲೆ ಹೆಚ್ಚ ನಲ್ಲ ಮಸ್ತ್ ವಿವರಣೆ ಕೊರಲಿ ಅಂಡ ಸಮಯದ ಮಿತಿ ಇತ್ತು ನೇರದಾದ ಏನ ಇಡೀಗ ಆತ ಉತ್ತರ ಕೊರದು ಅಂತ ಒಂದು ಸೊಲ್ಮೇಲೆ
1: ಸೊಲ್ಮೇಲೆ ಕಿಶೋರ್ ಕುಮಾರ್ ರೈಕ್ಲೆ ಇತ್ತೆ ಸಂತೋಷ್ ನೋಟಗಾರ ಅಲೋಷಿಯಸ್ ಕಾಲೇಜ್ದ ಪ್ರೊಫೆಸರ್ ಅದಿರ್ ಬೇಲೆ ಮಲ್ ತಂದುಲ್ಲರ ಬುಕ್ ಒಂಜಾತ್ ಜೋಕ್ಲೇನ ನಡುಟ್ಟು ಇರ್ನ ಒಂಜಿ ತಂಡ ಕಟ್ಟೊಂದುಲ್ಲರ ಲೇಖನಗಳನ್ನ ಸೇರ್ಪಡೆ ಬುಕ್ ಅಯ್ನ ಪರಿಶೀಲನೆ ಮಲ್ಪಡು ಇವ್ಯಾಲ್ಯೇಷನ್ ಮಲ್ಪನೆ ಏರಂತ ಅನ್ಪಣ ಎಐ ಬಳಕೆ ಮಲ್ತದ ತುಳು ವಿಕಿಪೀಡಿಯಾದ ಲೇಖನಗಳನ್ನ ಸಂಖ್ಯೆ ಜಾಸ್ತಿ ಮಲ್ಪೊಳ್ಳಿ ಅನ್ಪಣ ಒಂಜಿ ಲೇಖನ ಜಾಸ್ತಿ ಮನ್ಪಣ ಒಂಜಿ ಆಯ್ತು ಅಗತ್ಯ ನಾನೊಂಜಿ ಕಡೆಟ್ಟು ಅಂಡ ಅವು ಎಡ್ಡೇನ ಅಂತ ಬನ್ಪಣ ಒಂಜಿ ಪ್ರಶ್ನೆ ಬರ್ಕೊಂಡು ನಾನೊಂಜಿ ಕಡೆಟ್ಟು ಈ ಪರಿಶೀಲನೆ ಮಲ್ಪಂದೇನೆ ಯಾಂತ್ರಿಕ ಲೇಖನಗಳು ಏನು ಮಲ್ತನ ಅವು ತುಳು ವಿಕಿಪೀಡಿಯಾಗ ಹಾಳ ಈ ಎಂಟೆ ಹಾಳು ಎಂಚ ವಿಕಿಪೀಡಿಯಾಗು ವರವಾದ ಅಥವಾ ಅದು ಒಂಜಿ ಶಾಪ ಅದು ಅಂತ ಪನ್ನೋಡಿ ಕನ್ನಡಲ್ಲ ಪನ್ನೋಡಿ
4: ಸೊ ಎಐ ಟೂಲ್ ಯೂಸ್ ಮಾಡೋದು ನೀವು ಹೇಳಿದಾಗೆ ಟೂಲ್ ಇರುವುದು ನಮ್ಮ ವರ ಬಟ್ ಆ ಟೂಲನ್ನು ಹೇಗೆ ಯೂಸ್ ಮಾಡ್ತೇವೆ ಅಂತ ಹೇಳಿದು ನಮ್ಮ ಮೇಲೆ ಬಿಟ್ಟದ್ದು ಯಾಕೆಂದರೆ ಪ್ರೆಸೆಂಟ್ ಜನರೇಷನ್ ಅವರು ನಮ್ಮ ಸಾಹಿತ್ಯ ಅಕಾಡೆಮಿಯವರು ಅಧ್ಯಕ್ಷರು ಹೇಳಿದ ಪ್ರಕಾರ ಹೆಚ್ಚಿನ ಜನರೇಷನ್ ಈಗಿನ ಜನರೇಷನ್ ಅವರು ಇಂಟರ್ನೆಟ್ ಅಲ್ಲಿ ಎಂತ ಸಿಗ್ತದೆ ಅದನ್ನು ತೆಗೆದು ಹಾಕ್ತಾರೆ ಓಕೆ, ಬಟ್ ಪುಣ್ಯಕ್ಕೆ ವಿಕಿಪೀಡಿಯಾದಲ್ಲಿ ನಾವು ರೆಫರೆನ್ಸ್ ಇಲ್ಲದೆ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಅದೊಂದು ವಿಕಿಪೀಡಿಯಾದ ಅಡ್ವಾಂಟೇಜ್. ಸೊ ಈಗಿನ ಜನರೇಷನ್ ಅದಕ್ಕೆ ಎಂತ ಮಾಡ್ತಿದ್ದಾರೆ, ಎ ಐ ಟೂಲ್ ಯೂಸ್ ಮಾಡ್ತಿದ್ದಾರೆ ಬಟ್ ಟ್ರಾನ್ಸ್ಲೇಷನ್ಗೆ. ಬಟ್ ಟ್ರಾನ್ಸ್ಲೇಷನ್ ಅಲ್ಲಿ ಅದು ಎಂತ ಕೊಡ್ತದೆ ಅದನ್ನೇ ತೆಗೆದು ಹಾಕಿದರೆ ಅದು ಖಂಡಿತ ವೇಸ್ಟ್. ತುಳು ವಿಕಿಪೀಡಿಯಾದಲ್ಲಿ ನಾವು ಎಂತ ಚಾಟ್ ಜಿ ಪಿ ಟಿ ಇರ್ಬೋದು, ಜಮಿನಿ ಇರ್ಬೋದು, ಅದನ್ನು ನಾವು ಓದದೆ ಹಾಕಿದರೆ ಅದು ನಮ್ಮ ಶಾಪ ಅಂತ ಹೇಳಬೇಕು. ಬಟ್ ಆ ಟೂಲನ್ನು ನಮಗೆ ಎಷ್ಟು ಬೇಕು ಅದನ್ನು ಬರೀ ಸರಿ ಉಂಟಾ, ಟ್ರಾನ್ಸ್ಲೇಷನ್ ಕರೆಕ್ಟ್ ಉಂಟಾ ಅಂತ ನೋಡಿ ಹಾಕಿದರೆ ಅದನ್ನು ನಾವು ವರವಾಗಿ ಕನ್ವರ್ಟ್ ಮಾಡಬೇಕಂತ ಹೇಳುದು ನಾನು. ಈಗ ಪ್ರೆಸೆಂಟ್ ಜನರೇಷನ್ ನಮ್ಮ ತುಳುನಾಡಿಗಿಂತ ಹೆಚ್ಚು ಬೇರೆ ಆರ್ಟಿಕಲ್ ಬರೀತಾರೆ ಬೇರೆ ದೇಶದ ಬಗ್ಗೆ, ಯಾಕೆಂದರೆ ಅವರಿಗೆ ಅದರಲ್ಲಿ ಸೋರ್ಸ್ ಆಲ್ರೆಡಿ ರೆಫರೆನ್ಸ್ ಇದೆ, ರೆಫರೆನ್ಸ್ ಹಾಕ್ಲಿಕ್ಕೆ ಅವರಿಗೆ ಇರೋದು ಬರೀ ಅದನ್ನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಸೊ ಈಗ ಇದೇ ಒಂದು ಲಾಸ್ಟ್ 2 ತಿಂಗಳಲ್ಲಿ ಎಷ್ಟು ಕಾಂಪಿಟೇಷನ್ ಆಯಿತು, ವಿಕಿಪೀಡಿಯಾ ಏಷ್ಯನ್ ಮಂತ್ ಇರ್ಬೋದು, ಸ್ತ್ರೀವಾದ ಇರ್ಬೋದು, ಕೇರಳ ಕಲ್ಚರ್ ಇರ್ಬೋದು, ಉಕ್ರೇನ್, ಸುಮಾರು ಕಾಂಪಿಟೇಷನ್ ಆಯಿತು. ಆ ಎಲ್ಲ ಕಾಂಪಿಟೇಷನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಬರಿತಾ ಇರೋದು ಪ್ರೆಸೆಂಟ್ ಬೇರೆ ದೇಶದ ಬಗ್ಗೆ ಹೊರತು ತುಳುನಾಡಿದ ಬಗ್ಗೆ ಅಲ್ಲ. ಯಾಕೆಂದರೆ ನಾವು ತುಳುನಾಡಲ್ಲಿ ಬರಬೇಕಿದ್ರೆ ಅದರ ರೆಫರೆನ್ಸ್ ಅದನ್ನು ಹುಡುಕೋದು ಅದು ಪ್ರೆಸೆಂಟ್ ಜನರೇಷನ್ಗೆ ನಾವು ಕಲಿಸಬೇಕು. ಹೇಗೆ ನಾವು ರೆಫರೆನ್ಸನ್ನು ಹುಡುಕಬೇಕು, ಹೇಗೆ ಆರ್ಟಿಕಲ್ಗೆ ಹೇಗೆ ಅದನ್ನು ಸೇರಿಸಬೇಕು ಅಂತ ಹೇಳಿಕೊಂಡು, ಅದು ಬಿಟ್ಟು ಎಂಥ ಎ ಐ ಮಾಡಿಕೊಡ್ತದೆ ನಮಗೆ ಅದನ್ನೇ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ ಅದು ನಾವು ಶಾಪ್ ಅಂತ ಹೇಳ್ಬೋದು. ಸೊ ಅದು ಎಲ್ಲ ನಾವು ಹೇಗೆ ಮಕ್ಕಳಿಗೆ ಕಲಿಸ್ತೇವೆ, ಮಕ್ಕಳನ್ನು ಹೇಗೆ ತಗೊಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ ಹೊರತು ನಾವು ಎ ಐನ ಬ್ಲೇಮ್ ಮಾಡ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಎ ಐ ನಮಗೆ ವರವೇ, ನಾವು ಅದನ್ನು ಸರಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳುದು ನಾನು.
1: ಥ್ಯಾಂಕ್ ಯು ಸಂತೋಷ್. ಒಂದು ಪ್ರಶ್ನೆ, ಇಬ್ಬರು ನಮ್ಮ ಈ ಇದರಲ್ಲಿ ನಿರ್ವಾಹಕರಿದ್ದಾರೆ, ಕನ್ನಡ ತುಳು ವಿಕಿಪೀಡಿಯಾದ ಪವನಜರು ಮತ್ತೆ ನೀಚಲ್ ತಮಿಳು ವಿಕಿಪೀಡಿಯಾದ ನಿರ್ವಾಹಕರು, ಇಬ್ಬರು ಅಡ್ಮಿನ್ಗಳು. ನನ್ನ ಕ್ವಶನ್ ಏನಂದ್ರೆ, ಶುಡ್ ಅಡ್ಮಿನಿಸ್ಟ್ರೇಟರ್ಸ್ ಆರ್ ಅಡ್ಮಿನ್ಸ್ ಹ್ಯಾವ್ ದ ಅಥಾರಿಟಿ ಟು ಬ್ಯಾನ್ ಆರ್ ಬ್ಲಾಕ್ ದ ಅಕೌಂಟ್ಸ್ ಆಫ್ ಎಡಿಟರ್ಸ್ ಹೂ ಪಬ್ಲಿಷ್ ಆರ್ಟಿಕಲ್ಸ್ ಇನ್ಡಿಸ್ಕ್ರಿಮಿನೆಂಟ್ಲಿ ವಿದೌಟ್ ವೆರಿಫಿಕೇಶನ್? ಇಬ್ಬರು ಸಹ ನೀವು ಹೇಳ್ಬೋದು.
5: ವಿಕಿಪೀಡಿಯಾದಲ್ಲಿ ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ದರ್ ಶುಡ್ ಬಿ ಎ ಪಾಲಿಸಿ ಪೇಜ್, ನೀತಿ ನಿಯಮಗಳು ಅಂತ. ಕನ್ನಡದಲ್ಲಿ ಇದೆ, ಇಂಗ್ಲೀಷಲ್ಲೂ ಇದೆ. ಸೊ ನಾವು ಎಲ್ಲ ಭಾಷೆಗೂ ನೀತಿ ನಿಯಮಗಳು ಪೇಜ್ ಮಾಡಬೇಕು. ಸಾಮಾನ್ಯವಾಗಿ ದೇರ್ ಇಸ್ ಸಮಥಿಂಗ್ ನೋನ್ ಎಸ್ ಫಾಲ್ ಬ್ಯಾಕ್ ಇಫ್ ದ್ಯಾಟ್ ಪರ್ಟಿಕ್ಯುಲರ್ ವಿಕಿಪೀಡಿಯಾ ಡಸಂಟ್ ಹ್ಯಾವ್ ಇಟ್ಸ್ ಓನ್, ಬಿಕಾಸ್ ದೆರ್ ಆರ್ 200 ಮೋರ್ ಪಾಲಿಸೀಸ್ ನೋಟ್ ದೇರ್, ದೆನ್ ವಿಲ್ ಫಾಲ್ ಬ್ಯಾಕ್ ಟು ಇಂಗ್ಲೀಷ್ ಅಥವಾ ಕನ್ನಡ. ನಾವು ತುಳುವಿಗೆ ಏನು ಮಾಡ್ತೀವಿ ಅಂದರೆ, ಫಸ್ಟ್ ವಿಲ್ ಫಾಲ್ ಬ್ಯಾಕ್ ಟು ಕನ್ನಡ, ದೆನ್ ಟು ಇಂಗ್ಲೀಷ್. ಸೊ ಕನ್ನಡದಲ್ಲಿ ಇರುವ ನೀತಿ ನಿಯಮಗಳನ್ನು ನಾವು ತುಳುವಲ್ಲಿ ಕೂಡ ಪಾಲಿಸ್ ಮಾಡ್ತೀವಿ. ಸೊ ಒಂದು, ದೆರ್ ಆರ್ ಸಮಥಿಂಗ್ ವಿಚ್ ಆರ್ ಡೈರೆಕ್ಟ್ಲಿ ಒಬ್ವಿಯಸ್ ರೂಲ್ಸ್. ಫಾರ್ ಎಕ್ಸಾಂಪಲ್, ಸಂಬಡಿ ಇಸ್ ವ್ಯಾಂಡಲೈಸಿಂಗ್ ಅಂಡ್ ಲೆಟ್ ಅಸ್ ಸೇ ಈಸ್ ಡೂಯಿಂಗ್ ಪುಟ್ಟಿಂಗ್ ಸಮ್ 200 ಆರ್ಟಿಕಲ್ಸ್ ಇನ್ 10 ಮಿನಿಟ್ಸ್ ಯೂಸಿಂಗ್ ಎ ಐ. ಇನ್ ದ್ಯಾಟ್ ಕೇಸ್ ಯು ಡೋಂಟ್, ದೇರ್ ಇಸ್ ನೋ ಟೈಮ್ ಟು ವಾರ್ನ್ ಹಿಮ್, ವಿ ಡೋಂಟ್ ಡೂ ದೀಸ್, ವಿ ವಿಲ್ ಗಿವ್ ಯು 1 month ಟೈಮ್, 1 month ಟೈಮ್. ಅಟ್ ದ್ಯಾಟ್ ಟೈಮ್ ದೇರ್ ಇಸ್ ನೋ ಸಚ್ ಟೈಮ್, ಇಮಿಡಿಯೇಟ್ಲಿ ಹ್ಯಾಸ್ ಟು ಬ್ಲಾಕ್ ಓನ್ಲಿ, ದೆನ್ ಯು ಹ್ಯಾಸ್ ಟು ಗಿವ್ ಟೈಮ್. ಸೊ ಡೋಂಟ್ ಡೂ ದೀಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ದಟ್ ಡಿಪೆಂಡ್ಸ್ ಆನ್ ದ ಎಮರ್ಜೆನ್ಸಿ ಆಫ್ ದ ಸಿಚುವೇಶನ್, ಆ ಸಂದರ್ಭ ಬಂದಾಗ. ಇಲ್ಲ ಅಂದರೆ ಬೇಸ್ಡ್ ಆನ್ ದ ಪಾಲಿಸೀಸ್. ಪಾಲಿಸಿ ಇಫ್ ಯು ಮೇಕ್, ಫಾರ್ ಎಕ್ಸಾಂಪಲ್ ಯು ಕೆ ಇಂಗ್ಲೀಷ್ ವಿಕಿಪೀಡಿಯಾ, ಯು ಕೆ ಪೀಪಲ್ ಹ್ಯಾವ್ ಮೇಡ್ ಎ ಪಾಲಿಸಿ ದಟ್ ಎ ಐ ಜನರೇಟೆಡ್ ಕಂಟೆಂಟ್ ಶುಡ್ ನಾಟ್ ಬಿ ಆಡೆಡ್ ಅಂತ ದೇವ್ ಮೇಡ್ ಎ ಪಾಲಿಸಿ. ಸೊ ಕನ್ನಡದಲ್ಲಿ, ತೂಲಲ್ಲಿ, ಐ ಥಿಂಕ್ ಇನ್ ಇಂಡಿಯಾ ನೋ, ನನ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜಸ್ ಹ್ಯಾವ್ ದ್ಯಾಟ್ ಪಾಲಿಸಿ ಆಸ್ ಆಫ್ ನೌ. ಐ ಸಜೆಸ್ಟ್ ವಿ ವಿಲ್ ಆ್ಯಡ್ ಇಟ್, ಬಟ್ ವಿತ್ ಆಸ್ ಆಲ್ರೆಡಿ ಡಿಸೈಡೆಡ್, ಆಲ್ರೆಡಿ ನೀಚಲ್ ಹ್ಯಾಸ್ ಟೋಲ್ಡ್, ಈವನ್ ಐ ಆಮ್ ಆಲ್ಸೋ ಆಫ್ ದ ಸೇಮ್ ಒಪಿನಿಯನ್. ಐ ಮೈಸೆಲ್ಫ್ ಹ್ಯಾಸ್ ಆ್ಯಡೆಡ್ ಎ ಐ ಜನರೇಟೆಡ್, ಬಟ್ ಐ ಕರೆಕ್ಟೆಡ್ ಇಟ್ ಆ್ಯಂಡ್ ಇಂಪ್ರೂವ್ಡ್ ಇಟ್ ಆ್ಯಂಡ್ ದೆನ್ ಆ್ಯಡೆಡ್. ಸೊ ನೀವು ಎ ಐ ಜನರೇಟೆಡ್ ಕಂಟೆಂಟ್ ಇದ್ದರೆ ಅದನ್ನು ಸರಿ ಮಾಡಿ ತಿದ್ದಿ ನೀವೇ ವಿಮರ್ಶೆ ಮಾಡಿ. ಉದಾಹರಣೆಗೆ ತಪ್ಪು ವಿಮರ್ಶೆ ಕೊಡ್ತಾರೆ. ಉದಾಹರಣೆ, ಪ್ರಭಾಕರ ಜೋಶಿ ಬಗ್ಗೆ ಒಂದು ನಾನು ಲೇಖನ ತುಳು ಕನ್ನಡ ವಿಕಿಪೀಡಿಯಾಗೆ ಹಾಕಿದಾಗ ಬೇರೆ ಯಾವುದೋ ಪ್ರಭಾಕರ ಜೋಶಿದ ರೆಫರೆನ್ಸ್ ಕೊಡ್ತದ್ದು, ಎಂ ಪ್ರಭಾಕರ ಜೋಶಿ ಬದಲು ಇನ್ಯಾವುದೋ ಪ್ರಭಾಕರ ಜೋಶಿ. ಸೊ ದ್ಯಾಟ್ ಯು ಹ್ಯಾವ್ ಟು ಯೂಸ್ ಯುವರ್ ಡಿಸ್ಕ್ರಿಷನ್, ಯು ಹ್ಯಾವ್ ಟು ಯೂಸ್ ಯುವರ್ ಥಿಂಕಿಂಗ್. ಯು ಕೆನಾಟ್ ಡೂ ನಾಟ್ ಓನ್ಲಿ ಫಾರ್ ವಿಕಿಪೀಡಿಯಾ, ಎವ್ರಿವೇರ್ ವೆನ್ ಯೂಸ್ ಎ ಐ ಚೆಕ್ ಇಟ್ ವೆದರ್ ಇಟ್ಸ್ ರೈಟ್ ಆರ್ ನಾಟ್, ಬಿಕಾಸ್ ಎ ಐ ಇಸ್ ನೋನ್ ಫಾರ್ ಹಲ್ಯೂಸಿನೇಷನ್. ಅದನ್ನು ಮಾಡೋದು. ಆದ್ದರಿಂದ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಅಡ್ಮಿನ್ಸ್ ಶುಡ್ ಸ್ಟೆಪ್ ಇನ್ ಅಂಡ್ ಬ್ಲಾಕ್ ದ ಪರ್ಸನ್. ಐ ಅಗ್ರಿ ಆನ್ ದಟ್.
2: ಐ ಸೆಕೆಂಡ್ ಇಟ್. ಸೊ ಬೇಸಿಕಲಿ ಬೇಸ್ಡ್ ಆನ್ ದ ಎಮರ್ಜೆನ್ಸಿ ವಿ ಕ್ಯಾನ್ ಡೆಫಿನೆಟ್ಲಿ ಬ್ಲಾಕ್, ಬಟ್ ಇನ್ ಅದರ್ ಪರ್ಸ್ಪೆಕ್ಟಿವ್ ಯು ನೀಟ್ ಎನ್ಕರೇಜ್ ನ್ಯೂ ಎಡಿಟರ್ಸ್. ಸೊ ವಾಟ್ ಐ ವುಡ್ ರೆಕಮೆಂಡ್ ಈಸ್ ಡೆಫಿನೆಟ್ಲಿ ಸ್ಪೀಕ್ ವಿತ್ ದಿ ಎಡಿಟರ್ಸ್ ಹೂ ಆರ್ ಇಸ್ ಕಾಂಟ್ರಿಬ್ಯೂಟಿಂಗ್, ಇವನ್ ದೋ ರಬ್ಬಿಶ್, ಇವನ್ ದೋ ವೇಸ್ಟ್ ಇಟ್ಸ್, ಗೋ ಟು ದ ಟಾಪ್ ಪೇಜ್ ಅಂಡ್ ಎನ್ಕರೇಜ್ ದಮ್, ಪ್ಲೀಸ್ ಹ್ಯಾವ್, ಪ್ಲೀಸ್ ಕಮ್, ಪ್ಲೀಸ್ ಕರೆಕ್ಟ್, ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಾಂಟ್ರಿಬ್ಯೂಷನ್ ಇನ್ ತುಳು ವಿಕಿಪೀಡಿಯಾ. ಸೊ ಐ ವುಡ್ ರೆಕಮೆಂಡ್ ಟು ಯೂಸ್ ದಟ್ ಆಪರ್ಚುನಿಟಿ ಟು ಗ್ರಾಬ್ ದಟ್ ಯೂಸರ್ ಅಂಡ್ ಯೂಸ್ ಯುವರ್ ಲ್ಯಾಂಗ್ವೇಜ್ ಟು ಗ್ರೋ. ಫಸ್ಟ್ ಥಿಂಗ್ ಯು ನೀಟ್ ಟು ಬ್ಲಾಕ್ ದಿ ಕಾಂಟೆಂಟ್, ಅಟ್ಲೀಸ್ಟ್ ಯು ಕ್ಯಾನ್ ಮೂವ್ ಟು ಡ್ರಾಫ್ಟ್ ಪೇಜ್, ದಟ್ ಈಸ್ ಅ ನೇಮ್ ಸ್ಪೀಚ್ ಕಾಲ್ಡ್ ಡ್ರಾಫ್ಟ್. ಓಕೆ ಇಟ್ ಇಸ್ ನಾಟ್ ಲೈಕ್ ಎ ಡೆಲಿಟಿಂಗ್ ಇನ್ಸ್ಟೆಡ್ ಆಫ್ ಡೆಲಿಷನ್ ಯು ಕ್ಯಾನ್ ಮೂವ್ ದಟ್ ಟು ಡ್ರಾಫ್ಟ್ ಪೇಜ್ ಆರ್ ಅಟ್ ಲೀಸ್ಟ್ ಯು ಕ್ಯಾನ್ ಮೂವ್ ಟು ಸ್ಯಾಂಡ್ ಬಾಕ್ಸ್ ಆ್ಯಂಡ್ ಎನ್ಕರೇಜ್ ದಮ್ ಟು ಕರೆಕ್ಟ್ ಇಟ್ ಆ್ಯಂಡ್ ಮೇಕ್ ದಮ್ ಆಸ್ ಎ ಗುಡ್ ಕಾಂಟ್ರಿಬ್ಯೂಟರ್ ಯು ನೋ ಐ ವುಡ್ ಲೈಕ್ ಟು ಶೇರ್ ಫ್ಯೂ ಹಿಸ್ಟ್ರಿ ಇನ್ ತಮಿಳ್ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಆಫ್ ದಿ ಆಕ್ಟಿವ್ ಕಾಂಟ್ರಿಬ್ಯೂಟರ್ಸ್ ಮೋಸ್ಟ್ ಆಫ್ ದಿ ಆಕ್ಟಿವ್ ಕಾಂಟ್ರಿಬ್ಯೂಟರ್ಸ್ ಅಕ್ರಾಸ್ ಎನಿ ಲ್ಯಾಂಗ್ವೇಜ್ ಇಫ್ ಯು ಸೀ ದೇರ್ ಟ್ರ್ಯಾಕ್ ರೆಕಾರ್ಡ್ ಒನ್ಸ್ ಅಪಾನ್ ಎ ಟೈಮ್ ದೇ ವಾಸ್ ಎ ವ್ಯಾಂಡಲಿಸ್ಟ್ ಇನ್ ದೇರ್ ಕಾಂಟ್ರಿಬ್ಯೂಷನ್ ದೇ ವಾಸ್ ಎ ವ್ಯಾಂಡಲಿಸ್ಟ್ ದೇ ಯೂಸ್ ಟು ಕ್ರಿಯೇಟ್ ಸಮ್ ರಬೀಸ್ ಕಾಂಟೆಂಟ್ ದನ್ ದಟ್ ಟರ್ನ್ಡ್ ಇನ್ ಟು ಎ ಆಕ್ಟಿವ್ ಕಾಂಟ್ರಿಬ್ಯೂಟರ್ ಆಕ್ಟಿವ್ ಹೆಲ್ತಿ ಕಾಂಟ್ರಿಬ್ಯೂಟರ್ ದಟ್ ವಿ ಹ್ಯಾವ್ ಎ ಸಚ್ ಎ ಟ್ರ್ಯಾಕ್ ರೆಕಾರ್ಡ್ ಇನ್ ಆಲ್ ದಿ ಲ್ಯಾಂಗ್ವೇಜಸ್ ಸೊ ಐ ವುಡ್ ಲೈಕ್ ಟು ಯೂಸ್ ದಟ್ ರೆಫರೆನ್ಸ್ ಅಂಡ್ ಐ ವುಡ್ ರೆಕಮೆಂಡ್ ಯೂಸ್ ದಟ್ ಅಪರ್ಚುನಿಟಿ ಟು ಆಸ್ಕ್ ದಮ್ ಟು ಬಿಕಮ್ ಎ ಆಕ್ಟಿವ್ ಕಾಂಟ್ರಿಬ್ಯೂಟರ್ಸ್ ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದ ಪಾಲಿಸಿ ಇಸ್ ದಿ ಗೈಡ್ಲೈನ್ಸ್ ವಿ ನೀಡ್ ಟು ಫಾಲೋ ಅಂಡ್ ಥ್ಯಾಂಕ್ ಯು
1: ತುಂಬ ಒಳ್ಳೆಯ ಒಂದು ಚರ್ಚೆಗಳು ನಡೆಯಿತು ಬಹುಶಃ ನಮಗೆ ಸಮಯದ ಅವಕಾಶಗಳು ಇನ್ನು 2 ನಿಮಿಷ ಅಂತ ಹೇಳಿದವರು ಬಹುಶಃ ನಮಗೆ ಇನ್ನೂ ತುಂಬ ವಿಷಯಗಳಿವೆ ಆ್ಯಕ್ಚುಲಿ AI ಈ ಸಂದರ್ಭಕ್ಕೆ ವಿಕಿಪೀಡಿಯಾ ನಿಂತು ಹೋಗ್ತದ ಎನ್ನುವ ಆಲೋಚನೆ ಅಥವಾ AIಯಿಂದಲೇ ತುಂಬ ವಿಷಯಗಳು ಬಂದರೆ ಮತ್ತು ನಮಗೆ ವಿಕಿಪೀಡಿಯಾ ಯಾಕೆ ಎನ್ನುವ ಒಂದು ಪ್ರಶ್ನೆಗಳಿವೆ ಬಹುಶಃ ಅದು ಚರ್ಚೆ ವಿಷಯಗಳು ತುಂಬ ದೊಡ್ಡ ಚರ್ಚೆಗಳು ಮಾಡಬೇಕಾದದ್ದು ನಮಗೆ ಸ್ಥಳೀಯರ ಮಾರ್ಗದರ್ಶನ ಬೇಕಾಗ್ತದೆ ಆ್ಯಕ್ಚುಲಿ ನಮಗೆ ಭಾಷಾ ವಿದ್ವಾಂಸರು ಅಂದರೆ ನಿಮಗೆ ತುಳು ಮಾತಾಡುವ ಅಥವಾ ತುಳು ಪಾತೇರ್ನಕಲು ತುಳು ಪಾತೇರ್ನಾಥನ ಕನ್ನಡ ಪಾತೇರ್ನ ಇಂಗ್ಲೀಷ್ ಪಾತೇರ್ನಕಲು ಲ್ಯಾಂಗ್ವೇಜ್ ಬೇಸ್ಡ್ ಬತ್ತನಕಲು ನಾವೊಂಜಿ ಮಲ್ಲ ಜನಕಲು ಬೋಡು ಜಾನಪದ ತಜ್ಞರ್ನಕಲು ಒಂಜಾತ ಬೋಡು ಆಯ್ನ ಜಾನಪದ ವಿಚಾರಗಳು ನಾವು ಒಂಜ ಬೋಡಾಯ್ನಂಚನೆ ಬರೆಪ ಬಟ್ ಆಯ್ನ ಒಂಜಾತ ಇವ್ಯಾಲ್ಯೇಷನ್ ಮಂತ್ರನಕಲು ಜಾನಪದ ತಜ್ಞರು ಬೋಡು ಅಂತರ್ಜಾಲಡು ನಮ್ಮ ಆಯ್ನ ಮಲ್ಪುನ ಪಾಡ್ನಗ ಒಂಜಾತ ಜಾಗ್ರತೆ ಎಲ್ಲ ಬೋಡು ಅಂಚಿನ ಒಂಜಿ ವಿಚಾರನು ಇನಿ AIದ ಮೂಲಕ ತನ್ನ ವಿಕಿಪೀಡಿಯಾದ ಮೂಲಕ ನಮ್ಮ ಒಂಜಾತ ಚರ್ಚೆ ಮಲ್ತ ಈ ಸಂದರ್ಭಡು ಈ ಚರ್ಚೆಗೆ ಭಾಗವಹಿಸಿನಂಚಿನ ಡಾಕ್ಟರ್ ಕಿಶೋರ್ ಕುಮಾರ್ ರೈ ಡಾಕ್ಟರ್ ಪವನಜ ನಿಚಲ್ ಕರಣ್ ಸಂತೋಷ್ ನೋಟಗಾರ ಆಶಯ ಬಿಬಿ ನಿಕ್ಲಿ ಮಾತಿರಗಲ ಈ ಸಂದರ್ಭಡು ಪತ್ತನೇ ಈ ವರ್ಷದ ಒಂಜಿ ಪೊರ್ಲದ ಈ ಚರ್ಚೆಗೆ ನಿಕ್ಲ ಪಾಲ್ ಪಡೆಯರು ನಿಕ್ಲೆಗೆ ಸೋಲೈತದ ಸೊಲ್ಮೆ ಚಂದ ಒಂದುಳ್ಳೆ ನಮಸ್ಕಾರ
6: ಚರ್ಚೆಡ್ ಪಾಲ್ಪಡೆಯ ಮಾತರೆಗ್ಲ ಉಡಲ್ ದಿಂಚಿನ ಸೊಲ್ಮೆಲು
7: ಈತನೇಟ ಇಂಚಿಪ್ಪ AJ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣಡೆ ತುಳು ವಿಕಿಪೀಡಿಯಾ ಪತ್ತನೇ ವರ್ಷದ ಸಂಭ್ರಮ ಈ ಲೇಸ್ಡ್ ಪಾತೆರ್ನ ಬಿನ್ನರ್ ನಕಲನ ಪಾತೆರ್ನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೇನೊಂದುಲ್ಲರ್ ನನದುಂಬಗ್ ಜೈ ತುಳು ಸಿನಿಮಾದ ಪದಕ್ಕುಲು ಸುರುಕಾದ್ ರಜತ್ ಹೆಗಡೆ ಪಂತಿನ ಪದ ಬರೆತಿನಾರ್ ರೂಪೇಶ್ ಶೆಟ್ಟಿ.

ಕುಡಂಜಿ ಪದ, ರೂಪೇಶ್ ಶೆಟ್ಟಿ ಅಂಚನೆ ಲಾಯ್ ವ್ಯಾಲೆಂಟೈನ್ ಸಲ್ಡಾನ ಬರೆತಿನ ಪದ, ಪದಪಂಕ್ತಿ ನಕುಲು ಆಂಟನಿ ದಾಸನ್ ಅಂಚನೆ ಶರ್ವಿನ್ ಮೇಬನ್.

ನನ್ನದುಂಬಗ್ ಗಜಾನನ ಕ್ರಿಕೆಟರ್ಸ್ ಈ ಚಿತ್ರದ ಪದಕುಲು ಸುರುಕಾದ್ ಅರೆ ಓ ಅನುಷಾ ಈ ಪದನ ಬರೆತಿನಾರ್ ಕೀರ್ತನ್ ಭಂಡಾರಿ. ಪದ ಪಂತಿನಕುಲು ಪಲ್ಲವಿ ಪ್ರಭು ಸೃಜನ್ ಕುಮಾರ್ ತೋನ್ಸೆ. ಸಂಗೀತ ಸೃಜನ್ ಕುಮಾರ್ ತೋನ್ಸೆ.

ನನ್ನದುಂಬಗ ಕಟ್ಟೆಮಾರು ತುಳು ಸಿನಿಮಾದ ಪದ ಬರೆತಿನಾರು ದೀಪಕ್ಯ ಸ್ಕೋಟ್ಯಾನ್, ಪದ ಪಂತಿನಾರು ಕಾರ್ತಿಕ್ ಮುಲ್ಕಿ, ಸಮೀಕ್ಷಾ ಸಾಲಿಗ್ರಾಮ, ಸಂಗೀತ ಕೊಡ್ತಿನಾರು ಕಾರ್ತಿಕ್ ಮುಲ್ಕಿ.

0: ಒಂದು ಇನ್ನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆದನೇಟ ಕೇನೊಂದು ಪಲ್ಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಹಂಸಲೇಖಾ ಅವರ ರಚನೆಯ ಹಾಗೂ ಸಂಗೀತ ನಿರ್ದೇಶನದ ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವ ದೇವರಿಗೊಂದು ಕಾಗದ ಬರೆದು

ಮುಂದಿನ ಹಾಡು ಎಸ್ ವಿ ಪರಮೇಶ್ವರ್ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ಸಿಂಚನಾ ದೀಕ್ಷಿತ್ ಅವರು ಹಾಡಿರುವ ಪ್ರೀತಿಯ ಕರೆ ಕೇಳಿ.

ಮುಂದಿನ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಹೋಗಲೇಬೇಕು.

ಮುಂದಿನ ಹಾಡು ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತಪ್ಪು ಯಾರದೋ.

ಮುಂದಿನ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕಾಣದ ಗಾಳಿ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಪದ ಗಮ್ಮತ್ತು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ: ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿ ಮಂಡಳಿಯು ನಿನ್ನೆ ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೇತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ತ್ವರಿತ ನಿರ್ಧಾರಗಳು, ಕಡಿಮೆ ಅನುಸರಣಾ ವೆಚ್ಚಗಳು, ಸ್ವಯಂಚಾಲಿತ ಮರುಪಾವತಿ ಮತ್ತು ನಂಬಿಕೆ ಆಧಾರಿತ ಆಡಳಿತದ ಮೇಲೆ ಗಮನ ಹರಿಸಲಾಗುತ್ತಿದೆ. ಜಿಎಸ್ಟಿಯನ್ನು ಹೆಚ್ಚು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡುವ ಸರ್ಕಾರದ ನಿರಂತರ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಪೂರಕವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ 2 ದಿನಗಳ ಸಮಾವೇಶದಲ್ಲಿ ಎಲ್ಲಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು 2ನೇದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ 4 ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯಾ ನಾಡೆಲ್ಲಾ ಸೇರಿದಂತೆ ಅಮೆರಿಕದ 6 ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯಾ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜಿಸ್ ಸಂಸ್ಥಾಪಕ ಮೈಕಲ್ ಡೇಲ್ ಅವರಿಗೆ ರಾಷ್ಟೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA UGC NET ಡಿಸೆಂಬರ್ 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅರ್ಹ ಅಭ್ಯರ್ಥಿಗಳು UGC NET.NTA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ PhD ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆಯ ದಿನವಾಗಿದೆ. ಈ ಪರೀಕ್ಷೆಯು ಡಿಸೆಂಬರ್ 14-19 ನಡುವೆ ನಡೆಯಲಿದೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನವದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ಸೇನಾ ತಾಂತ್ರಿಕ ಸಹಕಾರ ಮತ್ತು ರಕ್ಷಣೆ ಕೈಗಾರಿಕೆ ಕುರಿತ ಅಂತರ್ ಸರ್ಕಾರಿ ಆಯೋಗದ 24ನೇ ಕಾರ್ಯಕಾರಿ ಸಮಿತಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಯಿತು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಮತ್ತು ರಷ್ಯಾದ ಸೇನಾ ತಾಂತ್ರಿಕ ಸಹಕಾರದ ಫೆಡರಲ್ ಸೇವೆಯ ಪ್ರಥಮ ಉಪನಿರ್ದೇಶಕ ಆಂಡ್ರೇ ಎ ಬಾಯ್ಸ್ಟೋವ್ ಅವರು ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾಕ್ಟರ್ ಎಲ್ ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2 ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15, 21-15 ನೇರ ಸೆಟ್ಗಳಿಂದ ಸೋಲಿಸಿದರು. 6ನೇ ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಟ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನೆಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು

ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಇಂದು ಬಜೆಯ ಬೇರು ವಚ ಅಂತ ನಾವು ಆಯುರ್ವೇದದಲ್ಲಿ ಕರಿತೇವೆ. ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥದ್ದು, ವಿಶೇಷವಾಗಿ ಮಕ್ಕಳ ಮೇಲೆ ಅದು ಯಾವ ರೀತಿಯ ಕೆಲಸ ಮಾಡುತ್ತೆ, ಎಷ್ಟೆಲ್ಲ ಪ್ರಯೋಜನಗಳನ್ನು ಕೊಡುತ್ತೆ, ಅತಿಯಾಗಿ ಬಳಕೆ ಮಾಡಿದರೆ ಏನು ಸಮಸ್ಯೆ ಆಗುತ್ತೆ, ಇದರ ಬಗ್ಗೆ ತಿಳ್ಕೊಳ್ಳುವ. ಮೊದಲನೇದಾಗಿ, ಹೆಸರೇ ಹೇಳೋ ಹಾಗೆ ವಚ, ವಚ ಅಂದರೆ ವಾಕ್, ವಚನಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಅದ್ಭುತವಾದಂತಹ ಮಾತಿನ ವಿಷಯದಲ್ಲಿ ತುಂಬ ಚಮತ್ಕಾರಕವಾಗಿ ಕೆಲಸ ಮಾಡುವಂಥದ್ದು. ಎಷ್ಟೋ ಬಾರಿ ಕೆಲವೊಬ್ಬರಿಗೆ ತೊದಲುತ್ತಾರಲ್ಲ ಮಾತಾಡುವುದಕ್ಕೆ, ಅಂಥವರಿಗೆ ದೊಡ್ಡವರಿಗೂ ಕೂಡ ಅದು ನಾವು ಅದನ್ನು ಕೊಟ್ಟಾಗ ಒಳ್ಳೆಯ ಬದಲಾವಣೆಯನ್ನು ಕಾಣ್ತೇವೆ. ಅವುಗಳನ್ನು ಬಳಕೆ ಮಾಡಿ ತಯಾರಿಸಿದಂತಹ ಕೆಲವು ಔಷಧಗಳನ್ನು ಕೊಟ್ಟಾಗ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ. ಇನ್ನು ಮಕ್ಕಳಿಗಂತೂ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಇದರ ಕೆಲವು ಸಿನಾನಿಮ್ಸ್ ಅಂದರೆ ವಚ ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಲ್ಲ, ಅವುಗಳ ಜೊತೆಗೆ ಏನೇನು ಕರೀತಾರೆ ಅಂತ ಒಂದು ಎರಡು ಸಿನಾನಿಮ್ ಮಾತ್ರ ಹೇಳ್ತೇನೆ. ಉಗ್ರಗಂಧ ಅಂತ ಅಂದರೆ ಅಷ್ಟು ಉಗ್ರವಾದಂತಹ ಸ್ಮೆಲ್ಲನ್ನು ಹೊಂದಿರುವಂಥದ್ದು ಅಂತ. ಮತ್ತು ಮಂಗಲ್ಯ ಅಂತ ಕೂಡ ಕರೀತಾರೆ. ಮಂಗಲ್ಯ ಅಂತಂದರೆ ಮಂಗಲಕಾರಕವಾದ ಗುಣವನ್ನು ಹೊಂದಿರುವಂಥದ್ದು, ಅಷ್ಟು ಮಂಗಲಕಾರಕವಾದದ್ದು, ಶಾರೀರಿಕವಾಗಿ ಮಾನಸಿಕವಾಗಿ ಅಷ್ಟು ಒಳ್ಳೆಯ ಇದನ್ನು ಕೊಡುವಂಥದ್ದು ಅಂತ ಅರ್ಥ. ಇನ್ನು ಇದರ ಗುಣಗಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಮೇಧ್ಯ ಅಂತ ಆಯುರ್ವೇದದಲ್ಲಿ ಕರಿತೇವೆ. ಮೇಧ್ಯ ಅಂತಂದರೆ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತ, ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸಹಜವಾಗಿ ಯಾವ ಮಗುವಿಗೆ ನಾವು ನಿತ್ಯವೂ ಬಜೆಯನ್ನು ತೆಗೆದು ಕೊಡ್ತೀವೋ ಅಂಥ ಮಗು ಮುಂದೆ ಬುದ್ಧಿವಂತನಾಗ್ತಾನೆ, ತುಂಬ ತೀಕ್ಷ್ಣಮತಿ ಆಗ್ತಾನೆ. ಉಗ್ರಗಂಧ ಅಂತ ಹೆಸರಿರೋ ಹಾಗೆ ಅಂದರೆ ತುಂಬ ಶಾರ್ಪಾಗಿ ಅವನು ಏನು ಕೆಲಸಗಳನ್ನು ಮಾಡಲಿಕ್ಕೆ ಅಥವಾ ಅವನ ಮನಸ್ಸು ಅಥವಾ ಬುದ್ಧಿ ತುಂಬ ಶಾರ್ಪ್ ಆಗಿರುತ್ತೆ ಅಂತ, ಮೊನಚಾದ ಬುದ್ಧಿಯನ್ನು ಹೊಂದಿದವನಾಗ್ತಾನೆ ಅಂತ. ಅಪಸ್ಮಾರ ಕಫೋನ್ಮಾದ ಭೂತ ಜಂತ್ವಾನಿಲಾನ್ ಹರೇತ್ ಅಂತ ಹೇಳ್ತಾರೆ. ಅಂದರೆ ಅಪಸ್ಮಾರ ಅಂತಂದರೆ ನಾವು ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಮೂರ್ಛೆ ರೋಗ. ಆ ಮೂರ್ಛೆ ರೋಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೊದಲನೇದು ಒಂದು ಮೂರ್ಛೆ ಹೋದಾಗ ನಾವು ಅದರ ಏನು ಅದರ ವಾಸನೆಯನ್ನು ಅಥವಾ ಅದನ್ನು ರಸವನ್ನು ಮೂಗಿನಲ್ಲಿ ಹಾಕುವ ಪದ್ಧತಿ ಕೂಡ ಇದೆ, ಆವಾಗ ಬೇಗ ಎಚ್ಚರಾಗ್ತಾನೆ ಅಂತ. ಅದು ಒಂದು ಬದಿಗೆ ಆಯಿತು, ಅದು ಆ ಪೇಷೆಂಟಿಗೆ ಟ್ರೀಟ್ ಮಾಡೋದಾಯಿತು. ಅದನ್ನು ಅದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಿಲ್ಲ. ಈ ಅಪಸ್ಮಾರ ಅನ್ನುವ ಅರ್ಥ ಇಲ್ಲಿ ಏನು ಅಂತಂದ್ರೆ, ಯಾವ ಮಗುವಿಗೆ ನಾವು ಇದನ್ನು ನಿತ್ಯ ಕೊಡ್ತೇವೋ ಅಂತಹ ಮಗುವಿಗೆ ಇಂಥ ರೋಗ ಬರುವ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದರೆ ಅವನ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ಇಲ್ಲಿ ಅಪಸ್ಮಾರ ಅಂತಂದರೆ ಅವನ ಸ್ಮರಣ ಶಕ್ತಿ ಸಮಸ್ಯೆ ಆಗೋದು ಅಲ್ವಾ, ಅವನಿಗೇನು ಎಚ್ಚರ ಇರೋದಿಲ್ಲ, ಅಂದರೆ ಅವನ ಸ್ಮರಣೆ ಅವನಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಮೂರ್ಛೆ ಹೋದಾಗ. ಅದೇ ರೀತಿ ಯಾರಿಗೆ ಈ ಸಮಸ್ಯೆ ಇಲ್ವೋ ಅವರಿಗೆ ಇದನ್ನು ಕೊಟ್ಟಾಗ ಅವರ ನೆನಪಿನ ಶಕ್ತಿ ಕೂಡ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಅಪಸ್ಮಾರ ಕಫ, ಕಫದ ಸಂಬಂಧಪಟ್ಟ ಸಮಸ್ಯೆಗಳು ತಡೀಬಹುದು. ಕೆಲವು ಮಕ್ಕಳಿಗೆ ಪದೇ ಪದೇ 15 ದಿವಸಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಈ ರೀತಿಯ ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಆಗ್ತಾ ಇರ್ತವೆ. ಯಾಕೆಂದರೆ ಆ ಮಗುವಿನ ವಯಸ್ಸಿದೆಯಲ್ಲ, ಅಂದರೆ

ಆರೊಂದು 15-16 ವರ್ಷ ಆಗೋವರೆಗೆ ಸಹಜವಾಗಿ ದೇಹದಲ್ಲಿ ಕಫದೋಷ ಪ್ರಧಾನವಾಗಿರ್ತದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಪದೇ ಪದೇ ನೆಗಡಿ ಆಗೋದು, ಕಫ ಬರೋದು, ಜ್ವರ ಬರೋದು, ಈ ಸಮಸ್ಯೆಗಳು ಉಂಟಾಗ್ತವೆ. ಸೊ ಅವುಗಳನ್ನು ಪರಿಹರಿಸಲಿಕ್ಕೆ ಈ ಬಜೆ ತುಂಬ ಹೆಲ್ಪ್ ಮಾಡುತ್ತೆ, ಕಫವನ್ನು ಕಡಿಮೆ ಮಾಡುತ್ತೆ. ಅಸ್ತಮಾ ಅಥವಾ ಕಫದ ಕೆಮ್ಮು ಇರುವಂಥವರಿಗೊಂದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಮಗುವಿಗೆ ನಿತ್ಯವೂ ಕೊಡಬೇಕು. ಅಪಸ್ಮಾರ ಕಫ ಉನ್ಮಾದ, ಉನ್ಮಾದ ಅಂತಲೇ ಹುಚ್ಚು. ಸೊ ಏನು ಅಸಂಬದ್ಧ ನಡವಳಿಕೆಗಳು ಕಡಿಮೆ ಆಗ್ತವೆ, ಹುಚ್ಚಿನ ಹುಚ್ಚಾಗು ಹೂಡಿ ಹಿಡಿಯುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಹುಚ್ಚು ಅಂತಂದರೆ ಕೇವಲ ಎಲ್ಲ ತಲೆ ಕರೆದುಕೊಂಡು ಹುಚ್ಚು ಅಂತ ಅರ್ಥ ಅಲ್ಲ. ನಾವು ಹುಚ್ಚಾಸ್ಪತ್ರೆಯಲ್ಲೂ ಸ್ವಲ್ಪ ಒಂದು ಲೆವೆಲ್ ಹೆಚ್ಚಿನ ಹುಚ್ಚರು ಬಿಟ್ಟರೆ ನಾವೆಲ್ಲರೂ ಹುಚ್ಚರೆ. ಸೊ ನಮ್ಮ ಆ ಹುಚ್ಚಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಇದು ಅಂದರೆ ನಮ್ಮ ಬುದ್ಧಿಯನ್ನು ಒಂದು ಒಂದು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಹಾಗಾಗಿ ಇಲ್ಲಿ ಉನ್ಮಾದ ಅನ್ನುವ ಶಬ್ದವನ್ನು ಅವರು ಸೇರಿಸಿದ್ದಾರೆ. ಅಪಸ್ಮಾರ ಕಫೋನ್ಮಾದ ಭೂತ. ಭೂತ ಅಂತಂದರೆ ಏನು, ಭೂತವನ್ನು ದೂರ ಇಡುತ್ತೆ ಅಂತಾನ? ಅಲ್ಲ, ಇಲ್ಲಿ ಭೂತ ಅಂದರೆ ಅರ್ಥ ಈ ಮೈಕ್ರೋಬ್ಸ್, ಅದು ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಏನು ಕೆಲವು ಬೇರೆ ಬೇರೆ ರೀತಿಯ ಮೈಕ್ರೋಬ್ಸ್, ಅದು ಫಂಗಸ್ ಇರ್ಬೋದು, ಕೆಟ್ಟದ್ದು ನಮ್ಮ ಬಾಡಿಗೆ ತೊಂದರೆ ಕೊಡುವಂಥದ್ದು ಏನೇನಿದೆಯೋ ಅವೆಲ್ಲವನ್ನು ಕೂಡ ಇದು ದೂರ ಮಾಡುತ್ತೆ. ಯಾವುದು? ಬಜೆ. ಹಾಗಾಗಿ ಇದು ಒಂದು ರೀತಿಯ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದರ ಮೇಲೆ ರಿಸರ್ಚ್ ಕೂಡ ಆಗಿದೆ ಇತ್ತೀಚೆಗೆ. ಇದು ಆಯುರ್ವೇದದಲ್ಲಿ ಹೇಳಿದ ಮಾತಾಯಿತು, ಆದರೆ ಇವತ್ತಿನ ರಿಸರ್ಚ್ ಕೂಡ ಅದನ್ನು ಪ್ರೂವ್ ಮಾಡುತ್ತೆ. ಎಸ್, ಇದಕ್ಕೆ ಆ ಕೆಟ್ಟ ಮೈಕ್ರೋಬ್ಸನ್ನು ದೂರ ಇಡುವಂತಹ ಕೆಪ್ಯಾಸಿಟಿ ಇದೆ ಅಂತ. ಜಂತು, ಇಲ್ಲಿ ಜಂತು ಅಂತಂದರೆ ಕ್ರಿಮಿ. ಮಕ್ಕಳಿಗೆ ಪದೇ ಪದೇ ಕ್ರಿಮಿಯ ಸಮಸ್ಯೆಗಳು ಉಂಟಾಗ್ತವಲ್ಲ, ಸೊ ಆ ಕ್ರಿಮಿಯನ್ನು ದೂರ ಇಡಲಿಕ್ಕೆ ಅಂದರೆ ವಾಸಿ ಮಾಡಿಕೊಳ್ಳಿಕ್ಕೆ, ಕ್ರಿಮಿ ರೋಗವನ್ನು ಗುಣ ಮಾಡಿಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾವ ಮಗುವಿಗೆ ನಾವು ನಿತ್ಯ ಈ ಬಜೆಯನ್ನು ಕೊಡ್ತೀವೋ ಅಂತಹ ಮಗುವಿಗೆ ಕ್ರಿಮಿಯ ಸಮಸ್ಯೆಗಳಾಗುವ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಅಂತ. ಇನ್ನು ಅನಿಲಾನ್ಹರೇತ್ ಅಂದರೆ ವಾತದೋಷಗಳನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹೇಳಬೇಕು ಅಂತಂದರೆ ಮಕ್ಕಳಲ್ಲಿ ಹೊಟ್ಟೆ ಉಬ್ಬರಾಗೋದು, ಯಾಕೆಂದರೆ ಮಕ್ಕಳಲ್ಲಿ ವಾತ ರೋಗಗಳು ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಕಫಪ್ರಧಾನ ವಯಸ್ಸಾಗಿರೋದ್ರಿಂದ ವಾತ ರೋಗಗಳು ಅಂತ ಆಗೋದಿಲ್ಲ, ಆದರೆ ದೊಡ್ಡವರಿಗೆ ಅದು ಏನು ವಾತ ರೋಗಗಳು ಬರುವಂಥದ್ದು ಆಲ್ಮೋಸ್ಟ್ 35-40 ಆದ ನಂತರ. ಹಾಗಾಗಿ ಮಕ್ಕಳಿಗೆ ಇಲ್ಲಿ ವಾಯುವಿನ ಸಮಸ್ಯೆಗಳು ಅಂತಂದರೆ ಹೊಟ್ಟೆಯಲ್ಲಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಗ್ಯಾಸ್ ತುಂಬಿಕೊಳ್ಳೋದು, ಸರಿಯಾಗಿ ಮೋಷನ್ ಆಗದೇ ಇರೋದು, ಇಂಥ ಸಮಸ್ಯೆಗಳಾಗ್ತವೆ. ಆ್ಯಕ್ಚುಲಿ ಮೋಷನ್ ಮತ್ತು ಯೂರಿನನ್ನು ಒಂದು ಏನು ಶೋಧನ ಅಂತ ಹೇಳ್ತಾರೆ, ಅಂದರೆ ಅದನ್ನು ಕ್ಲೀನ್ ಮಾಡಿ ಕಳಿಸುತ್ತೆ ಅಂತ. ಅಂದರೆ ಅವುಗಳು ಕೂಡ ನಮ್ಮ ಇದು ಏನು ಮಲವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆಯಲ್ಲಿ ದೋಷಗಳು ಹೋಗುವ ಚೆನ್ನಾಗಿ ಹೋಗಲಿಕ್ಕೆ ಕೂಡ ಈ ಬಜೆ ಅನುಕೂಲ ಮಾಡಿಕೊಡುತ್ತೆ ಅಂತ. ಇದೆಲ್ಲ ರೀತಿಯಲ್ಲಿ ಯೋಚನೆ ಮಾಡಿದರೆ ನಾವು ಮಗುವಿಗೆ ಬಜೆಯ ಬೇರನ್ನು ತೆಗೆದು ಕೊಡುವ ಪದ್ಧತಿ ಇದೆಯಲ್ಲ, ಹಲವಾರು ಕಡೆ ಇದೆ ಈ ಪದ್ಧತಿ, ಈ ಪದ್ಧತಿ ಇದೆಯಲ್ಲ, ಈ ಇದು ತುಂಬ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ ಮಗುವಿಗೆ, ಅವನ ಭವಿಷ್ಯಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಅಂತ. ಆದರೆ ಎಷ್ಟೋ ಕಡೆ ಏನು ಮಾಡ್ತಾರೆ ಅಂತಂದರೆ ಇದೆಲ್ಲ ಒಳ್ಳೆಯದಿದೆ ಅಂತ ಅದನ್ನು ಸಿಕ್ಕಾಪಟ್ಟೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾರೆ. ಆ್ಯಕ್ಚುಲಿ ದೊಡ್ಡವರಿಗೆ ಎಷ್ಟು ಪ್ರಮಾಣ ಗೊತ್ತಾ ಇದ್ರದ್ದು, ನಾವು ಆಯುರ್ವೇದದಲ್ಲಿ 2-4 ರತ್ತಿ ಅಂತ ಹೇಳ್ತೇವೆ, ಅಂದರೆ ಸುಮಾರು ಒಂದು 250 mg ಇಂದ 500 mg ಅಂತ. ದೊಡ್ಡವರಿಗೆ ಒಂದು 250 mg, ಇನ್ನು ಚಿಕ್ಕವರಿಗೆ ಎಷ್ಟು ಪ್ರಮಾಣ ಕಡಿಮೆ ಇರಬೇಕು, 60-70 ತೂಕ ಏನು kg ತೂಕ ಇರುವಂಥವರಿಗೆ 250 mg ಕೊಡ್ಬೋದು ಅಂದರೆ 6-7 kgಗಿಂತ ಕಡಿಮೆ ತೂಕ ಇರುವಂಥವರಿಗೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು, ಇದ್ರ ಬಗ್ಗೆ ಕೂಡ ಗಮನ ಇರಬೇಕು. ಅತಿಯಾದ ಪ್ರಮಾಣದಲ್ಲಿ ಕೊಟ್ಟರೆ ಅದರದ್ದು ನೆಗೆಟಿವ್ ಎಫೆಕ್ಟ್ಸನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಅತಿಯಾದರೆ ಅಮೃತವೂ ವಿಷ ಅಂತ ಅದಕ್ಕೆ ಆಯುರ್ವೇದ ಹೇಳೋದು. ಇಲ್ಲಿ ಕಟುಕ ತೀಕ್ಷ್ಣೋಷ್ಣ ಅಂತ ಕೂಡ ಹೇಳ್ತಾರೆ ಅದನ್ನು, ಇದನ್ನು ಹೇಳುವಾಗ ಅಂದರೆ ಕಟು ಗುಣವನ್ನು ಹೊಂದಿರುವಂಥದ್ದು, ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಕಟು ಗುಣವನ್ನು ಕೊಡಬಾರ್ದು. ನಾವು ನೋಡಿ, ಚಿಕ್ಕ ಮಕ್ಕಳಿಗೆ ನಾವು ಹಸಿಮೆಣಸಿನಕಾಯಿ ತಿನ್ನಿಸ್ತೇವ ಅಥವಾ ತುಂಬ ಖಾರ ಇರುವಂಥ ಆಹಾರ ಪದಾರ್ಥಗಳನ್ನು ಕೊಡ್ತೇವ? ಕೊಡೋದಿಲ್ಲ ಅಲ್ವಾ? ಯಾಕೆ ಅಂತಂದರೆ ಅವರ ಆ ಕೋಮಲತೆಗೆ ಧಕ್ಕೆ ಬರಬಾರ್ದು ಅಂತ. ಹಾಗೆ ಅವನು ಬುದ್ಧಿವಂತನಾಗಬೇಕು ಸರಿ, ಆದರೆ ತುಂಬ ಕೋಪಿಷ್ಠ, ತುಂಬ ಏನು ಆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಇರಿಟೇಷನನ್ನು ಅನುಭವಿಸೋದು, ಸಿಕ್ಕಾಪಟ್ಟೆ ಸಿಟ್ಟು ಬರೋದು, ಕೂಡಲೇ ಕೆಲಸ ಆಗಬೇಕು ಅಂತ ಇದು ಮಾಡೋದು, ಅದೆಲ್ಲ ನೆಗೆಟಿವ್ ಎಫೆಕ್ಟ್ಸ್ ಆಗ್ಬೋದು. ತೀಕ್ಷ್ಣೋಷ್ಣ ಅಂದರೆ ತೀಕ್ಷ್ಣವಾದ ಮತ್ತು ಉಷ್ಣವಾದ ಗುಣ ಇರೋದ್ರಿಂದ ಅದಕ್ಕೆ ಸಂಬಂಧ ಅದರಿಂದಾಗಿ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು ಮಗುವಿಗೆ. ಹಾಗಾಗಿ ಇದರ ಪ್ರಮಾಣವನ್ನು ತುಂಬ ಕಡಿಮೆ ರೀತಿಯಲ್ಲಿ ಕೊಡಬೇಕು. ಅಂದರೆ ಹೇಗೆ ಹೇಳಬೇಕು ಅಂದರೆ, ಒಂದು ಬಜೆಯ ಬೇರಿದೆ ಅಂತಾದರೆ ಸುಮಾರು 1-2 inch, 1 inch ರಿಂದ 2 inch ಜಾಗದಲ್ಲಿ
ಈ ಒಂದು ತೇಯುವ ಕಲ್ಲಿರುತ್ತಲ್ಲ ಅದರ ಮೇಲೆ ಒಂದು 2 ಇಂಚು ಜಾಗದಲ್ಲಿ ಬಜೆಯ ಬೇರನ್ನು ತೆಗೆದುಕೊಂಡು ಆ ಕಲ್ಲಿನ ಮೇಲೆ ಎದೆ ಹಾಲು ಅಥವಾ ಜೇನುತುಪ್ಪವನ್ನು ಒಂದು 5-6 ತಿಂಗಳಾಗುವವರೆಗೆ ಎದೆ ಹಾಲನ್ನು ಹಾಕಿದರೆ ಒಳ್ಳೆಯದು. ಅದನ್ನು 1 ತಿಂಗಳ ಮಗು ಅಂತಂದರೆ ಪ್ರತಿನಿತ್ಯ ಕೊಡೋದಲ್ವ, ಅಷ್ಟೇ ಪ್ರಮಾಣ ಸಾಕಾಗತ್ತೆ. ಇನ್ನು 2 ತಿಂಗಳ ಮಗು ಅಂದರೆ 2 ಸುತ್ತು, ಒಂದು 10-12 ತಿಂಗಳುಗಳಾದ ನಂತರ ಅದೇ ಪ್ರಮಾಣವನ್ನೇ ಮುಂದುವರಿಸ್ಬೋದು. 12 ಸುತ್ತು, 14 ಸುತ್ತು ಹೀಗೆ ಕೊಟ್ಟರೆ ಸಾಕಾಗತ್ತೆ. ನಾವು ಇದನ್ನು 1/2 ಚಮಚ 1/2 ಚಮಚ ಕೊಡುವ ಅವಶ್ಯಕತೆ ಇಲ್ಲ. ಒಂದು 10-11 ದಿನದ ಮಗು ಅಂತಾದರೆ ಆ ಮಗುವಿಗೆ ಜಸ್ಟ್ ಒಂದು ಬಾರಿ ನಾವು 1-2 ಇಂಚು ದೂರ ಈ ಎದೆಹಾಲಿನಲ್ಲಿ ಬಜೆಯ ಬೇರನ್ನು ಹೀಗೆ ತೆಗೆದುಕೊಂಡು ಹೋದರೆ ಸಾಕು, ಅಲ್ಲಿ ಸಿಗುವಂಥದ್ದನ್ನು ಕೊಟ್ಟರೆ ಸಾಕು, ಅಷ್ಟೇ ಸಾಕಾಗತ್ತೆ. ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕೊಡುವ ಅವಶ್ಯಕತೆ ಇಲ್ಲ. ಕೊಟ್ಟರೆ ಸಹಜವಾಗಿ ಮಗುವಿಗೆ ಉಷ್ಣ ಆಗತ್ತೆ, ಹಲವಾರು ರೀತಿಯ ತೊಂದರೆಗಳು ಮುಂದೆ ಭವಿಷ್ಯದಲ್ಲಿ ಕೂಡ ಆಗ್ಬೋದು, ಆಗ ತಕ್ಷಣಕ್ಕೆ ಕೂಡ ಆಗತ್ತೆ. ಮತ್ತು ಇದನ್ನು ಅತಿಯಾಗಿ ತೆಗೆದುಕೊಂಡಾಗ ವಾಂತಿ ಆಗತ್ತೆ. ವಾಂತಿ ಆಗೋದನ್ನು ಏನು ಕಡಿಮೆ ಮಾಡಬೇಕು ಅಂದರೆ ಸರಿ ಮಾಡಿಕೊಳ್ಬೇಕು, ಅಥವಾ ಇದನ್ನು ಅತಿಯಾಗಿ ತೆಗೆದುಕೊಂಡಾಗ ಒಂದು ರೀತಿಯ ಹುಚ್ಚು ಹಿಡಿದಂಗೆ ಅಂದರೆ ಆ ಉಷ್ಣತೆಗೆ ತೊಂದರೆ ಆಗತ್ತೆ. ಸೊ ಅದನ್ನು ತಪ್ಪಿಸಬೇಕು ಅಂತಾದರೆ ಆ ಸೋಂಪು ಇರುತ್ತಲ್ಲ, ಆ ಸೋಂಪಿನ ಕಾಳನ್ನು ಸ್ವಲ್ಪ ಕಷಾಯ ಥರ ಮಾಡಿಯೋ ಅಥವಾ ಅದನ್ನು ಸ್ವಲ್ಪ ಪುಡಿಯನ್ನು, ದೊಡ್ಡ ಮಗು ಆದರೆ ಸ್ವಲ್ಪ ಪುಡಿಯನ್ನು ತಿನ್ನಿಸಿಯೋ ಅದನ್ನು ಸರಿ ಮಾಡಬಹುದು. ಆದರೆ ಈ ಪ್ರಮಾಣದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇದನ್ನು ಬಳಕೆ ಮಾಡಬೇಕು. ತುಂಬ ಅದ್ಭುತವಾದ್ದು, ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ತುಂಬ ಒಳ್ಳೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಅತಿಯಾಗಿ ಬಳಕೆ ಮಾಡಿದರೆ ಆವಾಗ ಅಷ್ಟೇ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಮುಂದಿನ ಬಿಡಿ ಇನ್ನೊಂದು ಇಂಥ ವಿಶೇಷವಾದ ಆಯುರ್ವೇದ ದ್ರವ್ಯ ಜೊತೆಗೆ ಸಿಗ್ತೇನೆ. ಧನ್ಯವಾದ.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

रेडियो सारंग 107.8 FM ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಬಲುವಿನ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೊ ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ಅಥವಾ ಬಾಲ್ಯ ಸ್ನೇಹಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದಿಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡ್ಬೋದು, ಮಾತಾಡಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡುವವರು ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಮೊದಲ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು?
1: ಸುಶೀಲ್
0: ಅವರು. ಯಾವ ಹಾಡು ಕೊಡ್ಲಿ ಇವತ್ತು? ಯಾವುದು? ಓಕೆ, ಕಟೀಲ್ದ ಒಂದು ಭಕ್ತಿ ಗೀತೆಯನ್ನು ಕಂಡು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ 6364240949 ಸಂಖ್ಯೆಗೆ. ಸೊ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಒಂದು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಕಟೀಲ್ದು ಭಕ್ತಿ ಗೀತೆ ಒಬ್ಬರು ಕೇಳಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ.
2: ನಮಸ್ತೆ ಜನಾರ್ದನ್ ಲಾಲ್ ಬಾಬು.
0: ಹೇಳಿ ಜನಾರ್ದನ್ ಅವರೇ, ಹೇಗಿದ್ದೀರಿ? ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಹಾಡು ಕೊಡ್ಲಿ ನಿಮ್ಗೆ?
2: ನನಗೆ ಇಂದು ಶುಕ್ರವಾರ, ಶುಭವತಾರವಾರ.
0: ಓಕೆ, ಖಂಡಿತವಾಗಿ ಕೊಡೋಣ. ಇಂದು ಶುಕ್ರವಾರ, ಶುಭವತಾರವಾರ, ಇವೆರಡು ಭಕ್ತಿ ಗೀತೆಯನ್ನು ಖಂಡಿತವಾಗಿ ಕೊಡ್ತೇನೆ. ಸೊ ಇಂದು ಶುಕ್ರವಾರ, ಶುಭವಸರ್ವಾರ, ಈ ಒಂದು ಭಕ್ತಿ ಗೀತೆಯನ್ನು ಈಗ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಗೆ ಕಿಡುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಕಟೀಲಿದ ಒಂದು ಭಕ್ತಿ ಗೀತೆಯ ಜೊತೆಗೆ ಇಂದು ಶುಕ್ರವಾರ, ಶುಭವಸರ್ವಾರ, ಎರಡು ಭಕ್ತಿ ಗೀತೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಆರಂಭಿಸ್ತಾ ಇದ್ದೇನೆ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು, ನಿಮ್ಮ ನೆಚ್ಚಿನ ಮುಲುವಿನ ಹಾಡು ಕಾರ್ಯಕ್ರಮವನ್ನು ನೀವಂತೂ ಆಲಿಸ್ತಾ ಇದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಒಂದು ಕೇಳುಗರು ಕೇಳಿದಂಥ ಒಂದು ಭಕ್ತಿ ಗೀತೆಯನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಸುಂದರವಾದ ಹಾಡುಗಳನ್ನು ಕೇಳಿಕೊಂಡು ಬಂದಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೇಳುಗರೆ, ಕರೆ ಮಾಡಿ ಮಾತಾಡಿ 6364202409 ಈ ಸಂಖ್ಯೆಗೆ. ಸೊ ಇವತ್ತು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಹಾಡುಗಳನ್ನು, ಒಲವಿನ ಹಾಡುಗಳನ್ನು. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಇನ್ನಿಬ್ಬರು ಕೇಳುಗರು ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿದ ತವರು, ಯಾವ ಹಾಡು ಕೊಡ್ಲಿ? ಓಕೆ, ಖಂಡಿತ ಕೊಡೋಣ. ಕಟೀಲಿದೊಂದು ಭಕ್ತಿ ಗೀತೆಯನ್ನು ಕೊಡಿ ಅಂತ ಲತಾ ಅವರ ಬಂಟ್ವಾಳದಿಂದ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಇನ್ನು ಕೆಲ ಹೊತ್ತಲ್ಲಿ ನಾನು ಪ್ಲೇ ಮಾಡ್ತೇನೆ ಒಂದು ಸುಂದರವಾದ ಹಾಡನ್ನು. ಹಲೋ, ನಮಸ್ತೆ.
5: ಹಲೋ,
4: ನಮಸ್ತೆ. ನಿಮ್ಮ ಹೆಸರು?
5: ನಮಸ್ತೆ ಸರ್, ನಾನು ರಾಯಚೂರಿಂದ ಭೀಮನಗೌಡ ಪಾಟೀಲ್ ಸರ್.
4: ಹೇಳಿ ಭೀಮನಗೌಡ ಪಾಟೀಲ್ ಅವರೇ, ಯಾವ ಹಾಡು ಕೊಡ್ಲಿ ಇವತ್ತು ನಿಮಗೆ?
5: ಇವತ್ತು ಶಬ್ದವೇದಿ ಚಿತ್ರದಿಂದ ಅದರಲ್ಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಹೋಗಿದ್ದೀರಾ?
4: ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಶಬ್ದವೇದಿ ಚಿತ್ರದ ಒಂದು ಸುಂದರವಾದ ಹಾಡನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ನಿಮ್ಮ ನೆಚ್ಚಿನ ಮೂಲವಿನ ಹಾಡು ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದ ಮುಂದಿನ ಇನ್ನೆರಡು ಹಾಡುಗಳು, ಕಟೀಲಿದು ಹಾಡು, ಅದೇ ರೀತಿ ಮುಂದಿದ್ದು ಹಾಡಿದೆ. ಸೊ ಶಬ್ದವೇದಿ ಚಿತ್ರದಿಂದ ಸುಂದರವಾದ ಹಾಡು, ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
4: ಹಲುವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: हाँ नमस्कार सर।
1: नमस्ते सर, मिश्रो
0: हाँ अग्रो मेटल कंपसागर सोमशेखर तटे सर।
1: ಸೋಮಶೇಖರ್ ಅವರು ಎಲ್ಲಿಂದ ಕಾಲ್ ಮಾಡು ಸರ್?
0: ಹಾಂ ಅಗ್ರಹಾರ ವಿಜಯನಗರ ಡಿಸ್ಟ್ರಿಕ್ಟ್ ಸರ್, ಅಗ್ರಹಾರ ತಾಲೂಕು.
1: ಹೇಳಿ ಸರ್, ಯಾವ ಆಡು ಕೊಡಲಿ ನಿಮಗೆ?
0: ಧರ್ಮಸಿರೆ ಚಿತ್ರದಿಂದ ಸರ್.
1: ಓಕೆ.
0: ಮೂಕ ಹಕ್ಕಿಯು ಹಾಡುತ್ತಿದೆ.
1: ಮೂಕ ಹಕ್ಕಿಯು ಆಡುತ್ತಿದೆ. ಸೊ ಖಂಡಿತವಾಗಿ ಕೊಡೋಣ ಸರ್ ಈ ಒಂದು ಹಾಡನ್ನು. ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಎರಡು ಹಾಡುಗಳನ್ನು ಇನ್ನು ಕೆಲವು ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ಕೇಳ್ತಾ ಇರೋದು ರೇಡಿಯೋ ಸ್ಟಾರ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದೇ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಶೆ ಮುಕ್ತ ಭಾರತ ಅಭಿಯಾನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಶನ ಮೂಡಿ ಬರಲಿಕ್ಕಿದೆ. ಸಂದರ್ಶನದಲ್ಲಿ ಮಾಹಿತಿ ನೀಡುವವರು ಬೆಂಗಳೂರು ವಲಯ ಘಟಕದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ಗುಪ್ತಚರ ಅಧಿಕಾರಿಯಾಗಿರುವಂತಹ ರತನ್ ಕೆ. ಸಂದರ್ಶನ ನಡೆಸಿಕೊಡುವವರು ಸಂಧ್ಯಾ ಭಟ್.
1: ನಮಸ್ಕಾರ. ಇವತ್ತು ಬಹಳ ಒಂದು ಉಪಯುಕ್ತವಾದಂತಹ ವಿಚಾರದ ಕುರಿತು, ಬಹಳ ವಿಶೇಷವಾದಂತಹ ವಿಚಾರದ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಜೂನ್ 26 ನಶೆ ಮುಕ್ತ ಭಾರತ ಅಭಿಯಾನ ನಡೆಸಿದ್ದಾಯಿತು. ನಶೆ ಮುಕ್ತ ಭಾರತ ಅಭಿಯಾನದ ಕುರಿತು ಇವತ್ತು ನೇರ ಪ್ರಸಾರದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ರತನ್ ಕೆ ಅವರು, ಗುಪ್ತಚರ ಅಧಿಕಾರಿಗಳು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಬೆಂಗಳೂರು ವಲಯ ಘಟಕ. ಬನ್ನಿ, ಅವ್ರನ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ತೆ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಎಲ್ಲಿ ನೋಡಿದ್ರು ಡ್ರಗ್ಸ್ ಅನ್ನುವಂತಹ ವಿಚಾರ ಇದೊಂದು ಮಾಫಿಯಾ ಆಗಿ ನಡೀತಾ ಇದೆ. ಸೊ ಡ್ರಗ್ಸ್ ಅಂತಂದ್ರೆ ಏನು, ಎಷ್ಟು ವಿಧ ಇದೆ ಇದರಲ್ಲಿ?
2: ಡ್ರಗ್ಸ್ ಅಂದ್ರೆ ಕೆಲವು ಸಬ್ಸ್ಟೆನ್ಸಸ್ ಇರುತ್ತೆ, ಅದು ತಗೊಂಡ ತಕ್ಷಣ ಅದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ವಿಚ್ ಇಸ್ ರೆಸ್ಪಾನ್ಸಿಬಲ್ ನಮ್ಮ ಏನು ನಾರ್ಮಲ್ ಆಕ್ಟಿವಿಟಿಗೆ ರೆಸ್ಪಾನ್ಸ್, ಅದನ್ನೇ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ. ಹೇಗೆ ಅಫೆಕ್ಟ್ ಮಾಡುತ್ತೆ? ಆಲ್ವೇಸ್ ನೆಗೆಟಿವ್. ಒಂದ್ಸಲ ತಗೊಂಡ ಮೇಲೆ ಅದನ್ನ ಮತ್ತೆ ಮತ್ತೆ ತಗೊಳ್ಬೇಕು ಅಂತ ಆಸೆ ಹುಟ್ಟಿಸೋದು, ಅಡಿಕ್ಟ್ ಮಾಡ್ಬಿಡತ್ತೆ. ಸೊ ಇದಕ್ಕೋಸ್ಕರನೇ ಒಂದು ಸ್ಪೆಷಲ್ ಆಕ್ಟ್ ಅಂತ ಮಾಡಿದ್ದಾರೆ ಕಾನೂನಲ್ಲಿ, NDPS ಆಕ್ಟ್ ಅಂತ ಹೇಳಿ. ಆ NDPS ಆಕ್ಟ್ ಅಲ್ಲಿ ಈ ತರ ಬಹಳಷ್ಟು ವಿಧಗಳನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಅದು ಸುಮಾರು 250 ಹೆಚ್ಚಿದೆ, ಅಷ್ಟು ಸಬ್ಸ್ಟೆನ್ಸಸ್ ಇದೆ. ಸೊ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಾ ಗಾಂಜಾ, ಹಫೀಮು, ಮತ್ತೊಂದು ಇತ್ತೊಂದು. ಸೊ ನನಗೂ ಕೂಡ ಈ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿಂತ ಮುಂಚೆ ಅಷ್ಟೇ ಗೊತ್ತಿದ್ದು. ಆದ್ರೆ ಇದರಲ್ಲಿ ಈಗ ಕೆಲವೊಂದು ರೀಸೆಂಟ್ ಟ್ರೆಂಡ್ಸ್ ಅಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಹೊಸ ಹೊಸ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ. ಸೊ ಬೇಸಿಕಲಿ ಡ್ರಗ್ಸ್ ನಲ್ಲಿ ಮೂರ್ ತರ ಬೇಸ್ ಆನ್ ಎಫೆಕ್ಟ್ಸ್ ನಾವು ಹೇಳ್ಬಹುದು, 250 ಹೇಳೋದಕ್ಕಿಂತ ಬೇಸ್ ಆನ್ ದಿ ಎಫೆಕ್ಟ್ಸ್. ಕೆಲವೊಂದು ಡ್ರಗ್ಸ್ ಬಂದ್ಬಿಟ್ಟು ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿ, ಅದು ತಗೊಂಡ ತಕ್ಷಣ ಅವ್ರಿಗೆ ಏನೋ ಒಂದು ಎನರ್ಜಿ ಬರುತ್ತೆ, ಆಕ್ಟಿವ್ ನಿದ್ರೆ ಮಾಡಕ್ ಆಗುದಿಲ್ಲ. ಸೊ ಇದೇ ರೀತಿ ಒಂದ್ಸಲ ತಗೊಂಡ್ಬಿಟ್ಟು ಯಾರಾದ್ರೂ ಕೊಡ್ತಾರೆ, ಅದೇ ರೀತಿ ಅವ್ರು ಮತ್ತೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ರೆಸೆಂಟ್ ಅಂತ. ಸೊ ಈಗ ನೀವು ನೋಡಿದ್ರೆ ಕೆಲವು ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ನ ಅಬ್ಯೂಸ್ ಮಾಡೋದು, ತಗೊಂಡು ಮಲಗ್ಬಿಡ್ತಾರೆ, ಮತ್ತೆ ಎದ್ದೇಳಲ್ಲ, ರಿಲ್ಯಾಕ್ಸ್ ಆಗ್ಬೇಕು. ಸೊ ಅದೆಲ್ಲ ಇಟ್ಸ್ ಆಕ್ಚುಲಿ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್, ಡಾಕ್ಟರ್ ಅವರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದನ್ನ ಕೊಡೋ ಹಾಗಿಲ್ಲ, ಅಂತದನ್ನ ಕೂಡ ಅಬ್ಯೂಸ್ ಮಾಡ್ತಾರೆ. ಇನ್ನೊಂದು ಮೂರನೇ ಕ್ಯಾಟಗರಿ ಬಂದ್ಬಿಟ್ಟು ಹ್ಯಾಲ್ಸಿನೋಜನ್ ಅಂತ. ಸೊ ಇದನ್ನ ತಗೊಂಡ್ರೆ ಒಬ್ಬ ವ್ಯಕ್ತಿಗೆ ಹ್ಯಾಲ್ಸಿನೇಷನ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಭ್ರಮಾಲೋಕ ಒಂದು ಸೃಷ್ಟಿ ಆಗುತ್ತೆ ಅವ್ರ ಸುತ್ತ, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಮೈಂಡ್ ಅಲ್ಲಿ ಏನಿದೆ, ಅದೇ ಅವ್ರ ಮುಂದೆ ಬರುತ್ತೆ. ಸೊ ಇದನ್ನ ಯಾವ್ದಾದ್ರು ವ್ಯಕ್ತಿ ತಗೊಂಡಾಗ ಅವ್ರಿಗೆ ಮತ್ತೆ ಮತ್ತೆ ಅದನ್ನೇ ತಗೊಳ್ಬೇಕು, ಒಂಥರ ಸೈಕೊಲಾಜಿಕಲ್ ಅಡಿಕ್ಷನ್ ಆಗುತ್ತೆ. ಕೆಲವೊಂದು ಡ್ರಗ್ಸ್ ಫಿಸಿಕಲ್ ಅಡಿಕ್ಷನ್ ಇರುತ್ತೆ, ನೀವು ಪಿಕ್ಚರ್ ನೆಲ್ಲ ನೋಡಿರ್ತೀರಾ, ಏನೋ ಒಂದು ಬೇಕೇ ಬೇಕು ಅಂತ ಹೇಳ್ತಾರೆ, ಅದನ್ನ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ಇಷ್ಟು ಟೈಮ್ ನಂತರ ಅದು ಸಿಗ್ಲಿಲ್ಲ ಅಂದ್ರೆ ಅವನಿಗದು ಬೇಕೇ ಬೇಕು, ಆಗ ಅವನ ಬಿಹೇವಿಯರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರಾಡ್ಲಿ ಈ ತರ ಮೂರು ಕ್ಲಾಸಿಫೈ ಮಾಡಬಹುದು,
1: ವಿಧಗಳನ್ನ ನಾವು ನೋಡಬಹುದು. ಈಗ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್, ಅದರಲ್ಲಿ ಏನ್ ಲಿಂಗ ಭೇದ ಇಲ್ಲ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ಎಲ್ಲರೂ ಕೂಡ ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದಾರೆ. ಯಾಕೆ ಸರ್ ಈ ಚಿಕ್ಕ ವಯಸ್ಸಲ್ಲಿ ಈ ಒಂದು ಅಡಿಕ್ಷನ್?
2: ಈಗ ಸುಮಾರು 10 ಅಥವಾ 20 ಮುಂಚೆ ನೋಡಿದ್ರೆ ಇಷ್ಟು ಡ್ರಗ್ ಅಡಿಕ್ಷನ್ ಪ್ರಾಬ್ಲಮ್ ಇರಲಿಲ್ಲ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ಎಲ್ಲೂ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಲಾಸ್ಟ್ 10 ಲಾಸ್ಟ್ 5 ಅಂಡ್ ಆಲ್ಸೋ ಲಾಸ್ಟ್ 3 ಕೋವಿಡ್ ಲಾಕ್ಡೌನ್ ಆದ ನಂತರ ತುಂಬಾ ಅಡಿಕ್ಷನ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಯಾಕೆ? ಕೋವಿಡ್ ಟೈಮ್ದು ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಜನ ಆಚೆ ಬರೋ ಹಾಗಿಲ್ಲ, ಪ್ಲಸ್ ಇಂಟರ್ನೆಟ್. ಸೊ ಅವರು ಕೆಲವು ಡಿಪ್ರೆಷನ್ ಇರ್ಬೋದು, ಕೆಲವು ಇನ್ನೊಂದಿರ್ಬೋದು, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡ್ರಗ್ಸ್ ಹೇಗೆ ಅಂತ. ಪ್ಲಸ್ ಇನ್ನೊಂದು ಜನರಲ್ ಕಾರಣ ಏನಂದ್ರೆ ಈಗ ಯಂಗ್ಸ್ಟರ್ಸ್ ಎಲ್ಲ ಸ್ವಲ್ಪ ಕೂಲ್ ಆಗಿ ಕಾಣಿಸ್ಬೇಕು ಅಂತ, ದೇ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಆಫ್ ದ ಕ್ರೌಡ್. ಯಾರು ಸ್ವಲ್ಪ ಅವ್ರ ಬಗ್ಗೆ ಫೋಕಸ್ ಇರಲ್ಲ ಅಂತವರು ಈ ಇದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಇಂಟರ್ನೆಟ್ ಅಲ್ಲಿ ಒಳ್ಳೆ ವಿಷಯಗಳು ಇರುತ್ತೆ, ಆದ್ರೆ ಇದನ್ನ ತಗೊಂಡು ದೇ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಅನ್ಬಿಟ್ಟು, ನಾನು ನೋಡಿ ಇದನ್ನ ಸೇರ್ತಾ ಇದ್ದೀನಿ, ನಾನ್ ಎಷ್ಟು ಕೂಲ್, ನೀನು ಬರೀ ಸಿಗರೇಟ್ ಸೇತಿಯ, ಆತರ ಆ ರೀತಿ ಇದು ಶುರು ಆಗೋದು. ಈ ಚಟಗಳ ಹತ್ತೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಇನ್ನೊಂದೇನು, ಯಾರು ತಗೊಂಡಿರಲ್ಲ, ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಆಗ ಇನ್ನೊಬ್ರು ತಗೋ ಪರವಾಗಿಲ್ಲ,
1: ಪುಷ್ ಮಾಡೋ,
2: ಪುಷ್ ಮಾಡ್ ಪಿಯರ್ ಪ್ರೆಷರ್.
1: ಓಕೆ,
2: ಇಲ್ಲ ಕೆಲವರು ಕಾನ್ಫಿಡೆನ್ಸ್ ಅವ್ನು ತಗೊಳ್ತಾ ಇದ್ದಾನೆ ಲೈಕ್ ನಾನು ತಗೊಳ್ಳೇಬೇಕಲ್ಲ,
1: ಅದೊಂದು ಡಿಗ್ನಿಟಿ ಬಂದ್ಬಿಡುತ್ತೆ,
2: ಕೇಳ್ತಾ ಇಲ್ಲ. ಸೊ ತಗೊಂಡ ತಕ್ಷಣ ದಟ್ ಪರ್ಸನ್ ಮೈಟ್ ಲೀವ್ ಆಫ್ಟರ್ ಒನ್ ಮಂತ್, ಆದ್ರೆ ಇವನ್ ತಗೊಂಡು ಇವನ್ ಬಿಡೋದಕ್ಕಾಗಲ್ಲ.
1: ಓಕೆ,
2: ಬಿಕಾಸ್ ನಾನು ಹೇಳಿದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಲೆವೆಲ್ ಆಫ್ ಅಡಿಕ್ಷನ್ ಬಾಡಿಗೆ ಹೇಗೆ ಅಫೆಕ್ಟ್ ಮಾಡುತ್ತೆ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಕಾರಣಗಳಿಂದ ಮೋಸ್ಟ್ಲಿ ಈ ಅಡಿಕ್ಷನ್ ಸ್ಟಾರ್ಟ್ ಆಗ್ತಿರೋದು ಆಫ್ಟರ್ ಹೈಸ್ಕೂಲ್ ಪ್ಲಸ್ ಡಿಗ್ರಿ, ಈ ಟೈಮ್ನಲ್ಲಿ ಫೈನಲ್ ಇಯರ್ ಡಿಗ್ರಿ ಅಥವಾ ಪಿ ಯು ಆದ್ಮೇಲೆ ಯಂಗ್ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಹೆಂಗು ಡಿಗ್ರಿ ಮುಗಿತಾ ಇದೆ ಒಂದು ಟ್ರೈ ಮಾಡೋಣ.
1: ಬಟ್ ಬಹಳ ಬೇಸರ ಆಗುತ್ತೆ, ಯಾಕೆಂತಂದ್ರೆ ಒಳ್ಳೆ ಯೋಚನೆ ಅಂತ ಯಂಗ್ಸ್ಟರ್ಸ್ ಹೋಗ್ಬೇಕು, ಆದ್ರೆ ಈ ರೀತಿ ಡ್ರಗ್ಸ್ ಅಡಿಕ್ಟ್ ಆಗ್ತಾರಲ್ಲ, ಅದು ಬಹಳ ಬೇಸರದ ಸಂಗತಿ. ಸಾಮಾನ್ಯವಾಗಿ ನಾವು ದಿನಪತ್ರಿಕೆಗಳನ್ನ ನೋಡ್ತಾ ಇರ್ತೀವಿ, ಪ್ರತಿನಿತ್ಯ ಒಂದಲ್ಲ ಒಂದು ಡ್ರಗ್ಸ್ ನಿಂದ ಸಾವು ಅಂತ ಹೇಳಿ ಬರ್ತಾ ಇರುತ್ತೆ. ಕಾನೂನುಬದ್ಧವಾಗಿ ಇದನ್ನ ಮಾರಾಟ ಮಾಡಬಾರ್ದು ಅನ್ನುವಂತಹ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಮಾರ್ತಾರೆ, ತಗೊಳ್ತಾರೆ, ಯಾಕೆ ಸರ್ ಹೀಗಾಗ್ತಾ ಇದೆ?
2: ಸೊ ನಾನು ಹೇಳ್ದಾಗೆ ಇದೊಂದು ಕಾರಣ. ಮತ್ತೊಂದು ಏನಂದ್ರೆ ಈಗ ಯಂಗ್ಸ್ಟರ್ಸ್ ಈಗ ಆನ್ಲೈನ್ ಎಕ್ಸ್ಪೋಜರ್ ಜಾಸ್ತಿ ಇದೆ.
1: ಹೌದು ಹೌದು.
2: ಸೊ 10 ವರ್ಷದಿಂದ ಇಷ್ಟು ಇರಲಿಲ್ಲ, ಇಂಟರ್ನೆಟ್ ಕೂಡ ಇಷ್ಟು ಇರಲಿಲ್ಲ. ಸೊ ಇವಾಗ ಅಲ್ಲಿ ಕೆಲವೊಂದು ಫೋರಮ್ಸ್ ಇದೆ, ಇಲ್ಲ ಹೇಳ್ತಾರೆ ಇದನ್ನ ತಗೊಳ್ಳಿ ನಿಮ್ಗೆ ಸ್ಪಿರಿಚುವಲ್ ಅವೇರ್ನೆಸ್ ಬರುತ್ತೆ. ನೀವು ಕೆಲವೊಂದು ಓಪನ್ ವೆಬ್ಸೈಟ್ಸ್ ಅಲ್ಲೂ ಕೂಡ ನೋಡಬಹುದು, ಕೆಲವು ಫೋರಮ್ಸ್ ಅಂತ ಮಾಡ್ತಾರಲ್ಲ ಆನ್ಲೈನ್ ಫೋರಮ್ಸ್, ಅದರಲ್ಲಿ ಜಾಯಿನ್ ಆಗ್ತಾರೆ, ಅದರಲ್ಲಿ ನೀವು ಇದನ್ನ ತಗೊಳ್ಳಿ ಇದನ್ನ ತುಂಬಾ ಚೆನ್ನಾಗುತ್ತೆ, ಇಲ್ಲ ಕೆಲವೊಂದು ಎಫೆಕ್ಟ್ಸ್ ಹೇಳ್ತಾರೆ ಇದನ್ನ ತಗೊಂಡ್ರೆ ನಿಮ್ಗೆಲ್ಲ ಸ್ಲೋ ಮೋಷನ್ ಅಲ್ಲಿ ಕಾಣಿಸುತ್ತೆ, ಇದನ್ನ ತಗೊಂಡ್ರೆ ಯು ಕ್ಯಾನ್ ಸಿ ದ ಸೌಂಡ್, ಯು ಕ್ಯಾನ್ ಹಿಯರ್ ದ ವಿಡಿಯೋ ಅಂತ ಆತರ ಎಲ್ಲ ಎಫೆಕ್ಟ್ಸ್ ಹೇಳಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ.
1: ಎಷ್ಟು ಹೊತ್ತು ಇರುತ್ತೆ ಆ ಒಂದು ನಶೆ ಅನ್ನುವಂಥದ್ದು?
2: ಆ ಒಂದು ನಶೆ ಈಗ ಗಾಂಜಾ ಅಂತ ನೀವು ಕೇಳಿರ್ತೀವಿ, ಇಟ್ ಇಸ್ ಅ ಮೋಸ್ಟ್ ಕಾಮನ್ ಡ್ರಗ್, ವೈಲ್ಡ್ ಗ್ರೋತ್ ಕೂಡ ಆಗುತ್ತೆ ಫಾರೆಸ್ಟ್ ಏರಿಯಾ ಇಲ್ಲ ಹೈವೇ ಅಕ್ಕಪಕ್ಕದಲ್ಲಿ. ಇಟ್ ಇಸ್ ಕಾಲ್ಡ್ ಗೇಟ್ ವೇ ಡ್ರಗ್ ಅಂತ. ಗೇಟ್ ವೇ ಅಂದ್ರೆ ಬೇರೆ ಡ್ರಗ್ಸ್ ಗಳಿಗೆ ಇದೇ ಒಂದು
1: ದಾರಿ
2: ತೋರಿಸೋದು. ಸೊ ಈ ಗಾಂಜಾಗೆ ಯಾರು ಹೋಗ್ತಾರೆ? ಫಸ್ಟ್ ಸಿಗರೇಟ್ ಸೇದಿರ್ಬೇಕು ಅವರು. ಸೊ ಸಿಗರೇಟ್ ಯಾರು ತೋರಿಸ್ಕೊಡ್ತಾರೆ? ಯೂಶಲಿ ನಮ್ಮ ಕಾಮನ್ ಇಂಟರ್ಪ್ರಿಟೇಷನ್ ಅಥವಾ ಮಿಸ್ ಇಂಟರ್ಪ್ರಿಟೇಷನ್ ಏನು ನಮ್ಮ ಜನರಲ್ ಪಬ್ಲಿಕ್ ಅಲ್ಲಿ ಅಂದ್ರೆ, ಯಾರೋ ನಿಮ್ಮ ಮನೆ ಇದ್ರೆ ಅಥವಾ ಇನ್ಸ್ಟಿಟ್ಯೂಟ್ ಏನಾದ್ರೆ ರೋಡ್ ಕಾರ್ನರ್ ಅಲ್ಲಿ ಒಬ್ಬ ಇರ್ತಾನೆ, ಅವನ್ ಬಂದು ಕೊಡ್ತಾನೆ. ಆದ್ರೆ ನೀವೇ ನೋಡಿರ್ತೀರ ನಿಮ್ಮ ಲೈಫ್ ಅಲ್ಲಿ ಫಾರ್ ಎನಿ ಪರ್ಸನ್ ಟು ಸ್ಮೋಕ್ ಆರ್ ಇವನ್ ಟು ಡ್ರಿಂಕ್ ಆಲ್ಕೋಹಾಲ್, ಮದ್ಯಪಾನನೇ ಮಾಡ್ಬೇಕಾದ್ರು ಯಾರೋ ಗೊತ್ತಿರೋರೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು
1: ಖಂಡಿತ.
2: ಸೊ ಇದ್ರಲ್ಲೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಗೆಟ್ ಟುಗೆದರ್ಸ್ ಪಾರ್ಟಿ ಎಲ್ಲ ಆದಾಗ 10 ಜನರಲ್ಲಿ ಒಬ್ರು ಈ ತರ ನೋಡಿ ಇವತ್ತು ಈ ರೀತಿ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಮುಂಚೆ ಕಡಿಮೆ ಇದ್ದಿದ್ದು ಈಗ ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋ ಆಗ್ತಾ ಇದೆ. ಸೊ ಇದನ್ನ ತಗೊಂಡ್ರೆ ಏನು ಆಗೋದಿಲ್ಲ. ಪ್ಲಸ್ ಇನ್ನೂ ಒಂದು ಏನು ಇದಂದ್ರೆ, ಇದನ್ನ ತಗೊಂಡ್ರೆ ಕ್ಯಾನ್ಸರ್ ಹೋಗುತ್ತೆ, ನೀವು ಇದನ್ನ ಸೇದ್ಬಹುದು. ಸೊ ನಾವ್ ಎಷ್ಟೊಂದ್ ಜನ ಅರೆಸ್ಟ್ ಮಾಡಿದಾಗ
1: ಮಿಸ್ಗೈಡ್ ಮಾಡೋ,
2: ಸರಿ ಇದನ್ನ ತಗೊಂಡ್ ಇದರಿಂದ ಕ್ಯಾನ್ಸರ್ ಹೋಗುತ್ತಂತೆ, ಬಟ್ ಎಲ್ಲೂ ಬರ್ದಿಲ್ಲ ಇದನ್ನ ಸೇದಿದ್ರೆ ಕ್ಯಾನ್ಸರ್ ಹೋಗುತ್ತೆ. ಈಗ ಪ್ಯಾರಾಸಿಟಮೋಲ್ ತಗೊಂಡ್ರೆ ಜ್ವರ ಆಗುತ್ತೆ ಅಂತ ಹೇಳ್ತಾರೆ, ಹಾಗಂತ ಜ್ವರ ಇಲ್ಲದೆ ಇರೋರೆಲ್ಲ ಪ್ಯಾರಾಸಿಟಮೋಲ್ ತಗೊಂಡ್
1: ಇಟ್ ಇಸ್ ನಾಟ್.
2: ಸೊ ಆ ರೀತಿ ಬೇಕಾದಷ್ಟು ಕಾರಣಗಳು, ಸ್ಪಿರಿಚುವಲ್ ರೀಸನ್ಸ್. ಪ್ಲಸ್ ಇನ್ನೊಂದ್ ಏನಂದ್ರೆ, ಇದನ್ನ ಲಾರ್ಡ್ ಶಿವ ಸ್ಮೋಕ್ ಮಾಡ್ತಾ ಇದ್ರೆ ನಾವು ಮಾಡ್ಬೇಕು, ಸುಮ್ಮನೆ ಅವರವರ ಹೇಗ್ ಬೇಕು ಆ ರೀತಿ ರೀಸನ್ಸ್ ಕಟ್ಕೊಂಡು ಅದನ್ನೇ ಡೆವಲಪ್ ಮಾಡ್ಕೊಂಡು ಬೇರೆ ಬೇರೆ ಡ್ರಗ್ಸ್ ಗೆ ಅವರು ಗ್ರೇಡ್ ಅಪ್ ಆಗ್ತಾರೆ.
1: ನೀವು ಈ ಮಾತಲ್ಲಿ ಹೇಳ್ತಾ ಇದ್ರಿ ನರ್ವ್ ಸಿಸ್ಟಮ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಈ ರೀತಿ ಒಬ್ಬ ವ್ಯಕ್ತಿಯ ದೇಹದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಸರ್?
2: ಸೊ ಈ ಡ್ರಗ್ಸ್ ಇಂದ ಯಾವುದೇ ರೀತಿಯಾದ ಪಾಸಿಟಿವ್ ಎಫೆಕ್ಟ್ಸ್ ಏನೂ ಇಲ್ಲ ನಮ್ಮ ಹ್ಯೂಮನ್ ಬಾಡಿ ಮೇಲೆ. ಸೊ ಏನೇ ಇದ್ರು ಇಟ್ಸ್ ಆಲ್ ಮಿತ್, ಎಲ್ಲ ಸುಳ್ಳು. ಇದರಿಂದ ಇಟ್ಸ್ ಆಲ್ ನೆಗೆಟಿವ್ ಎಫೆಕ್ಟ್ಸ್. ಇದು ಅಫೆಕ್ಟ್ ಮಾಡದೇ ಇರೋ ಬಾಡಿ ಪಾರ್ಟ್ಸ್ ಅಂತಾನೆ ಇಲ್ಲ, ಮೇನ್ಲಿ ಇಟ್ ಅಫೆಕ್ಟ್ಸ್ ಹಾರ್ಟ್ ಬೀಟ್, ಇಟ್ ಅಫೆಕ್ಟ್ಸ್ ದ ಲಂಗ್ಸ್, ಇಟ್ ಅಫೆಕ್ಟ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಮೇನ್ಲಿ ನಮ್ಮ ರಿಯಾಕ್ಷನ್ ಟೈಮ್, ನಮ್ಮ ಮೂಡ್, ನಮ್ಮ ಸೈಕಲಾಜಿಕಲ್ ಎಫೆಕ್ಟ್ಸ್, ಥಿಂಕಿಂಗ್ ಸ್ಪೀಡ್, ದ ವೇ ವಿ ಥಿಂಕ್. ಕೆಲವೊಂದು ಡ್ರಗ್ಸ್ ಹೇಗಿರುತ್ತೆ ಅಂದ್ರೆ, ನಮ್ಮ ಈಗ ನಾವು ಎಲ್ಲಿದ್ದೀವಿ, ಇವತ್ತು ಏನ್ ಡೇಟು, ಇವಾಗ ಏನ್ ಟೈಮ್ ಅಂದ್ರೆ ಪರ್ಸೆಪ್ಷನ್ ಆಫ್ ಟೈಮ್, ಪರ್ಸೆಪ್ಷನ್ ಆಫ್ ಪ್ಲೇಸ್, ಏನು ಗೊತ್ತಾಗಲ್ಲ ಅವ್ರಿಗೆ, ಯಾವುದೋ ಬೇರೆ ಲೋಕದಲ್ಲಿ ಇದೆ ಅನ್ನೋ ತರ ಎಫೆಕ್ಟ್ಸ್ ಕೊಡುತ್ತೆ.
1: ಅಷ್ಟೊಂದು ನಶೆ,
2: ಅಷ್ಟೊಂದು ಈಗ ನಶೆ ಅಂತ ಹೇಳಿದಾಗ ನಾನು ಅದೇ ಹೇಳ್ತೀನಿ, ನಶೆಯಲ್ಲಿ 3 ತರವಾದ ಇದೆ. ಸೊ ನಶೆ ಇಟ್ಸ್ ಅ ಕಾಮನ್ ವರ್ಡ್, ಎಲ್ಲರೂ ಅದೇ ಯೂಸ್ ಮಾಡೋದು. ಸೊ ಇದ್ರಲ್ಲಿ ಹೇಳ್ದಂಗೆ, ಒಂದು ಎನರ್ಜಿ ಬೇಕು, ಇಲ್ಲ ರಾತ್ರಿ ಎಲ್ಲ ಕೆಲವೊಂದು ಡ್ರಗ್ಸ್ ತಗೊಂಡ್ರೆ ನಿದ್ರೆ ಬರೋದಿಲ್ಲ. ಸೊ ಕೆಲವು ಸ್ಟೂಡೆಂಟ್ಸ್ ಹೇಗಾದ್ರೂ ಪ್ರೊಕ್ಯೂರ್ ಮಾಡಿ ಅದನ್ನ ರಾತ್ರಿ ಎಲ್ಲ ಓದ್ತಾ ಇರ್ತಾರೆ ಕೂತ್ಕೊಂಡು. ಸೊ ದೇ ಆರ್ ಆಲ್ಸೋ ಅಬ್ಯೂಸಿಂಗ್ ದಿಸ್ ಡ್ರಗ್ಸ್.
1: ಓದೋದಕ್ಕೆ ಸಾಧ್ಯನಾ?
2: ಅದು ಹೈ ಅಲರ್ಟ್ ಮಾಡ್ಬಿಡುತ್ತೆ, ಬಾಡಿ ವಿಲ್ ಬಿ ಇನ್ ಅಲರ್ಟ್ ಮೋಡ್. ಸೊ ಫಾರ್ 1 ಆರ್ 2 ಅವರ್ಸ್ ಆಗ್ತಾ ಇದ್ದಂಗೆ ಮತ್ತೆ ವಿಡ್ರಾಲ್ ಸಿಂಪ್ಟಮ್ಸ್, ಅವನ್ ಮತ್ತೆ ಬೇಕು ಮತ್ತೆ ಬೇಕು. ಈಗ 1 ಗ್ರಾಮ್ ತಗೊಂಡಿದ್ದೆ, ನೆಕ್ಸ್ಟ್ ಅವನಿಗೆ 2 ಗ್ರಾಮ್ ಬೇಕು, 2 ತಗೊಂಡಿದ್ದ ನೆಕ್ಸ್ಟ್ 2.5-3 ಆ ರೀತಿ. ಸೊ ಇದೆಲ್ಲ ಈಸಿಯಾಗಿ ಸಿಗೋದಿಲ್ಲ.
1: ಒಬ್ಬ ಮನುಷ್ಯನಿಗೆ ನಿದ್ದೆ ಇಷ್ಟು ಗಂಟೆ ಕಾಲ ಬೇಕು ಅಂತ ಹೇಳಿದೆ. ಸೊ ಅದು ಬಿಟ್ಟು ಬಿಟ್ಟು ಅವನು ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಓದ್ತಾನೆ ಅಂತ ತಾವ್ ಹೇಳಿದ್ರಿ, ಇದರಿಂದ ಸಮಸ್ಯೆ ಆಗೋದಿಲ್ವಾ ಅತನಿಗೆ?
2: ಡೆಫಿನೆಟ್ಲಿ ಆಗುತ್ತೆ. ಅದು ನಾನು ಹೇಳಿದಂಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂದ್ರೆ ಆ ಡ್ರಗ್ಸ್ ಹೋಗ್ತಾ ಇರಬೇಕಾದ್ರೆ ಅವನ ಬಾಡಿಯಿಂದ ಎಫೆಕ್ಟ್ಸ್ ಕಡಿಮೆ ಆಗ್ತಾ ಇದ್ರೆ ಪ್ರಪೋರ್ಷನೇಟ್ ನೆಗೆಟಿವ್ ಎಫೆಕ್ಟ್ಸ್ ಅವನ ಬಾಡಿ ಮೇಲೆ ಇರುತ್ತೆ ಅಂಡ್ ಆಲ್ಸೋ ಅವನ್ ಮೈಂಡ್. ಸೊ ಅದರಿಂದ ಅವ್ರ ಇಟ್ಸ್ ಓದಕ್ ಹೆಚ್ಚಾಗ್ತದೆ, ಅವ್ರು ಎಷ್ಟು ಚೆನ್ನಾಗಿ ಬರೀತಾರೋ ಅದು ಗೊತ್ತಿಲ್ಲ.
1: ಸೊ ಈ ವಿಚಾರವಾಗಿ ಹೇಳ್ತಾ ಇದ್ರಿ ನಶೆ, ಅದರಲ್ಲಿ 3 ವಿಧ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ಸರ್.
2: ಸೊ ಇದರಲ್ಲಿ ನಾನಾಗ್ಲೇ ಹೇಳಿದ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿ, ಈ ಸ್ಟಿಮ್ಯುಲೆಂಟ್ಸ್ ಡ್ರಗ್ ಅಂದ್ರೆ ಏನಂದ್ರೆ ಅವ್ರು ತಗೊಂಡ ತಕ್ಷಣ ಒಂದು ಎನರ್ಜಿ, ಈಗ ನೀನ್ ಹೇಳಿದ ನಾನು ಹೇಳಿದ್ನಲ್ಲ ಆ ರೀತಿ. ಇದನ್ನ ಯುವ ಜನರು ಏನ್ ಮಾಡ್ತಾ ಇದ್ರೆ ಇತ್ತೀಚೆಗೆ ಅಂದ್ರೆ ಈಗ ರೇವ್ ಪಾರ್ಟಿ ಅಂತ ನೀವು ಕೇಳಿರ್ತೀರ, ಈ ಕೆಲವೊಂದು ಪಾರ್ಟೀಸ್ ಪಬ್ಸ್ ಅಲ್ಲೆಲ್ಲ ಅಲ್ಲಿ ಈ ತರ ಸ್ಟಿಮ್ಯುಲೆಂಟ್ ಡ್ರಗ್ಸ್ ನ ಯೂಸ್ ಮಾಡೋದು ಜಾಸ್ತಿ ಆಗಿದೆ. ಸೊ ಅದರಲ್ಲಿ ಕೆಲವೊಂದು MDMA ಪಿಲ್ಸ್ ಅಂತ ಇದೆ, ಅದು ತುಂಬಾ ಕಲರ್ಫುಲ್ ಆಗಿರುತ್ತೆ, ಅದು ಯಾವುದೇ ರೀತಿ ನಿಮ್ಮ ನಾರ್ಮಲ್ ಮಾತ್ರೆಗಳು ಆ ರೀತಿ ಕಾಣಿಸೋದಿಲ್ಲ, ಅದು ಪಿಂಕ್ ರೆಡ್ ಪರ್ಪಲ್ ಬ್ರೌನ್ ಈ ತರ. ಆಮೇಲೆ ಯಾವ್ದಾದ್ರು ಪ್ಯಾಕಿಂಗ್ ನಲ್ಲಿ ಬರೋದಿಲ್ಲ, ಇಟ್ ಈಸ್ ಆಲ್ ಇಲ್ಲಿಗಲಿ ಮ್ಯಾನುಫ್ಯಾಕ್ಚರ್ಡ್. ಇದನ್ನ ಅಬ್ಯೂಸ್ ಮಾಡ್ತಾರೆ. ಈ ಪಿಲ್ ನ ತಗೊಂಡ್ರೆ ಏನ್ ಹೇಳ್ತಾರೆ ಅಂದ್ರೆ, ಇದು ಆಕ್ಚುಲಿ ಡಿಪ್ರೆಷನ್ ಪೇಷಂಟ್ಸ್ ಗೆ ಸೈಕಿಯಾಟ್ರಿಸ್ಟ್ ಅಡ್ಮಿನಿಸ್ಟರ್ ಮಾಡಬೇಕು, ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ಹೇಗ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಕೆಮಿಕಲ್ ಪ್ರೊಸೆಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ಇರೋದ್ರಿಂದ ನಾವು ಕೆಲವೊಂದು ಕೇಸಸ್ ಬುಕ್ ಮಾಡಿದೀವಿ ವೇರ್ ದೇ ಹ್ಯಾವ್ ಲರ್ನ್ ಮ್ಯಾನುಫ್ಯಾಕ್ಚರಿಂಗ್. ಇದಕ್ಕೇನೇನ್ ಬೇಕು ಕೆಮಿಕಲ್ಸ್ ಎಲ್ಲ ತರಿಸ್ಕೊಂಡು ಕೆಮಿಕಲ್ ಆಪರೇಟರ್ಸ್ ಇಟ್ಕೊಂಡು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹುಡುಗರು, ಜಸ್ಟ್ 23-25 ಅಷ್ಟಿಗೆ ಅವರೇ ಸೇಲ್ ಮಾಡಕ್ ಸ್ಟಾರ್ಟ್, ಒಂದೊಂದು ಪಿಲ್ಲಿಗೆ 1,500-2,000 ರುಪೀಸ್ ಈ ರೀತಿ. ಸೊ ಇದನ್ನ ಅವರು ಚಟ ಬೇರೆಯವ್ರನ್ನು ಕನ್ಸ್ಯೂಮರ್ ಆಗಿ ಸ್ಟಾರ್ಟ್ ಮಾಡಿದವರು ಅವರೇ ಪೆಡ್ಲರ್ ಆಗಿ ಬದಲಾದ್ರು.
1: ಯಾವ ರೀತಿ ಸೇಲ್ ಮಾಡ್ತಾರೆ ಅಂದ್ರೆ, ಡ್ರಗ್ಸ್ ನೋಡೋದಕ್ಕೆ ಹೇಗಿರುತ್ತೆ, ಯಾಕೆಂದ್ರೆ ಸಾಮಾನ್ಯವಾಗಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಡ್ರಗ್ಸ್ ಇದೆ ಅಂತ ಅಂದ್ಬಿಟ್ಟು, ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಾ, ಅದ್ ನೋಡೋದಕ್ಕೆ ಹೇಗೆ ಇರುತ್ತೆ ಸರ್?
2: ಹೌದು, ನಾನು ಆಗ್ಲೇ ಹೇಳಿದಾಗ ಇದರಲ್ಲಿ 250 ಟೈಪ್ಸ್ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಅದರಲ್ಲಿ ಕೆಲವೊಂದು ಪಿಕ್ಚರ್ಸ್ ನಾನು ಇಲ್ಲಿ ನಿಮ್ಗೆ ತಂದಿದ್ದೀನಿ ಡಿಸ್ಪ್ಲೇ ಮಾಡೋದಕ್ಕೆ. ಸೊ ಇದು ಸ್ಕ್ರೀನ್ ಅಲ್ಲಿ ಇದೆ, ಇದು ಗಾಂಜಾ ಅಂತ ಒಂದು ನೀವು ನೋಡಿರ್ತೀರಾ. ಈಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಇರೋದು ಹೈಡ್ರೋಪೋನಿಕ್ ಗಾಂಜಾ ಅಂತ ಹೇಳಿ, ಇದು ಲೇಟೆಸ್ಟ್, ಇದು ಇಂಪೋರ್ಟ್ ಮಾಡಿಸಿ ಮಾಡ್ತಾ ಇದಾರೆ ಇವಾಗ, ಇಲ್ಲಿಗಲ್ ಇಂಪೋರ್ಟ್, ಎವ್ರಿಥಿಂಗ್ ಇಸ್ ಇಲ್ಲಿಗಲ್. ಸೊ ಇದನ್ನ US ಇಂದ ತರಿಸೋದಕ್ಕೆ, ನಾರ್ಮಲ್ ಗಾಂಜಾ ಎಲ್ಲ ಏನ್ ಹೇಳ್ತಾರೆ, ಏನೋ 100 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಟ್ರು ಇಲ್ಲ ಇದು ಕೊಟ್ರು ಅಂತ, ಇದಕ್ಕೆ ಕೇವಲ 1 ಗ್ರಾಮ್ಗೆ ಇದು 3,500 ಪ್ಲಸ್ ಎಲ್ಲ ಶ್ರೀಮಂತರು ಹುಡುಗರು. ಅನ್ಫಾರ್ಚುನೇಟ್ಲಿ ಏನಂದ್ರೆ, ಈಗ ಡ್ರಗ್ ಅಡಿಕ್ಷನ್ಗೆ ಆಗಿರೋರು ಇಟ್ಸ್ ಓನ್ಲಿ ಮೋಸ್ಟ್ಲಿ ಎಜುಕೇಟೆಡ್ ಪರ್ಸನ್ಸ್. ಮುಂಚೆ ಆಗಿದ್ರೆ ಯಾರೋ ಕ್ರಿಮಿನಲ್, ಯಾರೋ ಓದಿಲ್ದೇ ಇರೋರು ಆ ತರ ಇದೆ. ಈಗ ಆಲ್ಮೋಸ್ಟ್ ನಾವು ಮಾಡ್ತಾ ಇರೋ ಕೇಸ್ ಅಲ್ಲಿ ಮೋರ್ ದನ್ 75% ಇಟ್ಸ್ ಆಲ್ ಅನ್ ಎಜುಕೇಟೆಡ್ ಪರ್ಸನ್ಸ್ ಹೂ ಆರ್ ವೆರಿ ವೆಲ್ ಕ್ವಾಲಿಫೈಡ್ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ, ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ, ಸೇಲ್ಸ್ ಫೀಲ್ಡ್ ಅಲ್ಲಿ, ಬಿಸ್ನೆಸ್ ಮೆನ್, ಅವರೆಲ್ಲ ಇನ್ವಾಲ್ವ್ ಆಗ್ತಾ ಇದಾರೆ.
1: ಸರ್ ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸತೀಶ್ ಅವರೇ, ನಿಮ್ ತಮ್ಮ ಪ್ರಶ್ನೆ ಏನು?
3: ನಮ್ ಪ್ರಶ್ನೆ ಏನಿಲ್ಲ ಮೇಡಮ್, ಇದನ್ನ ತಡೆಯೋದು ಹೇಗೆ ಅಂತ ಹೇಳುತ್ತೆ. ಸೇ ನೋ ಟು ಡ್ರಗ್ಸ್ ಅಂತಿದೆಯಲ್ಲ, ಈಗಿನ ಪೊಲಿಟಿಕಲ್ ಇದ್ರಲ್ಲಿ ಬೆಲ್ಲ ಬರೀ ಅವರೇ ಕಾಣ್ತಾರೆ, ದೊಡ್ಡ ದೊಡ್ಡವ್ರ ಮಕ್ಕಳು, ದೊಡ್ಡ ದೊಡ್ಡ ಮಿನಿಸ್ಟ್ರು ಇವರು. ಹಾಗಾಗಿ ಅದನ್ನ ತಡಿಲಿಕ್ಕೆ ಏನಾದ್ರು ಇದ್ ಮಾಡ್ಬೇಕು.
1: ಖಂಡಿತ ಖಂಡಿತ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಶಿವಮೊಗ್ಗದಿಂದ ಕರೆ ಮಾಡಿದಿರಿ ಸತೀಶ್ ಅವರೇ, ಉತ್ತರ ಕೊಡ್ತಾರೆ ರತ್ನ ಅವರು, ಕೇಳಿಸ್ಕೊಳ್ಳಿ.
2: ನಮಸ್ತೆ ಸತೀಶ್ ಅವರೇ.
3: ನಮಸ್ಕಾರ. ನಮಸ್ಕಾರ ಸರ್.
2: ಈಗ ತಡೆ ಹೇಗೆ ಅಂದ್ರೆ, ಈಗ ಎಲ್ಲರೂ ಯೂಶಲಿ ಏನಂದ್ರೆ ಯಾರು ತಡೀತಾರೆ ಅಂತ ಪ್ರಶ್ನೆ ಹೋಗುತ್ತೆ. ಸೊ ಅಫ್ಕೋರ್ಸ್ ಇದು ನಮ್ಮ ಯಾವ್ಯಾವ ಪೊಲೀಸ್ ಇಲಾಖೆ ಇದೆ, ನಮ್ಮ ಕರ್ತವ್ಯ ಕೂಡ, ನಾವು ನಮ್ಮದ್ ಮಾಡ್ತಾನೆ ಇದೀವಿ. ಬಟ್ ಈಗ ಹೇಗಿದೆ ಟ್ರೆಂಡ್ ಅಂದ್ರೆ, ಈ ಕೆಲವು ನಮ್ಮ ಇದು ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿದೆ, ಇದು ಎಲ್ಲರ ಜವಾಬ್ದಾರಿ ಆಗಿದೆ. ನೀವು ಬೇರೆಯವ್ರನ್ನ ತಡಿಬೇಕಂತ ಏನಿಲ್ಲ, ನಾವು ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಸಾಕಿದೆ. ನಾವು ಕೆಲವೊಂದು ಕೇಸಸ್ ಅಲ್ಲಿ ನೋಡಿದಾಗ, ಅವರು ನನ್ನ ಮಕ್ಕಳನ್ನ ಹಾಳು ಮಾಡ್ಬಿಟ್ರು, ಇವ್ರು ನನ್ನ ಮಕ್ಕಳನ್ನ ಹಾಳು ಮಾಡ್ಬಿಟ್ರು. ನೀವು ನಿಮ್ಮ ಮಕ್ಕಳನ್ನ ನೋಡ್ಕೊಂಡಿದ್ರೆ, ಅವರು ಅವ್ರ ಮಕ್ಕಳನ್ನ ನೋಡ್ಕೊಂಡಿದ್ರೆ, ಟು ಸರ್ಟನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಸ್ಟಾಪ್ ದಿಸ್. ಪ್ಲಸ್ ಇನ್ನೊಂದೇನು ಅಂದ್ರೆ, ನಾವು ನೋಡಿರೋ ಪ್ರಕಾರ ಲಾಸ್ಟ್ 10-11 ಇಯರ್ಸ್ ಇಂದ ಡಿಪಾರ್ಟ್ಮೆಂಟ್ ಅಲ್ಲಿ ಅಕ್ಯೂಸ್ಡ್ ಪರ್ಸನ್ಸ್ ಅಂದ್ರೆ ಆರೋಪಿಗಳು ಏನೇನಿದ್ದಾರೆ, ಎಲ್ಲರೂ 18-24-25 ಇಯರ್ಸ್ ನವರು. ಅವರು ಅವರು ಪೇರೆಂಟ್ಸ್ ತಂದೆ ತಾಯಿಗಳ ಜೊತೆ ಇಲ್ಲ, ಅಥವಾ ತಂದೆ ತಾಯಿಯರ ಡೈವೋರ್ಸ್ ಆಗಿದೆ, ಅಥವಾ ಅವ್ರ ಮನೇಲಿ ಹೆಚ್ಚು ಜಗಳ ಇರೋದ್ರಿಂದ ಇವ್ರು ಸಪರೇಟ್ ಆಗಿದ್ದಾರೆ, ಇಲ್ಲ ಯಾವ್ದೋ ಬೋರ್ಡಿಂಗ್ ಸ್ಕೂಲ್ ಕಳ್ಸಿದ್ದಾರೆ. ಇಂಥ ವ್ಯಕ್ತಿಗಳೇ ಇದಕ್ಕೆ ಅಡಿಕ್ಟ್ ಆಗ್ತಾ ಇದಾರೆ. ಯಾಕಂದ್ರೆ ಅವರು ಏನೋ ಡಿಪ್ರೆಷನ್ ಆ ಟೈಮಲ್ಲಿ ಕರೆಕ್ಟ್ ಆಗಿ ಯಾರು ಹೇಳಿರ್ತಾರೆ, ತಗೋ ಇದನ್ನ ಸೇದು ಅಥವಾ ಇದನ್ನ ಕನ್ಸ್ಯೂಮ್ ಮಾಡು, ರಿಲೀಫ್ ಆಗುತ್ತೆ. ಸೊ ಆ ರೀತಿ ಅಡಿಕ್ಟ್. ಸೊ ನಾವು ನೋಡಿ, ಯಾಕಂದ್ರೆ ನಾವು ಡೈಲಿ ಬೇಸಿಸ್ ಅಲ್ಲಿ ನೋಡ್ತಾ ಇರ್ತೀವಿ, 75-80% ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಲವ್ ಏನ್ ಹೇಳ್ತಾರೆ, ಕುಟುಂಬದಿಂದ ಎಲ್ಲ ಕ್ಲೋಸ್ ಬಾಂಡಿಂಗ್ ಇರಬೇಕು. ಸೊ ನಿಮ್ಮ ಕ್ವಶನ್ ಬರ್ಬೇಕಂದ್ರೆ ಹೇಗೆ ತಡೆಯೋದು ಅಂದ್ರೆ, ಇದು ಎಲ್ಲರ ಕರ್ತವ್ಯ.
1: ಹೌದು, ಖಂಡಿತ.
2: ನಿಮಗೆ ಈಗ ಏನೇನು ನಾವು ಮೆಸೇಜ್ ಪಾಸ್ ಮಾಡ್ತಾ ಇದೀವಿ, ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ. ಸೊ ಎಲ್ಲರಿಗೂ ಗೊತ್ತಿದೆ, ಬೇರೆಯವ್ರಿಗೆ ಹೇಳಬೇಕು ಈ ರೀತಿ ಇದೆ, ಈ ರೀತಿ ಯಾವ ರೀತಿ ಇರಬೇಕು, ಏನ್ ಮಾಡಬಾರ್ದು, ಯಾವ ರೀತಿ ಒಬ್ಬ ಇಂಡಿವಿಜುವಲ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ. ಸೊ ಇದು ಎಲ್ಲರ ಕರ್ತವ್ಯ ಅಂತ ನನ್ನ ಅನಿಸಿಕೆ, ಅಪಾರ್ಟ್ ಫ್ರಮ್ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಗಳು ಏನೇನು ಕೆಲಸ ಮಾಡ್ತಾ ಇದೆ. ಪ್ಲಸ್ ನಾವು ಕೇಸಸ್ ಮಾಡೋದ್ರಲ್ಲದೇನೆ ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್, ಜಾಗೃತಿ ಕಾರ್ಯಕ್ರಮ ಹೇಗೆ ಇದು ಮಾಡ್ತಾ ಇದೀವಿ, ಇದೇ ರೀತಿ ನಾವು ಶಾಲಾ ಕಾಲೇಜುಗಳಲ್ಲಿ ಕೂಡ ಇದನ್ನ ಮೆಸೇಜ್ ನ ಪಾಸ್ ಮಾಡ್ತಾ ಇದೀವಿ ಥ್ರೂ ವೇರಿಯಸ್ ಆರ್ಗನೈಸೇಷನ್.
1: ಯಾವ ರೀತಿ ಮಾಡ್ತೀರಿ ಸರ್?
2: ಈಗ ನಾವು ಕೆಲವೊಂದು ಕಾಲೇಜುಗಳು ಹಾಗೂ ಸ್ಕೂಲ್ಗಳಲ್ಲಿ ಅಪ್ರಾಪ್ರಿಯೇಟ್ ಏಜ್ ಅವ್ರಿಗೆ ಹೇಳಿ ತಿಳಿ ಹೇಳ್ತೀವಿ, ಏನ್ ಮಾಡ್ಬೇಕು ನೀವು, ಏನ್ ಮಾಡಬಾರ್ದು, ನೀವು ನೆಕ್ಸ್ಟ್ ಕಾಲೇಜ್ ಹೋಗ್ತೀರಾ, ನೆಕ್ಸ್ಟ್ ಡಿಗ್ರಿಗೆ ಹೋಗ್ತೀರಾ, ಅವ್ರಿಗೆ ಒಂದು ಪ್ರೆಸೆಂಟೇಶನ್ ತೋರಿಸಿ ಈ ತರ ಇರುತ್ತೆ, ನೀವು ಇದರಿಂದ ದೂರ ಇರಬೇಕು. ಪ್ಲಸ್ ನಾವೆಲ್ಲ ವಿ ಆಲ್ಸೋ ಗಿವ್ ಮೆಟೀರಿಯಲ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಕ್ಸೈಸ್ ಅವರು ಕೂಡ NDPS ಆಕ್ಟ್ ಅಲ್ಲಿ ಎಂಪವರ್ ಆಗಿದ್ದಾರೆ. ಪ್ಲಸ್ ಆಲ್ಸೋ ಇದು ನಮ್ಮ KSLSA ಅಂತ ಇದೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಅವರು ಕೂಡ ರೆಗ್ಯುಲರ್ ಆಗಿ ಎಲ್ಲ ಕಾಲೇಜಲ್ಲಿ ಆಲ್ ಓವರ್ ಕರ್ನಾಟಕ ಮೆಸೇಜ್ ಪಾಸ್ ಆಗ್ತಾ ಇದೆ. ಪ್ಲಸ್ ಆಲ್ಸೋ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಈಗ ಕಾಲೇಜಸ್ ಅಲ್ಲೂ ಕೂಡ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳಿ ಇಂಡಕ್ಷನ್ ಪ್ರೋಗ್ರಾಮ್ ನಲ್ಲಿ ಅವರು ಕೂಡ ಹೇಳ್ತಾ ಇದಾರೆ. ಸೊ ಮೆಸೇಜ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ಅದು ಇನ್ನೂ ಹೋಗ್ತಾನೆ ಇರಬೇಕು ಇದು, ಬಿಕಾಸ್ ಪಾಪ್ಯುಲೇಷನ್ ಗ್ರೋ ಆಗ್ತಾ ಇರುತ್ತೆ. ಸೊ ಮೆಸೇಜ್ ಶುಡ್ ಪಾಸ್ ರೆಗ್ಯುಲರ್ಲಿ.
1: ಓಕೆ, ನೀವು ಶಾಲಾ ಕಾಲೇಜ್ಗೆ ಹೋಗಿ ಹೇಳ್ತೀರಿ, ಆದ್ರೆ ಟೀಚರ್ಸ್ ಕೂಡ ಹೇಳಿದ್ರೆ ಬಹಳ ಇದು ಉಪಯುಕ್ತವಾಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ತಾವು?
2: ಕರೆಕ್ಟ್ ಮೇಡಮ್, ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಮನೆಯಲ್ಲಿ ಒಂದ್ಸಲ ಸ್ಕೂಲ್ಗೆ ಹೋದ್ಮೇಲೆ ಅಥವಾ ಕಾಲೇಜ್ಗೆ ಹೋದ್ಮೇಲೆ ನೆಕ್ಸ್ಟ್ 8 hours ಸೊ ಸ್ಕೂಲ್ ನಲ್ಲಿ ಟೀಚರ್ಸ್ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಇನ್ ಕೇಸ್ ಅವರೇನಾದ್ರೂ ಬಿಹೇವಿಯರಲ್ ಚೇಂಜಸ್, ಅವನ ಸ್ವಭಾವದಲ್ಲಿ ಏನಾದ್ರು ಚೇಂಜಸ್ ಏನಾದ್ರು ಗೊತ್ತಾದ್ರೆ ದೇ ಹ್ಯಾವ್ ಟು ಇನ್ಫಾರ್ಮ್ ಪೇರೆಂಟ್ಸ್. ಈಗ ಏನಂದ್ರೆ ಈ ಸಲ 2023 ಒಂದು ಸ್ಲೋಗನ್ ಇದೆ, ಸ್ಟಾಪ್ ಸ್ಟಿಗ್ಮಾ. ಅಂದ್ರೆ ಸ್ಟಿಗ್ಮಾ ಅಂದ್ರೆ ಏನೊಂದು, ಇವನ್ ಡ್ರಗ್ಸ್ ತಗೊಳ್ತಾ ಇದ್ದಾನ, ಛೇ ಇವನ್ನ ಮಾತಾಡ್ಸೋ, ಇವನ್ನ ದೂರ ಇಡಬೇಕು, ಇವನು ಕೆಟ್ಟವನು, ಆತರ ಅಪ್ರೋಚ್ ಇಸ್ ನಾಟ್ ಅಡ್ವೈಸ್ ಫಾರ್ ಯಂಗ್ಸ್ಟರ್ಸ್. ಇಟ್ ಶುಡ್ ಬಿ ಟ್ರೀಟೆಡ್, ಅವರ ಪೇರೆಂಟ್ಸ್ ಕೇಳಿ, ಸರಿಯಾದ ಡಾಕ್ಟರ್ ತೋರಿಸಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಇದಕ್ಕೂ ಇದೇ ಕಾರಣಕ್ಕೆ ಯಾರಾದರೂ ಕನ್ಸ್ಯೂಮರ್ ಅಂತ ಇದ್ರೆ, ನಮ್ಮ NDPS ಆಕ್ಟ್ ಏನ್ ಹೇಳಿದ್ರೆ, ನಮ್ಮ ಕಾನೂನಲ್ಲಿ ಇಟ್ ಇಸ್ ಎ ವೆರಿ ಸ್ಟ್ರಿಕ್ಟ್ ಆಕ್ಟ್, ಸ್ಪೆಷಲ್ ಆಕ್ಟ್ ಅಂತ ಹೇಳಿ, ಇದರಲ್ಲಿ ಯಾರಾದರೂ ವಿಕ್ಟಿಮ್ಗೆ 64A ಸೆಕ್ಷನ್ ಅಲ್ಲಿ ಇಮ್ಯುನಿಟಿ ಕೂಡ ಸಿಗುತ್ತೆ. ಯಾರಾದರೂ ವಿಕ್ಟಿಮ್ ಆಗಿದ್ರೆ ದೇ ಕ್ಯಾನ್ ಟೇಕ್ ಇಮ್ಯುನಿಟಿ ಫ್ರಮ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾರೆ. ಅವನು ರಿಜಿಸ್ಟರ್ಡ್ ರಿಹಾಬಿಲಿಟೇಷನ್ ಸೆಂಟರ್ಸ್ ಯಾವ್ದಾದ್ರು ನೋಡಿ ಅದಕ್ಕೆ ಹೋಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ಜಸ್ಟ್ ಅಡ್ಮಿನಿಸ್ಟರ್ ಮಾಡಿಬಿಟ್ಟು ಅರ್ಧ ಕಂಪ್ಲೀಟ್ ಮಾಡಿದ್ರೆ ಇಲ್ಲ, ಇಫ್ ಹಿ ಕಂಪ್ಲೀಟ್ಸ್ ದ ಎಂಟೈರ್ ಟ್ರೀಟ್ಮೆಂಟ್ ಅಂಡ್ ಪ್ರೊಡ್ಯೂಸರ್ ದ ಸರ್ಟಿಫಿಕೇಟ್ ಬಿಫೋರ್ ದಿ ಆನರಬಲ್ ಕೋರ್ಟ್, ಆಗ ಅವನಿಗೆ ಟೋಟಲ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇಂದ ಇಮ್ಯುನಿಟಿ ಸಿಗುತ್ತೆ. ಆ ಪ್ರೊವಿಷನ್ ಕೂಡ ಇದೆ.
1: ಓಕೆ ಸರ್, ಇನ್ನೊಂದು ಕರೆ ಇದೆ ನೋಡೋಣ. ನಮಸ್ತೆ, ಅನಿಲ್ ಕುಮಾರ್ ಅವರೇ. ಹಲೋ
4: ಮೇಡಮ್, ನಮಸ್ತೆ.
1: ನಮಸ್ತೆ, ಕೇಳಿ ಸರ್.
4: ಹುಡ್ಕ ಅಂತ ಏನೋ ಬರುತ್ತೆ, ಅದು ಒಂದ್ ಪೈಪ್ ಇಂದ ಏನೋ ಹೊಗೆ ಎಲ್ಲ ಬರುತ್ತೆ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಟಿವಿಲೆಲ್ಲ ನೋಡಿರೋದು. ಹಂಗಂದ್ರೆ ಏನು ಅಂತ ಕೇಳ್ಬೇಕು. ಮತ್ತೆ ಸೂಟ್ ಅಂದ್ರೆ ಏನ್ ಮೇಡಮ್, ಮಾರ್ನಿಂಗ್ ಸೂಟ್ ಅದು ಇದು ಅಂತ ಇರ್ತಾರೆ ಅಂದ್ರೆ ಅದೇನು ಅಂತ
1: ಕೇಳ್ಬೇಕಾಯ್ತು. ರತನ್ ಅವ್ರ ಉತ್ತರ ಕೊಡ್ತೀರಾ?
2: ನಮಸ್ಕಾರ. ಸೂಟ್ ಅಂತ ಹೇಳಿದ್ರ ಅವರು?
1: ಹೌದು,
2: ಸೂಟ್ ಅಂತ ಯಾವ್ದು ಇಲ್ಲ, ಅವರು ಏನು ಹೊಗೆ ಬರ್ತಾ ಇದೆ ಅಂತ ಅದು
1: ಗಾಂಜಾ ಅಥವಾ
2: ಗಾಂಜಾ, ಅದನ್ನ ಸೇದೋದಕ್ಕೇನೆ ಅವರು ಒಂದು ಬಾಟಲ್ ನಲ್ಲಿ ಒಂದು ಸಪರೇಟ್ ಆಗಿ ಹೋಲ್ ಮಾಡಿ ಸೇತಾರೆ, ಅದನ್ನ ಬಾಂಗ್ ಅಂತ ಕರೀತಾರೆ. ಸೊ ಗಾಂಜಾ ನೀವು ರೆಗ್ಯುಲರ್ ನೋಡೋದು, ಅದನ್ನ ಒಂದು ರೋಲಿಂಗ್ ಪೇಪರ್ ಅಂತ ಸಿಗುತ್ತೆ, ಅದರಲ್ಲಿ ಮಧ್ಯ ಮಿಕ್ಸ್ ಮಾಡಿ ಅದನ್ನ ಸೇತಾರೆ. ಇದೇ ಬಾಂಗ್ ಅಂದ್ಬಿಟ್ಟು ಅದ್ರಲ್ಲಿ ನೀರು ಹಾಕಿ ಅದನ್ನ ಬಾಯ್ಲ್ ಮಾಡಿ ಆ ವೇಪರ್ಸ್ ತಗೊಳ್ತಾರೆ. ಗಾಂಜಾನ ಇನ್ಹೇ ಕನ್ಸ್ಯೂಮ್ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ, ಅದರಲ್ಲಿ ಇದು ಒಂದು. ಅದನ್ನ ತಗೊಂಡ ತಕ್ಷಣ ಇಂಟೆನ್ಸ್ ಹೈ. ಈಗ ಗಾಂಜಾ ಏನಂದ್ರೆ ಅದು ಸ್ಲೋ ಆಗಿ ಗ್ರಾಜುವಲ್ ಆಗಿ ನಶೆ ಏರ್ತಾ ಇರುತ್ತೆ. ಇದು ಏನಂದ್ರೆ ಅವ್ರು ಇಂಟೆನ್ಸ್ ಬಂದ್ಬಿಟ್ಟು ಅದರಲ್ಲೇ ವೇರಿಯೇಷನ್ಸ್, ಜಸ್ಟ್ ಲೈಕ್ ಹೇಗೆ ಅಂದ್ರೆ ಈಗ ಬೆವರೇಜಸ್, ಆಲ್ಕೋಹಾಲಿಕ್ ಬೆವರೇಜಸ್ ಅಲ್ಲಿ ಬೇರೆ ಬೇರೆ ಯಾವ ರೀತಿ ಸ್ಟ್ರೆಂತ್ ಇರುತ್ತೆ ಅದೇ ರೀತಿ ಇದು ಕೂಡ.
1: ತಗೊಳ್ಳೋದ್ರಿಂದ ಏನಾಗುತ್ತೆ, ಹೇಗೆ ಯಾಕೆ ತಗೊಳ್ಬಾರ್ದು, ಅದನ್ನ ಮೋಸ್ಟ್ಲಿ ಅವ್ರ ಪ್ರಶ್ನೆ ಕೇಳಿರ್ತಾರೆ.
2: ತಗೊಳ್ಬಾರ್ದು ಅಂತ ಯಾಕೆ ಅಂದ್ರೆ, ಈಗ ಮೊದಲು ತಗೊಂಡಾಗ ನಿಮ್ಗೆ ಚೆನ್ನಾಗ್ ಅನ್ನಿಸ್ಬಹುದು, ಈಗ ಎರಡನೇ ಸಲ ತು ಇನ್ನೂ ಚೆನ್ನಾಗ್ ಅನ್ಸ್ಬಹುದು, ಆದ್ರೆ ಇದೇ ಹೋಗ್ತಾ ಹೋಗ್ತಾ ಹಿ ಬಿಕಮ್ಸ್ ಅ ಸೈಕಿಯಾಟ್ರಿಕ್ ಪೇಷಂಟ್. ಅಂದ್ರೆ ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ, ಓದ್ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ. ನೀವು ಕೆಲಸದಲ್ಲಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಈಗೆಲ್ಲ ಕೆಲಸದಿಂದ ತೆಗೆದಾಕ್ಬಹುದು. ಪ್ಲಸ್ ಈಗ ಝೀರೋ ಟಾಲರೆನ್ಸ್ ಕೂಡ ಇರುತ್ತೆ ಕೆಲವೊಂದು ಕಂಪನೀಸ್ ಅಲ್ಲಿ. ಇಫ್ ಯು ಆರ್ ಎ ಡ್ರಗ್ ಅಡಿಕ್ಟ್, ನಾನು ಆಗ್ಲೇ ಹೇಳಿದಾಗ ತಗೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಕೂಡ ಇರುತ್ತೆ, ಪೊಲೀಸ್ ಕೇಸಲ್ಲಿ ಸಿಕ್ಕಾಕೊಳ್ಬಹುದು. ಇದು ಯಾವ್ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ.
1: ಇನ್ನೊಂದು ಕರೆ ಇದೆ ನೋಡೋಣ, ನಂತರದಲ್ಲಿ ಮಾತನಾಡೋಣ. ನಮಸ್ತೆ ವೀರಭದ್ರಯ್ಯ ಅವರೇ. ಹಲೋ.
5: ಹಲೋ, ನಮಸ್ತೆ.
1: ನಮಸ್ತೆ ಸರ್, ಕೇಳಿ, ತಮ್ಮ ಪ್ರಶ್ನೆ ಏನಿದೆ?
5: ನಮಸ್ತೆ, ವಿರಾಜ್ ಪೇಟೆ ವೀರಭದ್ರಯ್ಯ ಬಿಡದಿಯಿಂದ. ಮೇಡಮ್
1: ಹೇಳಿ ಸರ್.
5: ನಮಸ್ಕಾರ ಸರ್.
2: ನಮಸ್ಕಾರ ವೀರಭದ್ರಯ್ಯ.
5: ನಾವು ಹೇಳೋದೇನಂದ್ರೆ 15-25 ಈ ತರ ಅಭ್ಯಾಸಕ್ಕೆ ಅವ್ರ ಶುರು ಆಗ್ತಾರೆ. ಮತ್ತೆ ಈ ಬೇಕರಿಗಳು ಈ ಸುತ್ತಮುತ್ತ ಎಲ್ಲ ಸ್ಕೂಲ್ ಹತ್ರಗಳು ಇರುತ್ತೆ, ಬೇಕರಿಗಳ ಹತ್ರ ಹುಡುಗರನ್ನ ನಿಲ್ಸ್ಕೊಂಡು ಈ ತರ ಎಲ್ಲ ಅಭ್ಯಾಸಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವ ಕ್ರಮ ಇದೆ? ಮತ್ತೆ ಈ ಮಕ್ಕಳಿಗೆ ಕಷ್ಟ ಸುಖ ಏನು ಗೊತ್ತಿರಲ್ಲ ಇವಕ್ಕೆ.
2: ಹೌದು
5: ಹೌದು, ಸೋಲು ಗೆಲುವು ಗೊತ್ತಿರಲ್ಲ, ಕಷ್ಟ ಸುಖ ಗೊತ್ತಿರಲ್ಲ, ಯಾವ್ದು ಗೊತ್ತಿರಲ್ಲ. ಅಂತ ಮಕ್ಕಳು ಇಂತ ಬಲೆಗ್ ಬಿದ್ದು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅವ್ರಿಗತ್ರ ದೊಡ್ಡವ್ರ ಕಳ್ಸೋದು, ಏ ಅಲ್ಲೋಗೋ ಇಲ್ಲೋಗೋ ಅಂತ ಹೇಳಿ ತಗೊಂಬರೋದು, ಹಂಗೆ ಅದು ಅಭ್ಯಾಸ ಆಗ್ತಾ ಇರುತ್ತೆ. ಈ ಸುತ್ತಮುತ್ತ ಈ ಶಾಲಾ ಕಾಲೇಜು ಮತ್ತೆ ಈ ಇದ್ರಲ್ಲಿ ಯಾವ ಕ್ರಮ ತಗೊಂತೀರ ಸರ್ ತಾವು?
1: ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು ಅಂತ ಹೇಳಿ ಅನ್ಸ್ತಾ ಇದೆ.
2: ಹೌದು, ಈಗ ಆಲ್ರೆಡಿ ನೀವು ನೋಡಿರ್ತೀರಾ ಎಲ್ಲಾ ಸ್ಕೂಲ್ ಕಾಲೇಜ್ ಹತ್ರ ವಿದಿನ್ 100 meters ಯಾವುದೇ ರೀತಿ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಸೊ ಇದ್ರೆ ಇಟ್ ಈಸ್ ಆಲ್ರೆಡಿ ಆನ್ ಅಫೆನ್ಸ್, ಅದು ಶಿಕ್ಷಾರ್ಹ ಅಪರಾಧ. ಸೊ ಅದರಲ್ಲಿ ನಾನಾಗ್ಲೇ ಹೇಳ್ದಾಗೆ ಯಾವ ಸಿಗರೇಟ್ ಇಂದಾನೆ ಗಾಂಜಾಗೆ ಒಂದು ನೆಕ್ಸ್ಟ್ ಗ್ರೇಡ್ ಅಂತ. ಸೊ ಎಲ್ಲ ನಾವು ನಮ್ಮ ಆಫೀಸ್ ಬಂದು ಕೇವಲ ಬೆಂಗಳೂರಲ್ಲಿ ಇರೋದು, ಬಟ್ ನಾವು ಎಲ್ಲೇ ಈ ತರ ಮಾಹಿತಿ ಬಂದಲ್ಲಿ ನಾವು ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ ಗೆ ನಾವು ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ. ಸೊ ಇಂತರ ಏನಾದ್ರು ಮಾಹಿತಿ ಬಂದು ಈ ಕಾರ್ನರ್ ಅಲ್ಲಿ ಯಾರಾದ್ರು ಗಾಂಜಾ ಮಾರ್ತಾ ಇದಾರೆ ಮತ್ತೆ ಬೇರೊಂದು ಡ್ರಗ್ಸ್ ಮಾರ್ತಾ ಇದಾರೆ ಅಂತ ಹೇಳಿ ನಾವು ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ. ಅಥವಾ ಅವ್ರಿಗೆ ಗೊತ್ತಾದ್ರೂ ನಿಮ್ಮ ಏರಿಯಾದಲ್ಲಿ ನೀವು ಹೇಳೋ ಪ್ರಕಾರ ಯಾವ್ದಾದ್ರು ಆ ತರ ಏರಿಯಾಸ್ ಇದ್ರೆ, ಬೇಕರಿ ಇದೆ ಅಂತ ಹೇಳಿದ್ರಿ, ಸೊ ಯು ಕ್ಯಾನ್ ಇನ್ಫಾರ್ಮ್, ನೀವು ತಮ್ಮ ಜೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ನೀವು ಕಂಪ್ಲೇಂಟ್ ನ ಕೊಡಬಹುದು. ಅವ್ರು ಬಂದು ಅಲ್ಲಿ ರೆಗ್ಯುಲರ್ ಆಗಿ ಬೀಟ್ನೋ ಅಥವಾ ಅಲ್ಲಿ ಸ್ಕೂಲ್ ಹತ್ರ ಇದೆ ಅಂತ ಕೂಡ ಹೇಳ್ತಾ ಇದೀರಾ, ಅದನ್ನ ಅವರು ಅಪ್ರೋಪ್ರಿಯೇಟ್ ಆಕ್ಷನ್ ಅವರು ತಗೊಳ್ತಾರೆ.
1: ಓಕೆ, ಬಹಳ ಒಳ್ಳೆ ಪ್ರಶ್ನೆಯನ್ನು ಅವರು ಕೇಳಿದ್ರು, ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ನಾನು ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ದಿನ ಬೆಳಗಾದ್ರೂ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ ಜೂನ್ 26 ಇದರೆಲ್ಲ ಮುಕ್ತ, ಅಂದ್ರೆ ಮಾದಕ ದ್ರವ್ಯದ ಮುಕ್ತ ಅಭಿಯಾನ ನಡೀತು ಸರ್. ಆದ್ರೂ ಕೂಡ ನಮ್ಮಲ್ಲಿ 1,000 crore ಟರ್ನ್ ಓವರ್ ಇದೆ ಡ್ರಗ್ಸ್ ಇಂದ. ಇದ್ರ ಬಗ್ಗೆ ಏನ್ ಹೇಳ್ತೀರಿ
2: ಮೇಡಮ್? ಈಗ ಡ್ರಗ್ಸ್ ಅಥವಾ ನಾವು ಎಲ್ಲರಿಗೂ ಡ್ರಗ್ಸ್ ಅಂದ ತಕ್ಷಣ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ನನಗೆ ಏನು ಎಫೆಕ್ಟ್, ಡ್ರಗ್ಸ್ ತಗೊಂಡಿದ್ದಾನೆ ಯಾರು, ಇಂಜೆಕ್ಷನ್ ತಗೊಂಡು ಎಲ್ಲೋ ಕೂತಿದ್ದಾನೆ, ಇಲ್ಲ ಗಾಂಜಾ ಸೇದಿದ್ದಾನೆ ಎಲ್ಲೋ, ಒಂದು ಪರ್ಸನ್ ಇಸ್ ಕೂತಿದೆ ಅಂತ. ಇದು ಒಂದು ಗ್ರಾಸ್ ರೂಟ್ ಲೆವೆಲ್ ಎಫೆಕ್ಟ್. ಇದ್ರ ಹೈ ಲೆವೆಲ್ ಹೇಗಿದೆ ಅಂದ್ರೆ, ಹೈ ಲೆವೆಲ್ ವ್ಯೂ, ಗ್ಲೋಬಲ್ ವ್ಯೂ, ಈ ಡ್ರಗ್ ಟ್ರಾಫಿಕಿಂಗ್ ಇಂದ ಆಗೋ ಇಟ್ಸ್ ಅ ಮೋಸ್ಟ್ ಪ್ರಾಫಿಟಬಲ್ ಇಲ್ಲಿಗಲ್ ಆರ್ಗನೈಸ್ಡ್ ನೆಟ್ವರ್ಕ್ ಇದು.
1: ಮಾತನಾಡೋಣ, ಇನ್ನೊಂದು ಕರೆ ಇದೆ. ನಮಸ್ತೆ ಶಿವಲೀಲಾ ಅವರೇ. ಹಲೋ.
6: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ, ಕೇಳಿ, ತಮ್ಮ ಪ್ರಶ್ನೆ ಏನಿದೆ?
6: ಈಗ ನಾವು ಎಲ್ಲೇ ಬಸ್ ಸ್ಟಾಪ್ ಅಲ್ಲಿ ನಿಲ್ತೀವಲ್ಲ, ಅಲ್ಲೆಲ್ಲ ಸ್ಮೋಕಿಂಗ್ ಮಾಡ್ತಾರೆ, ಅದು ಒಂದು ಡ್ರಗ್ಸ್ ಅನ್ನು ವಾಸನೆ, ಅದೆಲ್ಲ ನಮ್ಗೆ ಪ್ರವೇಗ ಆದರು ನಿಂತಿರ್ತಾರೆ ಎಲ್ಲ ಅಲ್ಲಿ ಬಂದು ಸ್ಮೋಕಿಂಗ್ ಮಾಡೋದು, ಎಲ್ಲಿ ಬೇಕಲ್ಲಿ ಹೋಟೆಲ್ ಮುಂದೆ ಇದನ್ನ ಜನರ ಇದ್ದಲ್ಲಿ, ಆಮೇಲೆ ಎಲ್ಲಿ ಬೇಕಲ್ಲಿ ಇದನ್ನ ತೆಗೆದು ಬಿಡ್ತಾರೆ, ಇದನ್ನ ಶಾಪಿಂಗ್ ಇದರದ್ದು ಹೆಂಡದ್ದು ಇದೆಲ್ಲ ಶಾಪಿಂಗ್ ತೆಗಿತಾರಲ್ಲ, ನಮ್ಗೆ ತೆಗಿಬಾರ್ದು. ಒಂದು ಕಡೆ ದೇವಸ್ಥಾನ ಪಕ್ಕದಲ್ಲಿ, ಆಮೇಲೆ ಜನರು ನಮ್ಮ ಮಕ್ಕಳಿಗೆ ಇದೆಲ್ಲ ನೋಡ್ತಾರೆ ಅದನ್ನ, ಅದರಿಂದ ಸಮಸ್ಯೆ ಅನಿಸುತ್ತೆ ನಿಮಗೆ. ಇದನ್ನ ಇದನ್ ಮಾಡ್ಬೇಕು ಶಾಪ್ನಲ್ಲಿ, ಇದ್ ಸ್ಮೋಕಿಂಗ್ ಮಾಡಲ್ಲಿ ಕೊಡಬಾರ್ದು ಅವ್ರಿಗೆ, ಅದನ್ನ ಅವ್ರು ಬಂದ್ ಮಾಡ್ಬೇಕು. ಬರೇ ಟೀ ಕೊಡ್ಲಿ ಇಲ್ಲ, ಇದು ನಮ್ಗೆ ಇನ್ನೊಬ್ರು ತೊಂದರೆ ಅಂತ ಮಾಡಬಾರ್ದು, ನಮ್ದು ಆಸೆ ಇದನ್ನ ಬಂದ್ ಮಾಡ್ಬೇಕಂತ.
1: ಓಕೆ ಓಕೆ, ಹೇಗೆ ತಡಿಬೇಕು ಅಂತ ಹೇಳಿ ಅದನ್ನೆಲ್ಲ ಬಂದ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದಾರೆ.
2: ಅದೇ ಅವರು ಸ್ಮೋಕಿಂಗ್,
1: ಹೌದು,
2: ಅದರಿಂದ ಸ್ಟಾರ್ಟ್ ಆಗುತ್ತೆ. ಅದೇ 100 meters ಇಂದ ದೂರ ಇರಬೇಕು. ಆದ್ರೂ ಕೂಡ ಹೇಳಿದಾಗೆ ಫ್ಯಾಮಿಲಿ ಇಸ್ ವಿಲ್ ಬಿ ರೆಸ್ಪಾನ್ಸಿಬಲ್, ಅವರ ಮಕ್ಕಳನ್ನ ನೋಡ್ಕೊಳ್ಬೇಕು. ಆದ್ರೂ ಕೂಡ ಸ್ಮೋಕಿಂಗ್ ಸ್ಮೋಕ್ ಮಾಡಬೇಡಿ ಅಂತ ಹೇಳೋದು ಕೂಡ, ಆದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡಬಾರಂತ ಆಲ್ರೆಡಿ ರೂಲ್ಸ್ ಇದೆ. ಸೊ ಅದ್ರ ರಿಲೇಟೆಡ್ ಕಂಪ್ಲೇಂಟ್ ಕೂಡ ನಿಮ್ಮ ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಮಾಡ್ಬೇಕಾಗಿದೆ.
1: ಅವ್ರು ಹೇಳ್ತಾ ಇದ್ರು ದೇವಸ್ಥಾನದ ಹತ್ರ ಈ ರೀತಿ ಶಾಪ್ಸ್ ಇದೆ, ಅಥವಾ ಮನೆ ಹತ್ರ ಈ ರೀತಿ ಶಾಪ್ಸ್ ಇದೆ, ಅಥವಾ ಅವ್ರು ಎಲ್ಲಿ ಓಡಾಡ್ತಾರೆ ಆ ಜಾಗದಲ್ಲಿ ಬಸ್ ಸ್ಟಾಪ್ಸ್ ಗಳಲ್ಲಿ ಅದ್ರ ಹತ್ರ ಈ ತರ ಶಾಪ್ಸ್ ಇದೆ, ಅದನ್ನ ಹೇಗೆ ನಾವು ಅಲ್ಲಿ ಮಾಡಬೇಡಿ ಶಾಪ್ಸ್ ಅಂತ ಹೇಳೋದು ಅಂತ ಕೇಳ್ತಾ ಇದಾರೆ ಅವರು.
2: ಸೊ ಇದು ನಮ್ಮ ಡ್ರಗ್ಸ್ ರಿಲೇಟೆಡ್ ಗೆ ಬರೋದಿಲ್ಲ
1: ಆಕ್ಚುಲಿ.
2: ಸೊ ಅವ್ರು ಹೇಳ್ತಾರೆ ಸ್ಮೋಕಿಂಗ್ ಸಿಗರೇಟ್ ಸ್ಮೋಕಿಂಗ್ ಹೊಗೆಯಿಂದ ಬೇರೆಯವ್ರು
1: ತೊಂದರೆ ನಂತರದಲ್ಲಿ ಅದು ಮುಂದೆ
2: ಹೋಗ್ತಾ ಇರುತ್ತೆ ಅಂತ. ಅಲ್ಲಿನ ಲಾ ಅಂಡ್ ಆರ್ಡರ್ ರಿಲೇಟೆಡ್ ಇಶ್ಯೂ ಇರುತ್ತೆ, ಸೊ ಡ್ರಗ್ಸ್ ಗೆ ಅದು ರಿಲೇಟ್ ಇಲ್ಲ.
1: ಸೊ ಆದ್ರೂ ಕೂಡ ಅದೆಲ್ಲವನ್ನ ನಾವು ದೂರ ಇಡಬೇಕು ಅಂತಂದ್ರೆ ಪೇರೆಂಟ್ಸ್ ಪಾತ್ರ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ತಾವು ಮಾತನಾಡ್ತಾ ಇದ್ರಿ, ನಾನು 1,000 crore ಟರ್ನ್ ಓವರ್ ಬಗ್ಗೆ ಕೇಳ್ತಾ ಇದ್ದೆ, ತಾವು ಹೇಳ್ತಾ ಇದ್ರಿ ಸರ್ ವಿಚಾರಗಳನ್ನ.
2: ಸೊ ಈ ಡ್ರಗ್ ಟ್ರಾಫಿಕ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತಾ ಇದೆ. ಇದರಿಂದ ಬರೋ ರೆವೆನ್ಯೂ ಇಂದ ಬೇರೆ ಆರ್ಮ್ಸ್ ಅಮ್ಯುನಿಷನ್ ಸ್ಮಗ್ಲಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಇಲ್ಲಿಗಲ್ ಮನಿ ಸ್ಮಗ್ಲಿಂಗ್, ಹವಾಲಾ, ಅದರಿಂದ ಅದಕ್ಕೆಲ್ಲ ಬೇಸ್ ಬಂದು ಸಪೋರ್ಟ್ ಬಂದು ಇಟ್ಸ್ ಡ್ರಗ್ ಟ್ರಾಫಿಕಿಂಗ್ ಅಂತ ಹೇಳಿ. ಬರೀ ಜಸ್ಟ್ ಒಂದು ನಮ್ಮ ಪಂಜಾಬ್, ನೀವು ಒಂದು ಫಿಲಂ ಬಂದಿತ್ತು ಹಿಂದಿಯಲ್ಲಿ ಉಡ್ತಾ ಪಂಜಾಬ್ ಅಂತ ಹೇಳಿ, ಯಾಕೆ ಅದು ಉಡ್ತಾ ಪಂಜಾಬ್? ಜಸ್ಟ್ ಎಕ್ಸಾಂಪಲ್, ನೀವು ಮುಂಚೆ ಒಂದು 10-15 years, 20 years ಮುಂಚೆ ಯಾವ್ದಾದ್ರು ಆರ್ಮಿ ಮೂವಿ ನೋಡಿದ್ರೆ, ಇಂಡಿಯನ್ ಮೂವಿ, ಅಂದ್ರೆ ಸೋಲ್ಜರ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಸರ್ದಾರ್ಜಿ ಅವರು ಜಾಸ್ತಿ ಇದ್ರು. ಈಗ ರೆಪ್ರೆಸೆಂಟೇಷನ್ ಕಡಿಮೆ ಆಗಿದೆ, ಯಾಕಂದ್ರೆ ದೇ ಆರ್ ವೆರಿ ಸ್ಟ್ರಾಂಗ್ ಬಿಲ್ಟ್, ವೆಲ್ ಬಿಲ್ಟ್. ಈಗ ತುಂಬಾ ಕಡಿಮೆ ಆಗಿದೆ, ಯಾಕೆ? ಇದೊಂಥರ ಇಲ್ಲಿ ಪಿತೂರಿ ನಮ್ಮ ದೇಶದ ವಿರುದ್ಧ. ಈಗ ಅಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಯಲ್ಲೂ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಆಮೇಲೆ ನಮ್ಮ ಇಂಡಿಯನ್ ನೇಬರಿಂಗ್ ಕಂಟ್ರೀಸ್, ಒಂದು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಇದನ್ನ ಈ ಭಾಗನ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೀತಾರೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಟರ್ಮ್. ನಮ್ಮ ಈಸ್ಟರ್ನ್ ಸೈಡ್ ಅಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತ ಇದೆ, ಲಾವೋಸ್, ಬರ್ಮಾ ಮತ್ತೆ ವಿಯೆಟ್ನಾಂ. ಈ ಎರಡು ಭಾಗದಿಂದ ವರ್ಲ್ಡ್ಸ್ 80-85% ಹೆರಾಯಿನ್ ಪ್ರೊಡ್ಯೂಸ್ ಆಗುತ್ತೆ. ವರ್ಲ್ಡ್ಸ್ 80-85%. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ನೇಬರ್ಸ್ ಇವರೇ ಇದಾರೆ, ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗೋಣ ಅಂತ ಅಲ್ಲಿಂದ ನಮ್ಮ ಬಾರ್ಡರ್ ಇಂದ ಅವರು ಎಸೀತಾರೆ, ಥ್ರೋ ಮಾಡ್ತಾರೆ. ಎಷ್ಟು ಬಿಟ್ಟು ಅವ್ರಿಗೆ ಅದು ತುಂಬಾ ಕಡಿಮೆ ಇರುತ್ತೆ, ಅದ್ರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗ್ತಾ ಇದ್ದಂಗೆ ಅದು 1 crore ಹೆಚ್ಚು ಮೌಲ್ಯವಾಗುತ್ತೆ. ಸೊ ಇದನ್ನಲ್ಲಿ ಈ ಡ್ರಗ್ ಟ್ರಾಫಿಕಿಂಗ್ ಏನು ಸ್ಮಗಲ್ ಮಾಡ್ತಾ ಇದಾರೆ ಬಾರ್ಡರ್ ಇಂದ ಬಾರ್ಡರ್ ಟು ಬಾರ್ಡರ್, ಇದನ್ನ ನಾವು ಡಬಲ್ ಎಜ್ಡ್ ಸ್ವಾರ್ಡ್ ಅಂದ್ರೆ ಒಂದು ಕತ್ತಿ ಎರಡೂ ಕಡೆಯಿಂದ ಕಟ್ ಮಾಡೋ ಅಂತ ಸ್ವಾರ್ಡ್. ಯಾವ ರೀತಿ? ಒಂದು ಇಷ್ಟೊತ್ತವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ ಎಲ್ಲ ಏನೇನ್ ಎಫೆಕ್ಟ್ಸ್ ಇದೆ, ಯಾವ್ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಸೊಸೈಟಿಗೆ ಅನ್ಬಿಟ್ಟು. ಮತ್ತೊಂದು ಏನಂದ್ರೆ ಇದರಿಂದ ಏನೇನ್ ಬರುತ್ತೆ ರೆವೆನ್ಯೂ, ವರ್ತ್ ಕ್ರೋರ್ಸ್, ಕೋಟ್ಯಾಂತರ ರೂಪಾಯಿಗಳು, ನೀವು ಹೇಳಿದ 1,000 crore. ಇಟ್ ಈಸ್ ಆಲ್ ಯೂಸ್ ಟು ಪರ್ಚೇಸ್ ವೆಪನ್ಸ್. ಆ ವೆಪನ್ಸ್ ನ ಇಟ್ಕೊಂಡು ನಮ್ಮ ದೇಶದ ಆರ್ಮಿ ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಮೇಲೆ ಅದನ್ನ ಉಪಯೋಗಿಸ್ತಾ ಇರೋದು. ಸೊ ಇದರ ಕಾರಣ ಒಂದು ನಾರ್ಕೋ ಟೆರರಿಸಂ ಅಂತ ಕೂಡ ಒಂದು ಟರ್ಮ್ ಕಾಯಿನ್ ಆಗಿದೆ. ಸೊ ಇದನ್ನೇ ನಾರ್ಕೋಟಿಕ್ಸ್ ಇಂದ ಏನ್ ಹಣ ಬರುತ್ತೆ ಅದನ್ನ ಟೆರರಿಸಂ ಗೆ ಯೂಸ್ ಮಾಡ್ತಾ ಇದಾರೆ. ಇಟ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ದ ಕಂಟ್ರಿ. ಸೊ ನೋಡ್ತಾ ಇರೋ ವೀಕ್ಷಕರು ಅಥವಾ ಯಾರಾದ್ರು ಯಂಗ್ಸ್ಟರ್ಸ್ ಇದ್ರೆ ನೀವು ತಿಳ್ಕೊಬೇಕು, ಯಾರು ಇಫ್ ದೇ ಗಾಂಜಾ ಸ್ಮೋಕ್ ಮಾಡ್ತಾ ಇರ್ಬೋದು, ಏನೇನ್ ಇರ್ಬೋದು, ದೇ ಆರ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ಟೆರರಿಸಂ ಅಗೇನ್ಸ್ಟ್ ಅವರ್ ಕಂಟ್ರಿ ಅಂತಾನು ಹೇಳ್ಬೋದು. ಸೊ ಇಟ್ ಇಸ್ ಬೆಟರ್ ಟು ಸ್ಟೇ ಅವೇ ಫ್ರಮ್ ಡ್ರಗ್ಸ್. ಎಲ್ಲರಿಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು.
1: ಖಂಡಿತ ಸರ್, ಒಂದು ಕರೆ ಇದೆ ನೋಡೋಣ. ರಾಜೇಶ್ ಅವರೇ ನಮಸ್ತೆ. ಹಲೋ,
7: ಹಲೋ
1: ರಾಜೇಶ್ ಅವರೇ ನಮಸ್ತೆ.
7: ಓಕೆ, ಹಲೋ.
1: ಹಾ, ತಮ್ಮ ಪ್ರಶ್ನೆ ಏನಿದೆ ಕೇಳಿ ರಾಜೇಶ್ ಅವರೇ.
7: ಮೇಡಮ್, ನಾವು ಗೊಳ್ಳಳ್ಳಿ ರಾಜೇಶ್ ಅಂತ, ಚಿಂತಾಮಣಿಯಿಂದ ಮಾತಾಡೋದು.
1: ಓಕೆ,
7: ನಾವು ವೃತ್ತಿಯಲ್ಲಿ ವಕೀಲರಾಗಿದ್ದೀವಿ. ನಾವು ಇದೆಲ್ಲ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಾ ಇರ್ತೀವಿ, ನಾವು ಕೋರ್ಟ್ಗಳಲ್ಲಿ ಮತ್ತೆ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ. ಇದು ಅತಿ ಹರಿಯದವರು ತುಂಬಾ ಅಡಿಕ್ಟ್ ಆಗಿದ್ದಾರೆ. ಇದು ಮುಂಚೆ ಜಾಸ್ತಿ ಟೌನ್ ಸಿಟಿ ಕಡೆ ಇತ್ತು, ಇವಾಗ ಹಳ್ಳಿ ಕಡೆ ಕೂಡ ತುಂಬಾ ಇದೆ. ಇದು ಇವಾಗ ಇದಕ್ಕೆ ಪರಿಹಾರ ಏನಂದ್ರೆ ಅರಿವು ಮೂಡಿಸಬೇಕು, ತರಗತಿಯಲ್ಲಿ ಅರಿವು ಮೂಡಿಸಬೇಕು. 8, 9, 10 ಮತ್ತು ಫಸ್ಟ್ ಪಿ ಸಿ, ಸೆಕೆಂಡ್ ಪಿ ಸಿ ಇದರಲ್ಲಿ ಕಂಪಲ್ಸರಿ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಓದ್ನೇ ಓದ್ತಾರೆ. ಯಾವ ಅವ್ರು ಕಾಲೇಜ್ ಹೋದ್ರು ಕೂಡ ಬೇರೆ ಯಾವ್ದನ್ನ ಪಿ ಯು ಸಿ ಬೇರೆ ತಗೊಂಡ್ರೆ ಇಂಗ್ಲಿಷ್ ಕಂಪಲ್ಸರಿ ಇರ್ತದೆ. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಇದೊಂದು ಪಠ್ಯಕ್ರಮವಾಗಿ ಒಂದೊಂದು ಲೆಸನ್ ಮಾಡಿಕೊಂಡು, ಲೆಸನ್ ಮಾಡೋದೊಂದೇ ಅಲ್ಲ, ಇದು ಎಕ್ಸಾಮ್ಗೆ. ಇವಾಗ ನಾವು ಹಿಂದಿನ ಕಾಲದಲ್ಲಿ ಹತ್ತು ವರ್ಷದಿಂದ ಓದೋವಾಗ ಎಲ್ಲರೂ ಹೇಳ್ತಾ ಇದ್ರು, ಅಪ್ಪ ಈ ಟಾಪಿಕ್ ಗ್ಯಾರಂಟಿ, ಒಂದು ಕ್ವಶನ್ ಬಂದೇ ಬರ್ತದೆ ಎಕ್ಸಾಮ್ ಅಲ್ಲಿ ಅಂತ ಹೇಳ್ತಾ ಇದ್ರು. ಅದನ್ನ ಚೆನ್ನಾಗಿ ಓದ್ತಾ ಇದ್ರು. ಅದೇ ರೀತಿ ಈ ಸಬ್ಜೆಕ್ಟ್ ಬರಲೇ ಎಲ್ಲ ಕಂಪಲ್ಸರಿ ಆಗಿ ಎಕ್ಸಾಮ್ಗೆ ಕೇಳನೇ ಕೇಳಬೇಕು. ಇದೆಲ್ಲ ಮಾಡಿದ್ರೆ ಏನೋ ಸ್ವಲ್ಪ ಮಟ್ಟಿಗೆ ಆದ್ರೂ ಕಮ್ಮಿ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಮೇಡಮ್, ಸಾಹೇಬರು ತುಂಬಾ ಪ್ರಾಕ್ಟಿಕಲ್ ಆಗಿ ಚೆನ್ನಾಗಿ ಹೇಳ್ತಾ ಇದಾರೆ.
1: ಥ್ಯಾಂಕ್ ಯು,
7: ಅವ್ರಿಗೆ ನನ್ನ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ನೀವು ಕರೆ ಮಾಡಿದಕ್ಕೂ ಧನ್ಯವಾದಗಳು. ಬಹಳ ಒಳ್ಳೆಯ ವಿಚಾರಗಳನ್ನು ಅವ್ರು ತಿಳಿಸ್ಕೊಟ್ರು. ನಾವೇ ಮಾತಾಡಬೇಕು ಅಂತ ಹೇಳಿ ಇದ್ವಿ. ಪಠ್ಯ ಪುಸ್ತಕದಲ್ಲಿ ಈ ಡ್ರಗ್ಸ್ ವಿರೋಧಿ ಪಾಠಗಳಿದ್ರೆ ಅದ್ರ ಮುಖೇನ ನಾವು ವಿದ್ಯಾರ್ಥಿಗಳನ್ನ ಬೇರೆ ದೃಷ್ಟಿಯತ್ತ ಸಾಗಿಸೋದಕ್ಕೆ ಸಾಧ್ಯ.
2: ಕರೆಕ್ಟ್ ಮೇಡಮ್, ಅವರು ಆಕ್ಚುಲಿ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡಿದ್ದಾರೆ.
1: ಹೌದು,
2: ಇದು ಆಲ್ರೆಡಿ ಏನ್ ಪ್ರೋಸೆಸ್ ಇದೆ, ಈಗ ಸಿಲೆಬಸ್ ಮತ್ತೆ ಏನೇನ್ ಕಂಟೆಂಟ್ಸ್ ಇರಬೇಕು ಅದು ರೆಡಿ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಬೇಡದಿರೋ ಇನ್ಫಾರ್ಮೇಶನ್ ಕೊಟ್ಟಾಗ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಾಗ ಅದನ್ನ ನೆಗೆಟಿವ್ ಆಗಿ ಓ ಇದೆಯಲ್ಲ ಇದನ್ನ ನಾವು ಟ್ರೈ ಮಾಡು ಆ ತರನು ಹೋಗ್ಬಾರ್ದು. ಪ್ಲಸ್ ಅವೇರ್ನೆಸ್ ಇದನ್ನ ಮಾಡಬಾರ್ದು ಅನ್ನೋದು ಜಾಸ್ತಿ ಇರಬೇಕು ವಿಷಯಗಳು ಆ ಪಠ್ಯದಲ್ಲಿ. ಅದು ಈಗ ಪ್ರೋಸೆಸ್ ಅಲ್ಲಿ ಇದೆ, ಶೀಘ್ರದಲ್ಲೇ ಅದು ಮುಂದಿನ ವರ್ಷ ಬರಬಹುದು ಅಂತ ಅನ್ಕೊಂಡಿದ್ದೀನಿ.
1: ಯಾವ ವಯೋಮಿತಿ ಅವರಿಗೆ ಬರುತ್ತೆ ಸರ್?
2: ಹೈಸ್ಕೂಲ್ ಮತ್ತೆ ಕಾಲೇಜ್ ಅವರಿಗೆ ಇವಾಗ ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ಲೀಗಲ್ ಸರ್ವಿಸಸ್ ಏನಿದೆ ಅವ್ರ ಹತ್ರ ಕೂಡ ಮಾತುಕತೆ ನಡೀತಾ ಇದೆ.
1: ಎಷ್ಟು ವಿಧಗಳು ಇದೆ ಅಂದ್ರೆ ಯಾವ ರೀತಿ ನಾವು ಈ ಒಂದು ಡ್ರಗ್ಸ್ ನ ನಾವು ಐಡೆಂಟಿಫೈ ಮಾಡಬಹುದು ಸರ್? ಯಾವ ರೀತಿ ಅಂದ್ರೆ ನಾವು ನೋಡುವಾಗ ಅದು ನಮಗೆ ಡ್ರಗ್ಸ್ ಅಂತ ಅನ್ಸೋದಿಲ್ಲ, ಆದ್ರೆ ಬೈ ಮಿಸ್ಟೇಕ್ ನಾವು ತಗೊಂಡ್ಬಿಡ್ತೀವಿ, ಅದಾದ್ಮೇಲೆ ಆ ನಶೆಗೆ ಇಳಿದು ಬಿಡ್ತೀವಿ. ಹೇಗಿರುತ್ತೆ ನೋಡೋದಕ್ಕೆ?
2: ಓಕೆ, ಸೊ ಎಲ್ಲಾರು ಒಂದು ಕಾಮನ್ ಅಂದ್ರೆ ಗಾಂಜಾ ಅಂತ ಹೇಳ್ತಾರೆ, ಎಲೆಗಳು ಅಂತಾರೆ, ಅದು ಎಲೆಗಳಲ್ಲ ಆಕ್ಚುಲಿ. ಅದು ಬಂದ್ಬಿಟ್ಟು ಈಗ ಹೂ ಪಾರ್ಟ್ ಹೂ ಪೋರ್ಷನ್ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಟಾಪ್ಸ್ ಅಂತ ಬಡ್ಸ್ ಅಂತ ಏನಂತಾರೆ ಅದು ಗಾಂಜಾ ಅಂತ ಹೇಳ್ತಾರೆ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು ಒಂದು ಗಾಂಜಾ, ಇದನ್ನ ಇದು ಲೋಕಲ್ ಅಂದ್ರೆ ಇಂಡಿಯಾದಲ್ಲಿ ಲ್ಯಾಂಡ್ ರೈಸ್ ಅಂತ ಕರೀತಾರೆ ಈಗಿನ ಯಂಗ್ ಜನರೇಷನ್ ಟರ್ಮ್ ನಲ್ಲಿ. ಇದು ನಾರ್ಮಲ್ ಗಾಂಜಾ, ಲೋಕಲ್ ಆಗಿ ಏನು 1,000 ರೂಪಾಯಿಗೆ ಏನ್ ಸಿಗುತ್ತೆ ಆ ರೀತಿ. ಆಗ್ಲೇ ಒಂದು ಕೈಯಲ್ಲಿ ಇದ್ದಿದ್ದು ತೋರಿಸಿದ್ದು ಅದು ಇಂಪೋರ್ಟೆಡ್, ಅದು ಇಂಪೋರ್ಟೆಡ್ ಅನ್ಬಿಟ್ಟು ಅದು ತುಂಬಾ ಅಫ್ಲೂಯೆಂಟ್ ಫ್ಯಾಮಿಲಿ ಶ್ರೀಮಂತರು ಅದನ್ನ ತಗೊಂಡು ಈಗ ಹುಡುಗರನ್ನ ಅದಕ್ಕೆ ಚಟಕ್ ಬೀಳಿಸ್ತಾ ಇದಾರೆ. ಇದ್ರಲ್ಲಿ ಏನು ಸಿಗ್ತಾ ಇಲ್ಲ ಮಜಾ, ನನಗೆ ಇದು ಬೇಕು ಅನ್ನೋರು ಏನ್ ಮಾಡ್ತಾರೆ ನೆಕ್ಸ್ಟ್, ಅವರು ಎಷ್ಟು ಅಂತ ದುಡ್ಡು ಕೇಳ್ತಾರೆ, ಪಾಕೆಟ್ ಮನಿ ಸಾಕಾಗೋದಿಲ್ಲ ಬಸ್ಸಿಗೆ ಊಟಕ್ಕೆ ಎಲ್ಲ. ಸೊ ಅವರು ಇದನ್ನ ಮಾರ್ಕೊಂಡು ದಿ ಇಂಟರ್ನ್ ಬಿಕಮ್ ಅವರೇ ಸ್ಮಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಗಾಂಜಾ, ಇದು ಮೋಸ್ಟ್ ಕಾಮನ್ ನೀವು ನೋಡಿದ್ರಿ, ಕೆಲವೊಂದು ವೈಟ್ ಪೌಡರ್ ತರ ಇರುತ್ತೆ, ಅದು ಕೋಕೇನ್. ನೀವು ಫಿಲಮ್ ನಲ್ಲಿ ಎಲ್ಲ ಒಂದು ಹಿಂಗೆ ಸ್ಮೆಲ್ ಮಾಡ್ತಾ ಇರ್ತಾರೆ, ಇದು ಹೆರೋಯಿನ್ ನೀವು ನೋಡಿರ್ತೀರಾ, ಹಿಂಗೆ ಲೈನ್ಸ್ ಮಾಡ್ಕೊಂಡು ಸ್ಮೆಲ್ ಮಾಡೋದು, ಅದು ಮೋಸ್ಟ್ ಎಕ್ಸ್ಪೆನ್ಸಿವ್. ಅದು ಈಗೆಲ್ಲ ಪಾರ್ಟಿ ಡ್ರಗ್ಸ್, ನೀವು ಕೆಲವೊಂದು ವೆಬ್ ಸಿರೀಸ್ ಅಥವಾ ಫಿಲ್ಮ್ ಅಲ್ಲಿ ಏನೇನ್ ಸ್ಟಾರ್ಸ್ ಎಲ್ಲ ತಗೊಳ್ತಾ ಇರ್ತಾರೆ, ದಟ್ ಇಸ್ ಕೋಕೇನ್ ಪಾರ್ಟಿ ಡ್ರಗ್ ಅಂತ ಹೇಳಿ. ಒಂದು ಗ್ರಾಮ್ಗೆ ಅದು 10,000 5,000 ಆ ರೀತಿ, ಅಷ್ಟು ಎಕ್ಸ್ಪೆನ್ಸಿವ್.
1: ಎಷ್ಟು ತಗೊಳ್ಬೇಕಾಗತ್ತೆ ಅಂದ್ರೆ ಅವ್ರು ತಗೊಳ್ಳೋದು ಅಂತಂದ್ರೆ ಒಂದು ಗ್ರಾಮ್ ತಗೊಂಡಿರ್ತಾರೆ,
2: ಒಂದು ಗ್ರಾಮ್ ನಲ್ಲಿ ಅವರೊಂದು 4-5 ಲೈನ್ ಮಾಡಿದ್ರೆ ಒಂದು ಲೈನ್ಸ್ ಮಾಡ್ತಾರಲ್ಲ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಟ್ಕೊಂಡು ಒಂದು ಸ್ನಾಟ್ ಮಾಡೋದು ಅಂತ ಹೇಳ್ತಾರೆ ವೇ ಆಫ್ ಇಂಟೇಕ್, ಅದೊಂದು 45 ಮಿನಿಟ್ಸ್ ಅವ್ರು ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಸೊ ಇದನ್ನ ಅವರು ಪಾರ್ಟಿ ಡ್ರಗ್ಸ್ ರೇವ್ ಪಾರ್ಟಿನಲ್ಲಿ ಅದನ್ನ ಯೂಸ್ ಮಾಡಿ ಅವರು ಡಾನ್ಸ್ ಮಾಡೋದು, ಮತ್ತೆ ಸುಸ್ತಾದ ನಂತರ ಮತ್ತೆ ಇನ್ನೊಂದು ಲೈನ್, ಹಾಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ.
1: ಈಗ ತಗೊಂಡ ತಕ್ಷಣ ಅದು ಎಫೆಕ್ಟ್ ಆಗಕ್ಕೆ ಶುರುವಾಗುತ್ತೆ ಸರ್?
2: ಹೌದು, ಇಮಿಡಿಯೇಟ್ ಆಗಿ ವಿದಿನ್ 3-4 ಮಿನಿಟ್ಸ್. ಅದ್ರಲ್ಲಿ ಏನಂದ್ರೆ ಎಲ್ಲ ಅನ್ಕೋ ಏನು ಎನರ್ಜಿ ಬರ್ತಾ ಇದೆಲ್ಲ ಒಳ್ಳೇದಲ್ಲ, ಬಟ್ ಇಟ್ ಈಸ್ ಅಡಿಕ್ಟಿವ್. ಅದರಿಂದ ಅಟ್ಯಾಕ್ಸ್ ಆಗುತ್ತೆ, ಎಪಿಲೆಪ್ಟಿಕ್ ಅಟ್ಯಾಕ್ ಆಗುತ್ತೆ, ಸೀಜರ್ಸ್ ಬರುತ್ತೆ, ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡೆತ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಇಸ್ ಆಲ್ ನೆಗೆಟಿವ್. ಮತ್ತೆ ಇದೊಂದು ನಿಮ್ಮ MDMA ಪಿಲ್ಸ್ ಅಂತ ಒಂದಿದೆ,
1: ನೋಡೋದಕ್ಕೆ ಚಾಕ್ಲೇಟ್ಸ್ ತರ ಕಾಣುತ್ತೆ,
2: ಚಾಕ್ಲೇಟ್ಸ್ ತರ, ಯಾರಾದ್ರೂ ಕಣ್ಮುಂದೆ ಇಟ್ಟರು ಗೊತ್ತಾಗೋದಿಲ್ಲ. ಸೊ ಇದನ್ನ ಪಾರ್ಟಿನಲ್ಲಿ ಕನ್ಸ್ಯೂಮ್ ಮಾಡ್ತಾರೆ. ಇದೇನು ಒಂದೊಂದು ಪಿಲ್ಗೆ ಬಂದ್ಬಿಟ್ಟು ಇದೇನು 10 ರೂಪಾಯಿ 20 ರೂಪಾಯಿ ಆ ರೀತಿ ಎಲ್ಲ 1,500-2,000 ರೂಪೀಸ್ ಪಾರ್ಟಿ ಡ್ರಗ್ಸ್. ಈಗ ಯಂಗ್ಸ್ಟರ್ಸ್ ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಅಥವಾ ಮಂಗಳೂರಲ್ಲಿ ಜಾಸ್ತಿ ಇರೋದೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು. ಯಾಕೆ ಅಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇದೆ, ಆಮೇಲೆ ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಸೊ ತಂದೆ ತಾಯಿಯರನ್ನ ಬಿಟ್ಟು ಬೇರೆ ಒಂದು ಜಾಗಕ್ಕೆ ಬರ್ತಾರಲ್ಲ, ಬೇರೆ ಡಿಸ್ಟ್ರಿಕ್ಟ್ ಇಂದ ಇರಬಹುದು, ಬೇರೆ ರಾಜ್ಯದಿಂದ ಇರಬಹುದು, ಅವ್ರುಗಳು ಯಾವಾಗ ಅವ್ರ ಸೂಪರ್ವಿಷನ್ ಇರಲ್ಲ ಪೇರೆಂಟ್ಸ್ದು, ಅಂತವ್ರು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ ಕುತೂಹಲಕ್ಕೋಸ್ಕರ, ನೋಡೋಣ ಏನಾಗುತ್ತೆ ಅಂತ. ಬಟ್ ಒನ್ಸ್ ಅವ್ರು ತಗೊಂಡಾಗ ಈ ಡ್ರಗ್ಸ್ ಏನು 10 ಸಲ ತಗೊಂಡ ಮೇಲೆ ಅಡಿಕ್ಟ್ ಆಗ್ತಾರೆ ಅಥವಾ 25 ಸಲ ತಗೊಂಡ್ ಆ ರೀತಿನಿಲ್ಲ, ಒಂದ್ಸಲ ತಗೊಂಡ್ರು ಕೂಡ ಇಮಿಡಿಯೇಟ್ ಅಡಿಕ್ಷನ್ ಸಾಧ್ಯ
1: ಬರುತ್ತೆ,
2: ದೇರ್ ಆರ್ ಎವ್ರಿ ಚಾನ್ಸಸ್. ಸೊ ಆ ರೀತಿ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ. ಸೊ ಮತ್ತೆ ಕೆಲವೊಂದು ಇದೊಂದು ಮಶ್ರೂಮ್ ಅಂತ ಒಂದಿದೆ, ಮ್ಯಾಜಿಕ್ ಮಶ್ರೂಮ್ ಅಂತ ಹೇಳಿ, ಇದು ನಿಮ್ಮ ಊಟಿ ಅಥವಾ ಕೊಡೈಕೆನಲ್ ಆ ರೀತಿ
1: ಹಿಲ್ ಸ್ಟೇಷನ್ಸ್
2: ಅಲ್ಲಿ ಇದನ್ನ ಬೆಳೀತಾರೆ. ಇದರಲ್ಲಿ ಒಂದು ಕಂಟೆಂಟ್ ಇದೆ ಸೈಲೋಸೈಬಿನ್ ಅನ್ಬಿಟ್ಟು, ಅದು NDPS ಆಕ್ಟ್ ಅಲ್ಲಿ ಬ್ಯಾನ್ ಆಗಿದೆ. ಅದು ಇದು ಕೂಡ ಒಂದು ಹ್ಯಾಲ್ಸಿನೇಷನ್ ಅಂದ್ರೆ ಬೇರೆ ರೀತಿ ಒಂದು ಭ್ರಮಾಲೋಕ ಸೃಷ್ಟಿ ಮಾಡುತ್ತೆ, ಅದಕ್ಕೆ ಮ್ಯಾಜಿಕ್ ಮಶ್ರೂಮ್ ಅಂತ ಹೇಳಿ ಸೇಲ್ ಮಾಡ್ತಾರೆ.
1: ನಾರ್ಮಲ್ ಮಶ್ರೂಮ್ ತರನೇ ಇರುತ್ತೆ,
2: ನಾರ್ಮಲ್ ಮಶ್ರೂಮ್ ನ್ಯಾಚುರಲಿ ಗ್ರೋನ್, ಏನು ಆರ್ಟಿಫಿಷಿಯಲ್ ಆ ರೀತಿ ಏನು ಕೆಮಿಕಲ್ಸ್ ಏನು ಹಾಕಿರಲ್ಲ. ಅದನ್ನ ನೀವೇನಾದ್ರೂ ಟೂರಿಸ್ಟ್ ಸ್ಪಾಟ್ಗೂ ಆತರ ಹೋದ್ರೆ ಯಾರು ನಿಮಗೆ ಕೊಟ್ರೆ ತಗೊಳ್ಳಿ ಇದು ಮ್ಯಾಜಿಕ್ ಮಶ್ರೂಮ್, ಇದನ್ನ ತಿನ್ನಿ ಚೆನ್ನಾಗಿರೋದೇನೋ ಮ್ಯಾಜಿಕ್ ಆಗುತ್ತೆ, ಮ್ಯಾಜಿಕಲ್ ಫೀಲಿಂಗ್ಸ್ ಅಂತ ಹೇಳಿ ದಯವಿಟ್ಟು ತಗೊಳಕ್ ಹೋಗ್ಬೇಡಿ, ಇದು ಇಲ್ಲೀಗಲ್. ಆಮೇಲೆ ಡ್ರಗ್ಸ್ ಈ NDPS ಆಕ್ಟ್ ಅಂತ ಏನೇಳಲ್ಲ, ಇದು ಸ್ಪೆಷಲ್ ಆಕ್ಟ್, ಪನಿಷ್ಮೆಂಟ್ ಇಸ್ ವೆರಿ ವೆರಿ ಸಿವಿಯರ್, 10-20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್, ಬೇರೆದಕ್ಕೆಲ್ಲ ಕಡಿಮೆ ಇರುತ್ತೆ. ಇದು ಯಾಕೆ ಇಷ್ಟು? ಆಮೇಲೆ ಈ ಡ್ರಗ್ ಅಫೆನ್ಸಸ್ ಏನಿದೆ, ಇದು ಒಂದು ನಾನ್ ಬೇಲೆಬಲ್, ಬೇಲ್ ಸಿಗೋದಿಲ್ಲ. ಸೊ ಇಟ್ ಈಸ್ ವೆರಿ ಸೀರಿಯಸ್. ಸೊ ಬಹಳಷ್ಟು ಹುಷಾರಾಗಿರ್ಬೇಕು. ಮತ್ತೆ ಇನ್ನೊಂದು LSD ಅಂತ ಒಂದು ಡ್ರಗ್ ಇದೆ, ಇದು ಕೂಡ ಒಂದು ಈಗ ಪಾರ್ಟಿ ಡ್ರಗ್. ಈಗ ರೇವ್ ಪಾರ್ಟಿಗಳಲ್ಲಿ ಒಂದು ಕಲರ್ ಕಲರ್ ಪ್ಯಾಟರ್ನ್ಸ್, ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಅಥವಾ ಯಾವ್ದೇ ಬ್ರೌಸರ್ ಹೋಗಿ ಸರ್ಚ್ ಮಾಡಿ ರೇವ್ ಪಾರ್ಟಿ ಅನ್ಬಿಟ್ಟು, ಯಾವಾಗ್ಲೂ ಒಂದು ಪಿಂಕ್ ಕಲರ್, ಆರೆಂಜ್ ಕಲರ್, ಫುಲ್ ಕಲರ್ಫುಲ್ ಡಿಸೈನ್ಸ್ ಇರುತ್ತೆ, ವೆರಿ ಸ್ಟ್ರೇಂಜ್. ನೀವು ಅನ್ಕೊಳ್ಳಿ ಯಾಕೆ ರೇವ್ ಪಾರ್ಟಿ ಈ ತರ ಕಲರ್ಸ್ ಹಾಕ್ತಾರೆ ಅಂತ. ಈ ಎಲ್ಲಷ್ಟು ನಿಮ್ಮ ಸ್ಕ್ರೀನ್ ಅಲ್ಲಿ ಇದೆ, ಇದು ಒಂದು ಬ್ಲಾಟರ್ ಪೇಪರ್ ಅಂತ ಹೇಳಿ. ಇದರಲ್ಲಿ ಬಹಳಷ್ಟು ಒಂದು ಸಣ್ಣ ಮಾರ್ಕಿಂಗ್ಸ್ ಮಾಡ್ತಾರೆ, ಅದರಲ್ಲಿ ಆ ಡ್ರಗ್ ಲಿಕ್ವಿಡ್ ಹಾಕಿರ್ತಾರೆ, ಇದರಲ್ಲಿ ದೇವರ ಡಿಸೈನ್ ಹಾಕಿದ್ದಾರೆ, ಗಣೇಶ, ಇದೇ ರೀತಿ ಶಿವ, ಬುದ್ಧ, ಆ ರೀತಿ ಬೇರೆ ಬೇರೆ ಡಿಸೈನ್ಸ್ ಇಲ್ಲ, ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್, ಈ ತರ ಸಣ್ಣ ಪೇಪರ್ ಅಷ್ಟೇ. ಇಷ್ಟೇ ಇಷ್ಟು ಒಂದು ಚಿಕ್ಕ ಪೀಸ್, ಒಂದು ಪೋಸ್ಟಲ್ ಸ್ಟ್ಯಾಂಪ್ ನಲ್ಲಿ ಒಂದು 9 pieces ಮಾಡಬಹುದು. ಅದೇ ಹೇಳ್ತಾ ಈಗ ಈ ತರ ಡಿಸೈನ್ಸ್ ಇರುತ್ತಲ್ಲ, ಇದನ್ನ ಈಗ ಯಾರಾದ್ರೂ ನಿಮ್ಮ ಮುಂದೆ ತಂದಿಟ್ರು ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಈ ನೋಡ್ತಾರ ವೀಕ್ಷಕರು, ನಿಮ್ಮ ಮಕ್ಕಳದು ಏನಾದ್ರೂ ಬಿಹೇವಿಯರಲ್ ಚೇಂಜ್ ಇದ್ರೆ, ಸ್ವಭಾವ ಚೇಂಜ್ ಆಗಿದ್ರೆ, ಅಥವಾ ನಿಮ್ ಮುಂದೆ ಈ ತರ ಸ್ಟಿಕ್ಕರ್ ಏನೋ ತಂದೆ, ಇಲ್ಲ ಚಿಕ್ ಚಿಕ್ ಮಾರ್ಕ್ಸ್ ಇದ್ರೆ, ಯಾರು ಕಾಲೇಜ್ ಹೋದ ನಂತರ ಅಥವಾ ಹೈಸ್ಕೂಲ್ ನವರು ಈ ತರ ಚಿಕ್ ಚಿಕ್ ಸ್ಟಿಕ್ಕರ್ ಇಟ್ಕೊಳ್ಳೋದಿಲ್ಲ. ಯೂಶಲಿ ಸ್ಟಿಕ್ಕರ್ ಇಟ್ಕೊಂಡ್ರೆ ಒಂದು ಫಸ್ಟ್ ಟು ಫಿಫ್ತ್ ಅವರ್ ಇಟ್ಕೊಳ್ಬಹುದು, ಕಾರ್ಟೂನ್ಸ್ ಇಲ್ಲ ಗಣೇಶ ಈ ತರ. ಸೊ ಅದು ಒಂದು ಐಡೆಂಟಿಫಿಕೇಶನ್, ಏನಕ್ಕೆ ತೋರಿಸ್ತಾ ಅಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ, ಈ ತರ ಡ್ರಗ್ಸ್ ಇದೆ, ಈ ರೀತಿ ಅದನ್ನ ಒಂದು ನಾಲ್ಗೆ ಮೇಲೆ ಇಟ್ಕೊಂಡು ಒಂದು ಬೇರೆ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಮಕ್ಕಳು ಅಡಿಕ್ಟ್ ಆಗ್ತಾ ಇದಾರೆ ಇದಕ್ಕೆ ನೋಡಿ. ಜಸ್ಟ್ ಈ ತರ ಈಗ ಏನಕ್ಕೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ ಸ್ಮೋಕಿಂಗ್ ಇಸ್ ಗೇಟ್ ವೇ, ಫಸ್ಟ್ ಗಾಂಜಾ ಹೇಳ್ತಾರೆ, ಇನ್ನು ನೀವು ಫಿಲಮ್ ಅಲ್ಲಿ ನೋಡಿರ್ತೀರ ಅದು ಹೆರೋಯಿನ್ ಅಂತ ಹೇಳಿ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಈಗ ಸ್ಮೋಕ್ ಮಾಡೋದಿಲ್ಲ ಕೆಲವರು, ಕೆಲವರು ಇಂಜೆಕ್ಟ್ ಮಾಡ್ಕೊಂಡು ನನಗೆ ಭಯ, ನಾನು ಚುಚ್ಕೊಳ್ಳೋದಿಲ್ಲ ಅಂತ. ಅಂತವ್ರಿಗೆ ಏನ್ ಮಾಡ್ತಾರೆ, ತಗೋ ಇದು ಜಸ್ಟ್ ಪೇಪರ್, ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಇದೆ, ನೀನು ಬಾಯಲ್ಲಿ ಇಟ್ಕೋ, ಆಗ ಈಸಿ ಅಲ್ಲ, ಏನಿಲ್ಲ, ತಗೊಂಡ ತಕ್ಷಣ ಅದು ನಶೆ ಇರುತ್ತೆ. ಅಂಡ್ ಇದು ಇಂಥ ಡ್ರಗ್ ಇದೆಯಲ್ಲ, ನಾನು ಹೇಳಿದ ಸಿವಿಯರ್ ಪನಿಷ್ಮೆಂಟ್, ಕೇವಲ 0.1 grams ಇದ್ರೂ ಕೂಡ 10-20 years ಶಿಕ್ಷೆ ಇದೆ ಇದಕ್ಕೆ.
8: ಓಕೆ ಫೈನ್ ಸರ್, ಒಂದು ಕರೆ ಇದೆ ನೋಡೋಣ. ಮೂರ್ತಿ ಅವರೇ ನಮಸ್ತೆ. ಹಲೋ
9: ಹಲೋ
8: ಮೂರ್ತಿ ಅವರೇ ನಮಸ್ತೆ.
9: ನಮಸ್ತೆ ಮೇಡಮ್.
8: ಓಕೆ ಕೇಳಿ
9: ಮೂರ್ತಿ ಅಂತ ಮೇಡಮ್.
8: ಹಾ ಕೇಳಿ ತಮ್ಮ ಪ್ರಶ್ನೆ. ಏನು
9: ಏನಿಲ್ಲ ಮೇಡಮ್, ಇಲ್ಲಿ ನಮ್ಮ ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಗವರ್ಮೆಂಟ್ ಸ್ಕೂಲು. ಅಲ್ಲಿ ಒಂದು 10-12 ಹುಡುಗರು, ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಟೆರೆಸ್ ಮೇಲೆ, ನಾನು ಚೇರ್ ಹಾಕೊಂಡು ಹೊರಗಡೆ ಕೂತಿದ್ದೆ, ಬಂದ್ಬಿಟ್ಟು ಮೂಲೆಯಲ್ಲಿ ಡ್ರಗ್ಸ್ ತಗೋತಾ ಇದ್ರು, ಐ ಮೀನ್ ಗಾಂಜಾ. ನಾವು ನೋಡಿದ್ವಿ, ನೋಡ್ಬಿಟ್ಟು ನಮ್ಮ ಓನರ್ ಮಗ ನಾನು ಇದ್ರು ಸೇರ್ಕೊಂಡವ್ರು, ನಾನು 10 ಒಂದು ಮರಕ್ಕೆ ಪಟ್ಟಾಕಿದ್ವಿ, ಪಟ್ಟಾಕ್ಬಿಟ್ಟು ಒಂದ್ ಸ್ವಲ್ಪ ಹೊಡೆದ್ವಿ, ಹೊಡೆದ್ಬಿಟ್ಟು ಆಮೇಲೆ ಪೊಲೀಸ್ನವರು ಫೋನ್ ಮಾಡಿದ್ವಿ, ಬಂದ್ರು, ಆಮೇಲೆ ಅದು ಗಾಂಜಾ ಅಂತ ಕನ್ಫರ್ಮ್ ಆಯ್ತು. ಆಮೇಲೆ ಅವರು ಪೊಲೀಸ್ನವ್ರ ಅವಾಯ್ಡ್ ಮಾಡೋಕ್ಕೋಸ್ಕರ ಅವರು ಒಂದ್ಸರಿ ರಿಮೆಂಡ್ ತಗೊಂಡ್ರು, ಆಮೇಲೆ ಸ್ಕೂಲ್ ಕರ್ಕೊಂಡೋದ್ರು, ಸ್ಕೂಲ್ ಕರ್ಕೊಂಡೋಗಿ ಅವ್ರಿಗೆಲ್ಲ ಬೋರ್ಡ್ ಹಾಕ್ಸಿ ನಾವ್ ಈ ತಪ್ಪು ಮಾಡಲ್ಲ ಅಂದ್ಬಿಟ್ಟು ಬೆಳಗ್ಗೆ ಸಾಯ್ಕಾಲದವರೆಗೂ ಸ್ಕೂಲ್ ಹೊರಗಡೆ ಕಾಂಪೌಂಡ್ ಹತ್ರ ನಿಲ್ಸಿದ್ರು, ಆಮೇಲೆ ಸಾಯಂಕಾಲ ಕಳಿಸ್ತಾರೆ ಮೇಡಮ್. ಬಟ್ ಈಗ ಅವರೆಲ್ಲ ಗಾಂಜಾ ಅಡಿಟ್ ಆಗಿದಾರೆ ಮೇಡಮ್. ಆಮೇಲೆ ಇನ್ನೊಂದೇನಂದ್ರೆ ಗಾಂಜಾ ಹೊಡೆದ್ಬಿಟ್ಟು ಅವ್ರು ಮೊತ್ತಲ್ಲಿ ಏನ್ ಮಾಡ್ತಾ ಇದಾರೆ, ಅಲ್ಲೇ ಪಕ್ಕದ ಮನೆ ಅಕ್ಕಪಕ್ಕದ ಮನೆಯವ್ರ ಮನೆಗೆ ಹೋಗ್ಬಿಟ್ಟು ಹುಚ್ಚ ಹೋಗ್ಯದು ಮೇಡಮ್, ಈ ತರ ಎಲ್ಲ ಮಾಡ್ತಾ ಇದಾರೆ. ಅದೇನಾಗ್ತದೆ, ಇರಿಟೇಟ್ ಆಗ್ತಾ ಇದೆ ಜನಗಳಿಗೆ. ಈಗ ಅವ್ರೆಲ್ಲ ನನ್ಗೀಗ ಅವರು ಅದರಲ್ಲಿ ನನ್ಗೆ ಗೊತ್ತಿರೋರು 3 ಹುಡುಗರು ಇದಾರೆ ಮೇಡಮ್, ಅವ್ರನ್ನ ಈಗ ಅದರಿಂದ ಅಡಿಟ್ ಆಗಿರೋದ್ರಿಂದ ಬಿಡಿಸ್ಬೇಕು ಮೇಡಮ್, ಅದಕ್ಕೆ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ.
8: ಖಂಡಿತ ಈ ಬಗ್ಗೆ ತಿಳಿಸ್ಕೊಡ್ತಾರೆ ಸರ್. ಅವರು ಹೇಳ್ತಾ ಇದ್ರೆ ಈಗ ಆಲ್ರೆಡಿ ಅವರು ಪನಿಶ್ ಮಾಡಿದ್ದಾರೆ, ಆದ್ರೂ ಕೂಡ ಆ ಒಂದು ಅಡಿಕ್ಷನ್ ಆ ಹುಡುಗರಿಗೆ ಬಿಡ್ತಾ ಇಲ್ಲ. ಇದನ್ನ ಹೇಗೆ ತಡಿಬೇಕು ಅಂತ ಹೇಳಿ ಅವ್ರ ಪ್ರಶ್ನೆ.
2: ಯಾಕಂದ್ರೆ ಪನಿಶ್ಮೆಂಟ್ ಇಸ್ ನಾಟ್ ಅ ಟ್ರೀಟ್ಮೆಂಟ್ ಫಾರ್ ಡ್ರಗ್ ಅಡಿಕ್ಷನ್. ಪನಿಶ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಆಗೋದಿಲ್ಲ, ಯಾಕಂದ್ರೆ ಇದು ಸೈಕಲಾಜಿಕಲ್ ಇಶ್ಯೂ. ಅವರ ನರ್ವಸ್ ಸಿಸ್ಟಮ್ ಮೇಲೆ ಡ್ರಗ್ಸ್ ಟೇಕನ್ ಕಂಟ್ರೋಲ್, ಅವ್ರು ಏನ್ ಮಾಡಿದ್ರು ಬರಕ್ ಆಗ್ತಿಲ್ಲ. ಆ ಏಜ್ ಗ್ರೂಪ್ ನೋಡಿ, ಅವ್ರ ಏನ್ ಹೇಳಿದ್ರು ಹುಡುಗರು ಆ ವಯಸ್ಸಿನವ್ರು 15-25 ಟೀನೇಜರ್ಸ್. ಸೊ ಇವರು ಅವ್ರ ಹತ್ತಿರದ ರಿಹಾಬಿಲಿಟೇಷನ್ ಸೆಂಟರ್ಸ್ ಕೆಲವೊಂದಿರುತ್ತೆ, ಅದನ್ನ ಕಂಡು ಹಿಡಿದು ನಮ್ಮ ವೆಬ್ಸೈಟ್ ಅಲ್ಲಿ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇರುತ್ತೆ, ಅಥವಾ ಗೂಗಲ್ ಮಾಡಿದ್ರು ಕೂಡ ನೀವು ಅಪ್ರಾಪ್ರಿಯೇಟ್ ರಿಹಾಬಿಲಿಟೇಷನ್ ಸೆಂಟರ್ಗೆ ಸೇರಿಸಬೇಕು. ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ ನಮ್ಮ ನಿಮ್ಹಾನ್ಸ್ ಅಲ್ಲಿ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ. ಆಮೇಲೆ ಈ ರಿಹಾಬಿಲಿಟೇಷನ್ ಪ್ರೋಸೆಸ್ ಹೇಗಿದೆ ಅಂದ್ರೆ, ಈಗ 1 ವಾರ 2 ವಾರ 1 ತಿಂಗಳು ಆ ರೀತಿಯಲ್ಲ, ಅವನು ಎಷ್ಟು ಡ್ರಗ್ಸ್ ತಗೊಂಡಿದ್ದಾನೆ ಅಷ್ಟು ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನು ತುಂಬಾ ಹೈ ಅಡಿಕ್ಟ್ ಆಗಿದ್ರೆ ಟ್ರೀಟ್ಮೆಂಟ್ಗೆ 3-4 months ಬೇಕಾಗುತ್ತೆ. ಆ 3-4 months ಅವನ್ ಕಂಟಿನ್ಯೂಸ್ ಆಗಿ ಅಲ್ಲೇ ಇರಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಸ್ ಮಸ್ಟ್, ಯಾಕಂದ್ರೆ ಅವನ ಮನಸ್ಸು ಅವನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ಇಸ್ ಟೋಟಲಿ ಔಟ್ ಆಫ್ ಕಂಟ್ರೋಲ್. ಈಗ ಇವ್ರು ಹೇಳಿದ್ರು ಎಲ್ಲೋ ಹೋಗಿ ಏನೋ ಯೂರಿನ್ ಪಾಸ್ ಮಾಡಿದ್ರು ಆ ರೀತಿ ಅಂತ. ಸೊ ಇಟ್ ಇಸ್ ಜಸ್ಟ್ ಒನ್ ಬಿಗಿನಿಂಗ್ ಸ್ಟೇಜ್. ಕೆಲವೊಂದು ಇನ್ಸಿಡೆಂಟ್ಸ್ ದೇ ಆರ್ ಸೋ ಡಿಸ್ಟರ್ಬಿಂಗ್ ಅಂದ್ರೆ, ಒಬ್ಬ ಡ್ರಗ್ಸ್ ಸಿಕ್ಕಿಲ್ಲ ಅನ್ಬಿಟ್ಟು ಅವರ ಮದರ್ಗೆ ಕೊಲ್ಲಕ್ ಹೋಗಿದ್ದಾರೆ, ಇನ್ ಕೆಲವರು ಪೇರೆಂಟ್ಸ್ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡಕ್ ಹೋಗಿದ್ದಾರೆ, ಈ ರೀತಿ ಲೆಟರ್ಸ್ ಬಂದಿ, ರಿಟರ್ನ್ ಕಂಪ್ಲೇಂಟ್ಸ್. ಸೊ ಇದ್ರಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಎಷ್ಟು ಡೇಂಜರ್ಸ್ ಅಡಿಕ್ಷನ್ ಅನ್ಬಿಟ್ಟು. ಬರೀ ಯಾರಿಗೂ ಹೊಡೆದ್ರು ಬಡದ್ರು ಅನ್ನೋದಕ್ಕಿಂತ ದೇರ್ ಹಿಟ್ಟಿಂಗ್ ದರ್ ಓನ್ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಅಷ್ಟು ಕಂಟ್ರೋಲ್ ಹೋಗ್ಬಿಟ್ಟಿದೆ ಅವ್ರ ಮನ್ಸ್ ಮೇಲೆ. ಸೊ ಬೆಸ್ಟ್ ಅಂಡ್ ರಿಹಾಬಿಲಿಟೇಷನ್ ಸೆಂಟರ್, ರಿಜಿಸ್ಟರ್ಡ್ ರಿಹಾಬಿಲಿಟೇಷನ್ ಸೆಂಟರ್ ಬೆಂಗಳೂರಲ್ಲೇ ಬರ್ಬೋದು, ಹತ್ರ ಇರೋದು ಮೈಸೂರು ನಿಮಾನ್ಸ್ ಕೂಡ ನೀವು ತೋರಿಸಬಹುದು, ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಕೂಡ ಇದ್ದಾರೆ.
8: ಸೊ ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿ ಇರುತ್ತೆ ಈ ಡ್ರಗ್ಸ್ ಅನ್ನುವಂಥದ್ದು, ಯಾವ್ದ್ರಲ್ಲಿ ಅದನ್ನ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ, ಆ ಕುರಿತು ಮತ್ತಷ್ಟು ವಿಚಾರ ಹೇಳೋದಾದ್ರೆ.
2: ಓಕೆ, ಸೊ
8: ಇನ್ನೊಂದು
2: ಏನ್ ಹೇಳ್ಬೇಕಂದ್ರೆ, ಈಗ ಈ ಪಾರ್ಟಿಗೆ ಹೋಗೋದು, ಈಗ ಗೋವಾಗೆ ಹೋಗ್ತಾರೆ ಹುಡುಗರು, ಈಗ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡೋಣ, ಒಂದ್ಸಲ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದೆ ಒಂದ್ಸಲ ಟ್ರೈ ಮಾಡಬೇಡ ಅಂತ ಹೋಗ್ತಾರೆ. ಅಲ್ಲಿ ಏನಂದ್ರೆ ಅಲ್ಲಿ ಬಹಳ ಈಸಿಯಾಗಿ ಸಿಗ್ತಾ ಇದೆ, ಫಾರಿನರ್ಸ್ ಜಾಸ್ತಿ, ಹೇಗೆಗೋ ಸ್ಮಗಲ್ ಮಾಡ್ತಾರೆ, ಆಲ್ದೋ ಇಟ್ ಇಸ್ ಬ್ಯಾಂಡ್. ಸೊ ಹೋಗಿ ನೋಡಿದ ತಕ್ಷಣ ಯಾರ್ಯಾರು ಓದೋದಿಲ್ಲ,

0: ಪರಿಸ್ಥಿತಿ ಆಗ್ತಾ ಇದೆ. ಅದೊಂದು ಪ್ಲಸ್. ಈಗ ನಾನು ಕೆಲವೊಂದು ಫೋಟೋ ತೋರಿಸ್ತೀನಿ, ಈ ರೀತಿಯಾದ ಡ್ರಗ್ಸ್ ಅಬ್ಯೂಸ್ ಜಾಸ್ತಿ ಆಗ್ತಾ ಇದೆ. ಎಲ್ಎಸ್ಡಿ ಇರ್ಬೋದು, ಮಶ್ರೂಮ್ಸ್ ಇರೋದು, ಇಲ್ಲ ಕೆಲವೊಂದು ವೈಟ್ ಪೌಡರ್ ಇರುತ್ತೆ. ಇನ್ನೂ ಒಂದ್ ಏನ್ ಹೇಳ್ಬೇಕಂದ್ರೆ, ಟ್ರೆಂಡ್, ನೀವು ಒಂದು ಗಾಂಜಾ ನೀವು ಗಿಡ ನೋಡಿದೀರ, ಅದನ್ನ ಕೆಲವೊಬ್ರು ಏನ್ ಮಾಡ್ತಾರೆ, ಮನೆಯಲ್ಲೇ ಬೆಳೆಸ್ಕೋತಾ ಇದಾರೆ. ಆಚೆಯಿಂದ ಏನಕ್ಕೆ ತಗೊಳ್ಬೇಕು, ಮನೆಯಲ್ಲೇ ಬೆಳೆಸ್ಕೊಂಡ್ಬಿಡೋಣ ಅನ್ಬಿಟ್ಟು. ಯಾಕೆ ಅಂದ್ರೆ ಅದನ್ನ ನೋಡಿ ತಂದೆ ತಾಯಿಯರ್ ಗೊತ್ತಾಗೋದಿಲ್ಲ ಏನಿದು ಅಂತ. ಅವಾಗ ಅವರು ಇಲ್ಲ, ಏನೋ ಮಗ ಏನೋ ಗಿಡ ಬೆಳೆಸ್ತಾ ಇದ್ದಾನೆ, ಪ್ಲಾಂಟೇಶನ್ ಗಾರ್ಡನಿಂಗ್ ಇಷ್ಟ ಅಂತ. ಬಟ್ ಆಕ್ಚುಲಿ ಏನು ಈ ಪರ್ಪಸ್ ಮಾಡ್ತಾ ಇದಾರೆ.
1: ಯಾವ ರೀತಿ ಇರುತ್ತೆ ಆ ಒಂದು ಗಿಡ?
0: ಗಿಡ ಬಂದ್ಬಿಟ್ಟು ಒಂದು ಸ್ಟಾರ್ ಶೇಪ್ ಲೀಫ್ ಇರುತ್ತೆ. ಅದನ್ನ ನೀವು ಅಬ್ಸರ್ವ್ ಮಾಡಿರಲ್ಲ ಅನ್ಸುತ್ತೆ, ಕೆಲವರು ಪಾರ್ಟಿಗೆ ಹೋಗೋರು ಅದನ್ನ ಟಿ ಶರ್ಟ್ ಮೇಲೂ ಆ ಡಿಸೈನ್ ಹಾಕೊಂಡಿರ್ತಾರೆ, ಕ್ಯಾಪ್ಸ್ ಮೇಲೆ ಡಿಸೈನ್ ಹಾಕೊಂಡಿರ್ತಾರೆ. ಒಂದು ಸ್ಟ್ರೇಂಜ್ ದೊಡ್ಡ ಲೀಫ್ ಸಿಂಬಲ್ ಇರುತ್ತೆ ಅದು. ಅದು ಫೋಟೋ ಇಲ್ಲಿ ಬರ್ತಾ ಇಲ್ಲ. ಸೊ ಇಟ್ ಗ್ರೋಸ್ ಅರೌಂಡ್ 6 feet 6 feet ಉತ್ತರ ಎತ್ತರ ಬರುತ್ತೆ ಅದು. ಆದ್ರೆ ಹೈಡ್ರೋಪೋನಿಕ್ ಗಾಂಜಾ ಅಂತ ಒಂದ್ ಏನ್ ಹೇಳಿದೆ, ಅದು ಏನಂದ್ರೆ ವಿದೌಟ್ ಸಾಯಿಲ್ ಅದನ್ನ ಗಿಡನ ಬೆಳೆಸೋದಂತ.
1: ಎಲೆನೆ ತಿನ್ಬಿಡೋದ?
0: ಎಲೆ ಅಲ್ಲ, ಅದು ಹೂವು ಇರುತ್ತಲ್ಲ
1: ಬಡ್ಸ್,
0: ಅದನ್ನ ಅವ್ರು ಸೇರ್ತಾರೆ. ಸೇರ್ದಾಗ ಅದು ನಶೆ ಬರುತ್ತೆ, ಅದು ಡೈರೆಕ್ಟ್ ಆಗಿ ನೀರಾಗಿ ಅದು ಎಫೆಕ್ಟ್ ಮಾಡುತ್ತೆ. ಸೊ ಇದು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಈಗ ನಮ್ಮ ಬ್ರೈನ್ ಅಲ್ಲಿ ನ್ಯಾಚುರಲ್ ಆಗಿ ಕೆಮಿಕಲ್ಸ್ ಸೆಕ್ರೀಟ್ ಆಗುತ್ತೆ, ಹ್ಯಾಪಿ ಕೆಮಿಕಲ್ಸ್ ಅಂತ ಹಾರ್ಮೋನ್ಸ್, ಡೋಪಮೈನ್ ಎಕ್ಸಾಂಪಲ್. ಈಗ ಇವ್ರೇನ್ ಮಾಡ್ತಾರೆ, ಈ ರೀತಿ ಡ್ರಗ್ಸ್ ತಗೊಂಡಾಗ ಸೇಮ್ ಹಾರ್ಮೋನ್ಸ್ ಟ್ರಿಗರ್ ಆಗತ್ತೆ ನಮ್ಮ ಬಾಡಿನಲ್ಲಿ. ಸೊ ಆಗ ಅವ್ರಿಗೆ ಖುಷಿ ಆಗತ್ತೆ. ಖುಷಿ ಆದ ತಕ್ಷಣ ಇಟ್ಸ್ ವೆರಿ ನೈಸ್, ಚೆನ್ನಾಗಿದೆ ಇದು, ಮತ್ತೆ ತಗೊಳ್ಬೇಕು. ತಗೊಂಡ್ರು 2 ಸಲ 3 ಸಲ. ಈಗ ನಮ್ಮ ಬಾಡಿ ಏನಿದ್ರೆ ಒಂದು ಫ್ಯಾಕ್ಟ್ರಿ ತರ ಜನರೇಟ್ ಆಗ್ತಾ ಇರತ್ತೆ. ಅವರು ಹೇಳ್ತಾರೆ, ಓ ಇದು ಆರ್ಟಿಫಿಷಿಯಲ್ ಆಗಿ ಆಲ್ರೆಡಿ ಬರ್ತಾ ಇದೆ, ಸೊ ನನ್ನ ಪ್ರೊಡಕ್ಷನ್ ನಾನು ಡೌನ್ ಮಾಡೋಣ ಅಂತ ಹೇಳಿ ನಮ್ಮ ಬಾಡಿಲಿ ಆ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ಇಲ್ಲಿನೂ ಬಂದಿರಲ್ಲ, ಇಲ್ಲಿ ಕಮ್ಮಿ ಆಗಿದೆ. ಸೊ ಈಗ ಅವನಿಗೆ ಬೇಕು, ದಟ್ ಈಸ್ ವಿಡ್ರಾವಲ್ ಸಿಂಪ್ಟಮ್ಸ್, ಅವನಿಗೆ ಮತ್ತಷ್ಟು ಬೇಕು, ಮತ್ತೆ ತಗೊಳ್ತಾನೆ, ಇದು ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಅ ವಿಷಿಯಸ್ ಸೈಕಲ್. ಈ ರೀತಿ ಅಡಿಕ್ಷನ್ ಸ್ಟಾರ್ಟ್ ಆಗೋದು.
1: ಒಂದು ಕರೆ ಇದೆ ನೋಡೋಣ. ವಿಜಯ್ ಕುಮಾರ್ ಅವರು, ನಮಸ್ತೆ. ಹಲೋ
2: ಮೇಡಮ್.
1: ನಮಸ್ತೆ ಸರ್.
2: ನಮಸ್ತೆ ನಮಸ್ತೆ.
1: ತಮ್ಮ ಪ್ರಶ್ನೆ ಏನಿದೆ ಕೇಳಿ.
2: ಈ ತಂಬಾಕು ಉತ್ಪನ್ನ ಇದೆಯಲ್ಲ, ಅದರಿಂದ ನೆಶೆ ಪುಡಿ ಅಂತ ತಯಾರು ಮಾಡ್ತಾರೆ. ಹಿಂದೆ ಮೂಗಿಗೆ ಇರಿಸ್ಕೊಳ್ಳೋದು, ಆಮೇಲೆ ಅಲ್ ತಿಕ್ಕೋದು, ಅದೆಲ್ಲ ಮಾಡ್ತಾ ಇದ್ರು. ಅದನ್ನು ತಯಾರು ಮಾಡೋದಕ್ಕೆ ಏನಾದ್ರೂ ಗೈಡ್ಲೈನ್ಸ್ ಇದೆಯಾ? ಇಲ್ಲಿ ಸ್ಕೂಲು ಆಮೇಲೆ ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಅದನ್ನ ತಯಾರು ಮಾಡಬಹುದಾ? ಪ್ಯಾಕ್ ಮಾಡಿ ಆತರ ಮಾಡ್ತಾ ಇದಾರೆ, ಅದಕ್ಕೇನಾದ್ರೂ ಅವಾಯ್ಡ್ ಮಾಡೋದಕ್ಕೆ ನಾವ್ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅನ್ನೋದು ಏನಾದ್ರು ಮಾಹಿತಿ ಸಿಗುತ್ತಾ?
1: ಖಂಡಿತ ಖಂಡಿತ ಸಿಗುತ್ತೆ ಸರ್, ಹೇಳಿ.
0: ಮೇಡಮ್, ಈಗ ಅವ್ರು ಹೇಳಿ ತಂಬಾಕು ಉತ್ಪನ್ನಗಳು,
1: ತಂಬಾಕು ಉತ್ಪನ್ನ ಜೊತೆಗೆ ನಶ್ಯ.
0: ಸೊ ಈ ಎರಡು ಕೂಡ ನಮ್ಮ ಎನ್ಡಿಪಿಎಸ್ ಆಕ್ಟ್ ಅಲ್ಲಿ ಬರೋದಿಲ್ಲ. ಸೊ ಇದನ್ನ ಬೇರೆ ಏನಿದ್ರು ಅಲ್ಲಿನ ಲೋಕಲ್ ಪೊಲೀಸ್ ಇಲಾಖೆಗೆ ಅವರು
1: ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಾನು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಬಂದಿದೆ, ಕರೆಗಳು ಬಂದಿದೆ, ಪ್ರಶ್ನೆಗಳು ಬಂದಿದೆ. ಕಾಲೇಜು ಸ್ಕೂಲ್ ಹತ್ರ, ಎಸ್ಪೆಷಲಿ ಕಾಲೇಜ್ ಹತ್ರ ಈ ರೀತಿ ಶಾಪ್ಸ್ ಜಾಸ್ತಿ. ಇದನ್ನ ಹೇಗೆ ತಡಿಬೇಕು? ಯಾಕೆ ಅಂತಂದ್ರೆ ಇಷ್ಟೇ ಮೀಟರ್ ದೂರದಲ್ಲಿ ಶಾಪ್ಸ್ ನ ಮಾಡಬೇಕು ಅಂತ ಹೇಳಿ ರೂಲ್ಸ್ ಖಂಡಿತ ಇದ್ದೇ ಇದೆ ಸರ್. ಆದ್ರೂ ಕೂಡ ಇದು ಹಳ್ಳಿಯಿಂದ ದಿಲ್ಲಿ ತನಕನು ನಾವು ವಿಚಾರ ಮಾಡೋದಾದ್ರೆ ಎಲ್ಲ ಕಾಲೇಜಸ್ ಪಕ್ಕದಲ್ಲಿ ಇಂತಹ ಶಾಪ್ಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ಹೇಗೆ ತಡೆಯುವಂತಹ ಒಂದು ಕ್ರಮಗಳು?
0: ಈಗ ಕಾಲೇಜ್ ಪಕ್ಕದಲ್ಲಿ ಶಾಪ್ಸ್ ಓಪನ್ ಮಾಡಬಾರದು ಅಂತ ಏನು ರೂಲ್ ಇಲ್ಲ, ಇಟ್ ಈಸ್ ವಿದಿನ್ ಲಾ. ಆದ್ರೆ ಶಾಪ್ಸ್ ಅಲ್ಲಿ ಏನ್ ಮಾರ್ತಾರೆ ಅದು ಇಲ್ಲೀಗಲ್. ಪ್ಲಸ್ ನಾನು ಆಗ್ಲೇ ಹೇಳ್ದಾಗೆ ಇದು ಕಾಲೇಜ್ ಹತ್ರ ಅಥವಾ ದೇವಸ್ಥಾನ ಹತ್ರ ಏನು ಶಾಪ್ಸ್ ಇದೆ ಅಲ್ಲಿ ಅಫ್ಕೋರ್ಸ್ ಎಲ್ಲ ಸಿಗರೇಟ್ ಸೇದೋರು ಎಲ್ಲ ಗ್ಯಾದರ್ ಆಗ್ತಾರೆ. ಬಟ್ ಅಲ್ಲೇ ಸೇದೋದು ಅಂತ ಏನು ರೂಲ್ ಇಲ್ಲ ಇದು. ಈಗ ಕೆಲವರ ರೂಮ್ಗೆ ಹೋಗ್ಬಿಟ್ಟು ಸೇತಾರೆ ಫ್ರೆಂಡ್ಸ್ ಎಲ್ಲ, ಇಲ್ಲ ಕ್ಲಾಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ, ಅವಾಗ ಏನ್ ಮಾಡೋಕ್ಕಾಗುತ್ತೆ? ಸೊ ಈಗ ನಾವು ಜನರಲ್ ಪಬ್ಲಿಕ್, ಈಗ ನಾನು ಇದೇ ಫೀಲ್ಡ್ ಇರೋದ್ರಿಂದ ನನಗೆ ಗೊತ್ತಿದೆ, ಎಲ್ಲರೂ ಗೊತ್ತಿಲ್ಲ ಓ ಅಲ್ಲೆಲ್ಲ ಸೇರ್ತಾ ಇದಾರೆ ಅಂಗಡಿನಲ್ಲಿ, ಸೊ ಅಲ್ಲೇ ಡ್ರಗ್ಸ್ ಸಿಗ್ತಾ ಇದೆ ಅನ್ಸುತ್ತೆ, ಅದಕ್ಕೆ ಎಷ್ಟು ಜನ ಹೋಗ್ತಾ ಇದಾರೆ ಅಂತ. ಅಲ್ಲಿ ಬೇರೆ ಅಲ್ಲೂ ಆಗ್ತಾ ಇರ್ಬೋದು, ಹೇಳಕ್ ಬರೋದಿಲ್ಲ. ಬಟ್ ಎಜುಕೇಶನ್, ಅಲ್ಲಿನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರೇ ಅವರ ಸ್ಟೂಡೆಂಟ್ಸ್ಗೆ ಹೇಳಬೇಕು, ಇಟ್ ಬಿಕಮ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಹೇಳಿದ್ರೆ ಅವ್ರು ಹೇಳ್ಬೋದು ಅಲ್ಲಿ ಬರೀ ಸಿಗರೇಟ್ ಆಗ್ತಾ ಇದೆ, ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅನ್ಬಿಟ್ಟು. ಸೊ ಇದರಲ್ಲಿ ಕಾಲೇಜ್ ಕಡೆಯಿಂದಾನೆ ಅಥವಾ ಯಾವುದೇ ಸ್ಕೂಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಒಂದು ಆಗ್ಲೇ ಒಬ್ರು ಹೇಳಿದ್ರು ಕರೆಕ್ಟ್ ಆಗಿ ಒಂದು ಟಾಪಿಕ್ ಇಡಬೇಕು, ಅದು ಸಿಲೆಬಸ್ ಇಲ್ಲಿ ಇಲ್ಲ ಅಂದ್ರೂ ಕೂಡ ಈ ಕ್ಷಣದಲ್ಲಿ ಅವರು ಒಂದು ಸ್ಪೆಷಲ್ ಇಂಡಕ್ಷನ್ ಪ್ರೋಗ್ರಾಮ್ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡಿದ್ರೆ ಏನಾಗುತ್ತೆ. ಈಗ ಸಿಗರೇಟ್ ಕೂಡ ಅಂತದೇ ಏನು ಒಳ್ಳೆ ಸಬ್ಸ್ಟೆನ್ಸ್ ಅಲ್ಲ, ಅದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ, ಲಂಗ್ ಕ್ಯಾನ್ಸರ್, ರೆಸ್ಪಿರೇಟರಿ ಸಿಸ್ಟಮ್ ಹಾಳಾಗ್ತಾ ಇದೆ. ಅದ್ರ ಹೆಲ್ತ್ ಬಗ್ಗೆ, ಅಡಿಕ್ಷನ್ ಬಗ್ಗೆ ಒಂದು ಟಾಪಿಕ್ ನ ಇಟ್ಟು ಕಂಪಲ್ಸರಿ ಮಾಡಿ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 3 months 1 6 months

0: ಆತರ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾವುದು ಕೂಡ ವೇಸ್ಟ್ ಆಗಿ ಹೋಗೋದಿಲ್ಲ. 100 ಜನ ಕೇಳಿದ್ರೆ 50 ಜನ ಅದ ಕೇಳಿ
1: ತಿಳ್ಕೊಳ್ಬಹುದು. ಇನ್ನೊಂದು ಕರೆ ಇದೆ ನೋಡೋಣ. ಪಾರ್ವತಿ ಅವರೇ ನಮಸ್ತೆ. ನಮಸ್ತೆ, ಕೇಳಿ ತಮ್ಮ ಪ್ರಶ್ನೆಯನ್ನ.
2: ಮೇಡಮ್, ಇವಾಗ ಮದ್ಯಪಾನ ಕುಡಿತಾರಲ್ಲ, ಅವ್ರಿಗೂ ಅದ್ರಲ್ಲಿ ಡ್ರಗ್ಸ್ ಅಡಿಕ್ಟ್ ಆಗಿರತ್ತಾ?
1: ಸರ್, ಏನ್ ಹೇಳ್ತೀರಿ?
0: ಮೇಡಮ್, ಎಲ್ಲಾರ್ಗೂ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರು ಏನ್ ತಗೊಳ್ತಾ ಇದಾರೆ ಅಂತ ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಅವ್ರು ತಗೊಳ್ತಾ
2: ಮಾಡ್ತಾರೆ, ಒಂದ್ಬಿಟ್ಟು ಜಾಸ್ತಿ ಮಾತಾಡೋದು, ಕೂಪಿಸ್ಕೊಳ್ಳೋದು, ಆ ರೀತಿ ಎಲ್ಲ ಮಾತಾಡ್ತಿರ್ತಾರೆ.
0: ಓಕೆ, ಅವ್ರಿಗೆ ನೀವು ಬೇಕಿದ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೋದು ಅವ್ರು ಒಪ್ಪಿದ್ರೆ. ಯಾಕಂದ್ರೆ ಡ್ರಗ್ ಸ್ಪೆಸಿಫಿಕ್ ಟೆಸ್ಟ್ ಏನ್ ಹೇಳಿ?
2: ಅದೇ ಮೆಡಿಕಲ್ ಟೆಸ್ಟ್ ಎಲ್ಲ ಎಲ್ಲೋಗಿ ಮಾಡ್ಸೋದಿರುತ್ತೆ.
0: ನೀವು ಯಾವ್ದೇ ಹಾಸ್ಪಿಟಲ್ ಅಲ್ಲಿ ಹೋಗಿ ಕೇಳಿದ್ರೆ ಈ ರೀತಿ ಇದೆ ಅನ್ಬಿಟ್ಟು ಏನೋ ಡ್ರಗ್ಸ್ ತಗೋತಾ ಇದ್ದಾರೆ ಡಾಕ್ಟರ್ ಹೇಳಿದ್ರೆ ಅವರು ಆ ಟೆಸ್ಟ್ ಮಾಡಿಸ್ತಾರೆ. ಇದಕ್ಕೆ ಸಪರೇಟ್ ಕಿಟ್ ಬರುತ್ತೆ, ಹಾಸ್ಪಿಟಲ್ ಗಳಲ್ಲಿ ಇರುತ್ತೆ. ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಇದೆ, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಅದೇ ಹಾಸ್ಪಿಟಲ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು.
2: ಸರ್, ಎಷ್ಟೊಂದ್ ಸಲ ರಿಹಾಬ್ ಸೇರಿಸಿ ಬಿಟ್ಟಿರ್ತೀವಿ ಅಂತ ಮಾಡ್ತಾರೆ, ಒಂದ್ 3 months ಬಿಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ.
0: ನೀವು ಏನಾದ್ರು ಕೌನ್ಸಿಲಿಂಗ್ ಏನಾದ್ರು ಮಾಡಿಸಿದೀರಾ?
2: ಹಾ ಸರ್, ಮಾಡ್ತಿದ್ದೀವಿ.
0: ಸೊ ಅವರು ಏನು ಹೇಳಿದ್ರು, ಅದರಿಂದ ಏನು ಉಪಯೋಗ ಆಗ್ಲಿಲ್ವಾ ಅಥವಾ ಫಾಲೋ ಮಾಡ್ಲಿಲ್ಲ ಅನ್ಸುತ್ತೆ?
2: ಇಲ್ಲ ಸರ್, ಹೋಯ್ತಾರೆ ಮಾಡ್ತಾರೆ, ಒಂದ್ 3 ತಿಂಗಳು ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ.
0: ಹಾ ಹಾ,
2: ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ.
0: ಯಾರು ಸ್ಟಾರ್ಟ್ ಮಾಡಿಸ್ತಾ ಇರ್ಬೇಕಲ್ಲ ಅದನ್ನ?
2: ಹಾ ಸರ್, ಫ್ರೆಂಡ್ ಬ್ಯಾಕ್ ಗ್ರೌಂಡ್.
0: ಹಾ ಹಾ ಹಾ, ಅದೇ. ಸೊ ಮತ್ತೆ ಮತ್ತೆ ಡಾಕ್ಟರ್ 3 months ಅಂತ ಗೊತ್ತಾದ್ರೆ 2.5 ತಿಂಗಳಿಗೆ ಒಂದ್ಸಲ ವಿಸಿಟ್ ಮಾಡಿ ಇನ್ನೊಂದ್ಸಲ ಎಲ್ಲ ಕ್ಲಿಯರ್ ಆಗಿದೆ ಅನ್ಬಿಟ್ಟು.
2: ಆದ್ರೆ ಬರ್ಬೇಕಲ್ಲ ಸರ್, ಒಂದ್ಸತಿ ಕರ್ಕೊಂಡೋಗೋರೆ ಸಕ್ಕ ಆಯ್ತಿರುತ್ತೆ, ಪದೇ ಪದೇ ಕರಿಬಹುದು ಬರೋದಿಲ್ಲ.
0: ಅದೇ ಡಾಕ್ಟರ್ ಟ್ರೀಟ್ಮೆಂಟ್ ಮತ್ತೆ ಅವ್ರ ಮನೋಬಲ ಇಂಪಾರ್ಟೆಂಟ್ ಇದ್ರಲ್ಲಿ. ಅವರು ಎಷ್ಟು ಹೇಳ್ಬೋದು ಅಷ್ಟು ಹೇಳ್ತಾರೆ, ಬಟ್ ಒಳಗಿಂದ ಬರಬೇಕು.
1: ಹೌದು ಹೌದು, ಇದನ್ನೆಲ್ಲ ನಾನು ಬಿಡಬೇಕು ಅನ್ನುವಂಥದ್ದು ಮನಸ್ಥಿತಿಯ ಮೇಲೆ ನಿಂತಿರುತ್ತೆ ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಪಾರ್ವತಿ ಅವರ ಕರೆ ಮಾಡಿದ್ದಕ್ಕೆ. ಸರ್, ಇವಾಗ ಹೇಳಿ, ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ?
0: ಸೊ ಈ June 26th ಅಂಗವಾಗಿ ನಾವು ಹೇಳಬೇಕಂದ್ರೆ, ಈ ಪೂರ್ತಿ ತಿಂಗಳು ನಾವು ಕಾಲೇಜು ಸ್ಕೂಲ್ಗಳಲ್ಲಿ ಹೋಗಿ ಯಾವ ಐಡೆಂಟಿಫೈ ಆಗುತ್ತೆ ನಮ್ದೇನು, ನಮ್ಮ ಕೇಸಸ್ ಕೂಡ ಬುಕ್ ಮಾಡ್ತಾ ಇರ್ತೀವಿ ನಾವು, ಯಾವ ಯಾವ ಸಮಯ ಸಿಗುತ್ತೆ ಅಲ್ಲಿ ಹೋಗ್ತೀವಿ. ಅದಲ್ಲದೆ ನಮ್ಮ ಪ್ಯಾಂಪ್ಲೆಟ್ಸ್, ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್, ಪೇರೆಂಟ್ಸ್ ಏನ್ ಮಾಡ್ಬೇಕು, ಟೀಚರ್ಸ್ ಏನ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಏನ್ ಮಾಡಬಾರ್ದು, ಅದ್ರ ತಕ್ಕ ಒಂದು ಇನ್ಫಾರ್ಮೇಶನ್ ಒಂದು ಪ್ಯಾಂಪ್ಲೆಟ್ ಮಾಡಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಮಾಲ್ಸ್ ಅಲ್ಲಿ. ಪ್ಲಸ್ ಈ ಕೂಡ ಒಂದು ರ್ಯಾಲಿ ಕೂಡ ಮಾಡಿದ್ವಿ ರೀಸೆಂಟ್ ನಿನ್ನೆ, ಅದ್ರಲ್ಲಿ ಚೀಫ್ ಗೆಸ್ಟ್ ಎಲ್ಲ ಬಂದಿದ್ರು. ಪ್ಲಸ್ ಒಂದು ಬೈಕ್ ರ್ಯಾಲಿ ಕೂಡ ಮಾಡಿದ್ವಿ. ಇದು ಜೂನ್ ಅಲ್ಲಿ ಮಾಡುವಂತದ್ದು. ಇದನ್ನು ಬಿಟ್ಟು ಪ್ರತಿ ವಾರ ಅಥವಾ 2 ವಾರಕ್ಕೊಮ್ಮೆ ನಾವು ಹತ್ತಿರದ ಶಾಲಾ ಕಾಲೇಜುಗಳು ಅಲ್ಲೆಲ್ಲ ಹೋಗಿ ಅವರು ಅಲ್ಲಿ ಕೂಡ ಈ ಮೆಸೇಜ್ ನ ಪಾಸ್ ಮಾಡ್ತಾ ಇರ್ತೀವಿ.
1: ಬೇರೆ ಬೇರೆ ಊರುಗಳಿಗೆ ಹೋಗ್ತೀರಾ?
0: ಬೇರೆ ಬೇರೆ ಊರುಗಳಿಗೆ ಹೋಗೋದು ನಮ್ಗೆ ಕಷ್ಟ, ಬಟ್ ನಾವು ಅಲ್ಲಿನ ಪೊಲೀಸ್ ಅವರ ಇಲಾಖೆಗೆ ಅವರು ಕೂಡ ಇದನ್ನ ಮಾಡ್ತಾ ಇದಾರೆ. ಬರೀ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಒಂದೇ ಮಾಡ್ತಾ ಇಲ್ಲ. ಸೊ ನಮಗೆ ಒಂದೇ ಆಫೀಸರ್ ಇಂದ ದೂರ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಮೆಟೀರಿಯಲ್ ನ ಪೊಲೀಸ್ SP ಆಫೀಸ್ ಅವರಿಗೆ ಕಳಿಸ್ಕೊಡ್ತೀವಿ, ಯಾರು ಅಪ್ರೋಚ್ ಮಾಡ್ತಾರೆ ಅವರು ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಿ ಮೆಸೇಜ್ ನ ಪಾಸ್ ಮಾಡ್ತಾ ಇದಾರೆ.
1: ಓಕೆ ಓಕೆ ಸರ್, ಈಗ ಡ್ರಗ್ಸ್ ಅನ್ನುವಂಥದ್ದನ್ನ ಪಾರ್ಸೆಲ್ ಮುಖಾಂತರವೂ ಕೂಡ ತರಿಸ್ಕೊಳ್ತಾರೆ, ಬೇರೆ ದೇಶಗಳಿಂದ ಕೂಡ ಬರ್ತಾ ಇದೆ ಅಂತ ಹೇಳಿ ನಾವು ಕೇಳ್ತಾ ಇದೀವಿ, ಈ ಬಗ್ಗೆ ತಾವೇನ್ ಹೇಳ್ತೀರಿ?
0: ಹೌದು, ಇದು ಆಕ್ಚುಲಿ ಬಹಳ ಒಳ್ಳೆ ಪ್ರಶ್ನೆ. ಇದು ಇತ್ತೀಚಿನ ಆಕ್ಚುಲಿ ಕೋವಿಡ್ ಲಾಕ್ಡೌನ್ ಆದ ನಂತರ ಇದರದ್ದು ಸಮಸ್ಯೆ ಬಹಳ ಹೆಚ್ಚಾಗಿದೆ.
1: ಓಕೆ,
0: ಸೊ ಒಂದು ಡಾರ್ಕ್ ನೆಟ್ ಅಂತ ಇದೆ. ಸೊ ಇಂಟರ್ನೆಟ್ ನಿಮಗೆ ಕೆಲವರು ಗೊತ್ತಿರುತ್ತೆ, ಇಂಟರ್ನೆಟ್ ಅಲ್ಲಿ ನೀವು ಏನೇನು ಆಕ್ಸೆಸ್ ಮಾಡ್ತೀರಾ, ಇಟ್ ಇಸ್ ಓನ್ಲಿ 4% ಆಫ್ ಡೇಟಾ, ಬಾಕಿ ಎಲ್ಲ ಡಾರ್ಕ್ ಅಂತ ಹೇಳ್ತಾರೆ. ಸೊ ಆ ಡಾರ್ಕ್ ನೆಟ್ ಅಲ್ಲಿ ಡ್ರಗ್ಸ್ ನ ಪಾರ್ಸಲ್ ತರಿಸ್ತಾರೆ ಯಂಗ್ಸ್ಟರ್ಸ್. ಇದು ಜನರಲ್ ಪಬ್ಲಿಕ್ ಗೆ ಯಾರಿಗೂ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ ನಮ್ಮ ಕೆಲಸದಲ್ಲಿ ನಾವು ಬಿಜಿ ಇರ್ತೀವಿ. ಬಟ್ ಇವರು ಡಾರ್ಕ್ ಆನ್ಲೈನ್ ಪಾರ್ಸಲ್ ಬುಕ್ ಮಾಡಿಸ್ಬಿಟ್ಟು ಆ ಲಾಕ್ಡೌನ್ ಟೈಮಲ್ಲಿ ಅವ್ರು ಆಚೆ ಹೋಗಕ್ ಆಗ್ತಾ ಇರಲಿಲ್ಲ. ಸೊ ಅವರು ಪಾರ್ಸಲ್ ಮುಖಾಂತರ ತರಿಸ್ತಾ ಇದಾರೆ, ಫಾರಿನ್ ಇಂದ ಎಲ್ಲ ಬರ್ತಾ ಇದೆ. ಇದರಲ್ಲಿ ಏನು ಎಚ್ಚರಿಕೆ ವಹಿಸ್ಬೇಕಂದ್ರೆ, ಈಗ ಡ್ರಗ್ ಪಾರ್ಸಲ್ ತರಿಸೋರು ಹೀಲ್ ಬಿ ಎ ಟ್ರಾಫಿಕರ್, ಅವನು ದೊಡ್ಡ ಪೆಡ್ಲರ್, ಅವನು ಅವನಿಗೆ ಗೊತ್ತಿರುತ್ತೆ ಈಗ ಏನಾದ್ರು ಪೊಲೀಸ್ ಏನಾದ್ರೂ ಬಂದ್ರೆ ನಾನ್ ಸಿಕ್ಕಾಕೊಳ್ತೀನಿ ಅನ್ಬಿಟ್ಟು. ಈಗ ನಾನ್ ಪಾರ್ಸಲ್ ತರಿಸಿದೀನಿ, ಸೊ ನಾನೇನ್ ಮಾಡ್ತೀನಿ, ಈಗ ಮೇಡಮ್ ನಿಮ್ ಪರಿಚಯ ಆಗಿದೆ, ನಿಮ್ಮ ಐಡಿ ಕಾರ್ಡ್ ಕೊಡ್ತೀರಾ ಸ್ವಲ್ಪ ಅಂತ ಹೇಳಿ ನಿಮ್ಮ ಐಡಿ ಕಾರ್ಡ್ ಹಾಕಿ ನಿಮ್ಮ ಅಡ್ರೆಸ್ ಕೊಟ್ಟು ನಾನ್ ನಿಮ್ಮ ಅಡ್ರೆಸ್ ಗೆ ತರಿಸ್ತೀನಿ. ಈಗ ಫಸ್ಟ್ ಪೊಲೀಸ್ ಬಂದ್ರೆ ನಿಮ್ಮ ಹತ್ರ ಬರ್ತಾರೆ,
1: ಸಿಕ್ಕಾಕೊಂಡ್ಬಿಡ್ತೀನಿ.
0: ಆಗ ಅವ್ರು ಹೇಳ್ತಾರೆ ನಂದಲ್ಲ ಇದು, ಇದು ಇವ್ರದ್ದು ಅಂತ. ಆಗ ನಾನು ಹೇಳಿ ನನ್ಗೆ ನಾನೇನ್ ಹೇಳಿಲ್ಲ, ಯಾಕಂದ್ರೆ ಏನು ಕ್ಲೂ ಇಲ್ವಲ್ಲ,
1: ಐಡಿ ಕಾರ್ಡ್ ನಂದಿರುತ್ತೆ.
0: ಸೊ ಈ ತರ ಬಹಳಷ್ಟು ಕೇಸಸ್ ಆಗಿದೆ. ಈ ಕಾರ್ಯಕ್ರಮ ಮುಖಾಂತರ ಏನ್ ಹೇಳ್ತಾ ಇದ್ರೆ, ಯಂಗ್ಸ್ಟರ್ಸ್, ಸ್ಟೂಡೆಂಟ್ಸ್, ಕಾಲೇಜ್ ಹೋಗೋರು ಅಥವಾ ಅಡಲ್ಟ್ಸ್ ಇರ್ಬೋದು, ಯಾವುದೇ ಪಾರ್ಸೆಲ್ಗೋಸ್ಕರ ನೀವು ಅದನ್ನ ತಗೊಳ್ಬೇಡಿ. ಅಂದ್ರೆ ಬೇರೆಯವ್ರಿಗೆ ನಿಮ್ಮ ಐಡಿ ಪ್ರೂಫ್, ಹೇಗೆ ಹೇಳ್ತಾರೆ, ಪ್ಯಾನ್ ಕಾರ್ಡ್ ಶೇರ್ ಮಾಡಬೇಡಿ, ಆಧಾರ್ ಶೇರ್ ಮಾಡಬೇಡಿ, ಪಾಸ್ಪೋರ್ಟ್ ಡೀಟೇಲ್ ಶೇರ್ ಮಾಡಬೇಡಿ ಅಂತ. ಯಾರಿಗೂ ಕೂಡ ನಿಮ್ಮ ಐಡಿ ಪ್ರೂಫ್ ನ ಕೊಡಕ್ ಹೋಗ್ಬೇಡಿ. ನಿಮಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ ಅಥವಾ ಅವನ್ ಪಾರ್ಸೆಲ್ ನಾನು ಇಸ್ಕೊಳ್ಳೋದು. ಇನ್ನು ಒಂದು ಇದೊಂದು, ಈಗ ಅವನ್ ನಾನು ನನ್ನ ಹೆಸರಲ್ಲೇ ಬುಕ್ ಮಾಡಿರ್ತೀನಿ, ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ಬಿಟ್ಟು ನೀನು ಇಸ್ಕೊ ಹೋಗು ಸ್ವಲ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳೋದು. ಯಾಕೆ ಅಂದ್ರೆ ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಹೇಳಿದ್ರೆ ನಾನು ಹೋಗಿ ಇಸ್ಕೊಳ್ಳು, ಆ ರೀತಿ ಕೂಡ ಆಗ್ತಾ ಇದೆ. ಸೊ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಏನಂದ್ರೆ ಈಗ ಒಂದು ಪಾರ್ಸೆಲ್ ತರ್ಸಿದ್ರೆ ಯಾರು ಸಿಕ್ಕಾಕೊಳ್ಳಲ್ಲ, ಅದು ಒಂದು ಇದೆ. ಬಟ್ ಇತ್ತೀಚೆಗೆ ಲಾಸ್ಟ್ 3-4 ಇಯರ್ಸ್ ಇಂದ ಆ ಕೇಸಸ್ ಕೂಡ ಜಾಸ್ತಿ ಆಗಿದೆ.
1: ಸೊ ಯಾವ ಯಾವ ರೀತಿ ತರಿಸ್ಕೊಳ್ತಾರೆ ಆ ವಿಚಾರ ಮಾತನಾಡೋಣ. ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ.
3: ಹಲೋ
1: ಸರ್, ನಮಸ್ತೆ.
3: ನಮಸ್ಕಾರ ಮೇಡಮ್.
1: ಕೇಳಿ, ತಮ್ಮ ಪ್ರಶ್ನೆ ಏನಿದೆ?
3: ಹಲೋ
1: ಸರ್, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ತಮ್ಮ ಪ್ರಶ್ನೆ ಏನಿದೆ ಕೇಳಿ.
3: ನಮಸ್ಕಾರ ಮೇಡಮ್. ನಮ್ ರಿಲೇಟಿವ್, ನನ್ನ ಹೆಸರು ತಿಪ್ಪೇರುದ್ರಪ್ಪ, ಮೈಸೂರು ಅಂತ
1: ಹೇಳಿ ಸರ್.
3: ಮಾಡಿದ್ದೀನಿ ಮೇಡಮ್.
1: ಪ್ರಶ್ನೆ ಕೇಳಿ.
3: ಕೇಳಿಸ್ತಾ ಇದೆ ಮೇಡಮ್?
1: ಕೇಳಿಸ್ತಾ ಇದೆ, ಹೇಳಿ ಸರ್.
3: ಓಕೆ, ನಮಸ್ತೆ ಮೇಡಮ್. ಈಗ ನಮ್ಮ ರಿಲೇಟಿವ್ ಹುಡುಗ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ.
1: ಓಕೆ.
3: ಡ್ರಗ್ ಅಡಿಕ್ಟ್ ಆಗ್ಬಿಟ್ಟು, ನೀವು ಟಿವಿನಲ್ಲಿ ತೋರಿಸ್ತಾ ಇರಲ್ಲ, ಒಂದು ಕೈ ಗುರ್ತು ಇದೆಯಲ್ಲ, ಅದ್ರೊಳಗಡೆ ಒಂದು ಏನು ಇಂಜೆಕ್ಷನ್ ಇದೆಯಲ್ಲ, ಆ ತರದ್ ತಗೊಳ್ತಾ ಇದ್ದಾನೆ. ಅವನ್ಗೆ ತುಂಬಾ ಸರಿ ಪೇರೆಂಟ್ಸ್ ಹೇಳ್ತಾ ಇದಾರೆ, ಬಟ್ ಅವನು ಸರಿಯಾಗಿ ಕಂಟ್ರೋಲ್ ಬರ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ.
1: ಓಕೆ, ಆ ಕುರಿತು ಸರ್ ತಿಳಿಸ್ಕೊಟ್ರು, ಇನ್ನೊಮ್ಮೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಸರ್.
3: ಓಕೆ
1: ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಅವರು ಇಂಜೆಕ್ಷನ್ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಹೆರಾಯಿನ್ ಇರಬಹುದು ಅಥವಾ MDMA ಕ್ರಿಸ್ಟಲ್ಸ್ ಇರಬಹುದು. ಅವ್ರು ಆದಷ್ಟು ಬೇಗ ರಿಹಾಬಿಲಿಟೇಷನ್ ಎಷ್ಟು ಬೇಗ ಮಾಡಿಸ್ತಾರೆ ಅಷ್ಟು
1: ಒಳ್ಳೇದು.
0: ಬಿಕಾಸ್ ನಾನು ಹೇಳ್ದಾಗೆ ಅವರ ಪೇರೆಂಟ್ಸ್ ಮೇಲೆ ಅವರು ಅಸಾಲ್ಟ್ ಮಾಡೋ ಚಾನ್ಸಸ್ ಹೆಚ್ಚಿರುತ್ತೆ, ಅಲ್ಲಿ ಯಾವುದೇ ಮಾತು ಕೇಳೋದಿಲ್ಲ ಅವರು. ಆದಷ್ಟು ಬೇಗ ಅವರು ನಿಮ್ಹಾನ್ಸ್ಗೆ ಕರ್ಕೊಂಡು ಹೋಗಿ ಅದಕ್ಕೆ ಅಪ್ರಾಪ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಅಂದ್ರೆ ಕಡಿಮೆ ಅಡಿಕ್ಷನ್ ಆಗಿರೋದ್ರಿಂದ ಬೇಗ ಮುಗಿಯುತ್ತೆ,
1: ಯಾಕಂದ್ರೆ
0: ಕಂಟ್ರೋಲ್ ತಪ್ಪಕ್ಕಿಂತ ಮುಂಚೆ ಅವ್ರು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಒಳ್ಳೇದು ಅಂತ
1: ನೀವು ಹೇಳ್ತಾ ಇದೀರಾ. ಸರ್, ಒಟ್ಟಾರೆಯಾಗಿ ಈ ಮಾದಕ ದ್ರವ್ಯದಿಂದ ದೂರ ಇರೋದು ಹೇಗೆ?
0: ಸೊ ದೂರ ಇರೋದು ಹೇಗೆ, ಕರೆಕ್ಟ್ ಆಗಿ ಕೇಳಿದ್ರಿ. ಇಷ್ಟೊತ್ತು ಹೇಗಿರುತ್ತೆ, ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಒಬ್ಬ ಸ್ಟೂಡೆಂಟ್ ಅಥವಾ ಯಾವುದೇ ವ್ಯಕ್ತಿ ಇದರಿಂದ ದೂರ ಇರಬೇಕಂದ್ರೆ, ನಾನು ಆಗ್ಲೇ ಹೇಳಿದಾಗ ಇದು ಡೋಪಮೈನ್ ಸೆಕ್ರೆಟ್ ಆಗೋದ್ರಿಂದ ಆರ್ಟಿಫಿಷಿಯಲ್ ಹ್ಯಾಪಿನೆಸ್ ಸಿಗ್ತಾ ಇದೆ. ಸೊ ದಟ್ ಈಸ್ ನಾಟ್ ದ ವೇ. ಡ್ರಗ್ಸ್ ಸರಿಯಾದ ಮಾರ್ಗವಲ್ಲ, ಅದರ ಬದಲಾಗಿ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ನಮ್ಮ ಫೋಕಸ್ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಅಥವಾ ಅಕಾಡೆಮಿಕ್ಸ್ ಅಲ್ಲಿ ಇದ್ದಾಗ ಅಥವಾ ಕೇವಲ ಓದ್ಕೊಂಡೇ ಇದ್ರೂ ಕೂಡ ಆಗೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರುತ್ತೆ, ಯಾವ್ದಾದ್ರು ಸ್ಕಿಲ್ ಡೆವಲಪ್ಮೆಂಟ್, ಆಡೋದಿರ್ಬೋದು, ಡಾನ್ಸ್ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವ ಇನ್ವಾಲ್ವ್ ಆಗ್ತಾರೆ, ಆಗ್ಲೂ ಕೂಡ ಅದೇ ರೀತಿ ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ಉತ್ಪನ್ನ ಆಗುತ್ತೆ, ಸೇಮ್ ಕೆಮಿಕಲ್ಸ್. ಆಮೇಲೆ ಆಕ್ಟಿವ್ ಆಗಿರ್ಬೇಕು. ಯಾರು ಸೈಲೆಂಟ್ ಆಗಿ ಒಂದು ಸೀಕ್ರೆಟಿವ್ ಆಗಿರ್ತಾರೆ ಅಂತವ್ರಲ್ಲಿ ನೀವು ಈ ತರ ಅಡಿಕ್ಷನ್ ನೋಡ್ಬೋದು. ಬಟ್ ಪರ್ಸನ್ ಹ್ಯಾಸ್ ಟು ಬಿ ವೆರಿ ಆಕ್ಟಿವ್, ಅಲ್ಲಿ ಮೈಂಡ್ ಕ್ಲಿಯರ್ ಆಗಿರ್ಬೇಕು. ಏನು ಕೂಲ್ ಆಗಿರೋದು, ಈ ಆರ್ಟಿಫಿಷಿಯಲ್ ಆಗಿ ನಾನು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು, ಕೂಲ್ ಆಗಿ ಡಿಫ್ರೆಂಟ್ ಆಗಿರ್ಬೇಕು, ಆ ರೀತಿ ಬಿಹೇವಿಯರ್ ನ ಬಿಟ್ಟು ಜನರಲ್ಲಿ ಬಿಹೇವಿಯರ್ ಅಪ್ರೋಪ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಸ್ಪೋರ್ಟ್ಸ್ ಮೇಲೆ ಅಥವಾ ಯಾವ್ದು ಇದ್ರ ಮೇಲೆ ಗಮನ ಕೊಟ್ಟಾಗ ವಿ ಕ್ಯಾನ್ ಸ್ಟೇ ಅವೇ ಫ್ರಮ್ ಡ್ರಗ್ಸ್.
1: ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಇನ್ವಾಲ್ವ್ ಆಗ್ಬೇಕು.
0: ಹೌದು, ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು.
1: ಆದ್ರೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಡ್ರಗ್ಸ್ ಅಡಿಕ್ಟ್ ಇದಾರೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಲ್ಲ.
0: ಅದು ಡ್ರಗ್ಸ್ ಅಂತ ಕರೆಯೋ, ಅದು ಸ್ಟಿರಾಯ್ಡ್ಸ್ ಅಂತ ಹೇಳ್ತಾರೆ. ಆ ಸ್ಟಿರಾಯ್ಡ್ಸ್ ಅವ್ರಿಗೆ ಮಸಲ್ ಗ್ರೋತ್ ಗೆ, ಟೈರ್ನೆಸ್ ಹೋಗೋದಕ್ಕೆ, ಅದು ಅಡಿಕ್ಟಿವ್ ಅಲ್ಲ, ಅದು ಅವರವರ ವಿತ್ ಚಾಯ್ಸ್ ತಗೊಳ್ತಾ ಇರೋದು. ಅಂಡ್ ಇಟ್ ಈಸ್ ನಾಟ್ ಕವರ್ಡ್ ಅಂಡರ್ NDPS ಆಕ್ಟ್. ಸೊ ಹಾಗಂತ ಅದು ಸರಿ ಅಂತಾನು ಹೇಳ್ತಾ ಇಲ್ಲ, ಆಕ್ಟ್ ಇಲ್ಲ, ಅದ್ರ ತಗೊಳ್ಬಾರ್ದು. ಸ್ಟಿರಾಯ್ಡ್ಸ್ ಯೂಸ್ ಮಾಡೋರು ಅದರದೇ ಆದ ಡೇಂಜರಸ್ ಎಫೆಕ್ಟ್ಸ್ ಇದೆ, ಇನ್ಕ್ಲೂಡಿಂಗ್ ಹಾರ್ಟ್ ಅಟ್ಯಾಕ್ ಇಂಪಾರ್ಟೆನ್ಸಿ ಮತ್ತೊಂದೆಲ್ಲ. ಸೊ ಯಾವಾಗ ಸ್ಪೋರ್ಟ್ಸ್, ಅದೇನು ಪ್ರೊಫೆಷನಲ್ ಆಗಿ ಗ್ರೌಂಡ್ ಹೋಗಿನೇ ಆಡ್ಬೇಕಂತ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ, ಈವನ್ ವಾಕಿಂಗ್ ಇನ್ ದ ಸನ್, ಪ್ಲೇಯಿಂಗ್ ವಿತ್ ಚಿಲ್ಡ್ರನ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ದಾಗ ನಮ್ ಗಮನ ಹಾಕೊಳ್ಳೋಣ. ಮೇನ್ ಫೋಕಸ್ ಅಂದ್ರೆ ಹ್ಯಾಪಿನೆಸ್.
1: ಓಕೆ, ತುಂಬಾ ಖುಷಿ ಆಯ್ತು, ಬಹಳ ಉಪಯುಕ್ತ ವಿಚಾರಗಳನ್ನ ನಮಗೆ ಕೊಟ್ಟಿದ್ರಿ. ಜೊತೆಗೆ ಯಾರ್ಯಾರು ಕರೆ ಮಾಡಿದ್ರು ಅವರೆಲ್ಲರಿಗೂ ಸೂಕ್ತ ಮಾಹಿತಿಯನ್ನ ತಾವು ತಿಳಿಸ್ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಶೆ ಮುಕ್ತ ಭಾರತ ಅಭಿಯಾನ ಈ ವಿಚಾರದಲ್ಲಿ ಮಾದಕ ದ್ರವ್ಯ ವ್ಯಸನಗಳನ್ನ ನಾವು ಹೇಗೆ ಅದರಿಂದ ಹೊರಬರುವಂತಹ ವಿಚಾರ ರತನ್ ಅವರು ತಿಳಿಸ್ಕೊಟ್ರು. ನಮಸ್ಕಾರ.

ಕೇಳುಗರೆ, ಇದುವರೆಗೆ ನಶೆ ಮುಕ್ತ ಭಾರತ ಅಭಿಯಾನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿದವರು ಬೆಂಗಳೂರು ವಲಯ ಘಟಕದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದರ ಗುಪ್ತಚರ ಅಧಿಕಾರಿಯಾಗಿರುವಂತಹ ರತನ್ ಕೆ. ಸಂದರ್ಶನ ನಡೆಸಿಕೊಟ್ಟವರು ಸಂಧ್ಯಾ ಭಟ್. ಕೃಪೆ ಡಿಡಿ ಚಂದನಾ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕ್ರಾಂತಿ ಎಂದರೇನು? ಯಾವುದೇ ವ್ಯವಸ್ಥೆ, ಸರ್ಕಾರ, ಸಮಾಜ ಅಥವಾ ಚಿಂತನೆಯಲ್ಲಿ ಆಗುವ ಮೂಲಭೂತ ಬದಲಾವಣೆಗೆ ಕ್ರಾಂತಿ ಎನ್ನಲಾಗುತ್ತದೆ. ಅನ್ಯಾಯದ ವ್ಯವಸ್ಥೆಯನ್ನು ಬೇರು ಸಹಿತ ಕಿತ್ತುಹಾಕಿ ನ್ಯಾಯದ ವ್ಯವಸ್ಥೆಯನ್ನು ಸ್ಥಾಪಿಸುವ ಅಮೂಲಾಗ್ರ ಬದಲಾವಣೆಯನ್ನು ಕ್ರಾಂತಿ ಎನ್ನಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಂದ ಕ್ರಾಂತಿ, ನಾವು ಅಜ್ಞಾನಿಗಳು ಎಂಬ ಅಲ್ಪ ಜ್ಞಾನವೂ ಇಲ್ಲದ ಬೋಧಶೂನ್ಯವಾಗಿದ್ದ ಒಂದು ಜನಾಂಗವನ್ನು ದೈವಿಕ ಮಾರ್ಗದರ್ಶನದ ಮೂಲಕ ಎಚ್ಚರಿಸಿದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯಾಗಿತ್ತು. ನಮ್ಮ ಒಳಗಿನ ಮೂಢನಂಬಿಕೆ, ಅಹಂಕಾರ, ದ್ವೇಷ, ದುರಾಸೆಯ ವಿರುದ್ಧ ಕ್ರಾಂತಿ ಮೊದಲು ಬರಬೇಕು. ಹೊರಗಿನ ವ್ಯವಸ್ಥೆ ಬದಲಾದರೂ ಒಳಗೆ ಬದಲಾಗದಿದ್ದರೆ ಅನ್ಯಾಯ ಪುನಃ ಜನ್ಮ ತಾಳುತ್ತದೆ ಎಂಬುದು ಪ್ರವಾದಿಯ ಬೋಧನೆಗಳ ಸಾರವಾಗಿದೆ. ದೇವನ ಮೇಲೆ ವಿಶ್ವಾಸ ಎಂಬುದು ಕೇವಲ ಒಂದು ಸತ್ಯವನ್ನು ಒಪ್ಪಿಕೊಳ್ಳುವುದರ ಹೆಸರಲ್ಲ. ಬದಲಾಗಿ ಆ ನಂಬಿಕೆಯು ನಮ್ಮ ಪ್ರಕೃತಿಗೆ ಅನುಸಾರ ಒಂದು ವಿಶಿಷ್ಟವಾದ ನೈತಿಕತೆಯನ್ನು ಬಯಸುತ್ತದೆ. ಆ ನೈತಿಕತೆಯು ನಮ್ಮ ಜೀವನದ ಸಂಪೂರ್ಣ ವರ್ತನೆಯಲ್ಲಿ ಪ್ರಕಟವಾಗಬೇಕು ಎಂದು ಪ್ರವಾದಿಯವರು ಹೇಳಿದ್ದು ಮಾತ್ರವಲ್ಲ, ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟರು. ಉದಾಹರಣೆಗೆ, ಒಬ್ಬ ವ್ಯಾಪಾರಿಯು ದೇವಭಕ್ತನಾಗಿದ್ದರೆ ಅವನ ವ್ಯಾಪಾರದಲ್ಲಿ ನೈತಿಕತೆ ಇರಬೇಕು. ಒಬ್ಬ ನ್ಯಾಯಾಧೀಶನು ದೇವಭಕ್ತನಾಗಿದ್ದರೆ ನ್ಯಾಯಪೀಠದಲ್ಲಿ ನೈತಿಕತೆ ಇರಬೇಕು. ಒಬ್ಬ ಪೊಲೀಸನು ದೇವಭಕ್ತನಾಗಿದ್ದರೆ ಅವನ ಹುದ್ದೆಯಲ್ಲಿ ನೈತಿಕತೆ ಪ್ರಕಟವಾಗಬೇಕು. ಅಧಿಕಾರಿಯಾಗಿದ್ದರೆ ಅಧಿಕಾರದಲ್ಲಿ ಮಾನವೀಯತೆ ಪ್ರಕಟವಾಗಬೇಕು. ಪ್ರವಾದಿಯವರು ವ್ಯವಸ್ಥೆಗೊಳಿಸಿರುವ ಜೀವನ ಪದ್ಧತಿಯಲ್ಲಿ ವಿಶ್ವಾಸ ಮತ್ತು ನೈತಿಕತೆ ಯಾವ ಸ್ವರೂಪದ್ದೆಂದು ಅವರ ವಚನಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಚ್ಚಾರಿತ್ರ್ಯದಂತ ಯಾವುದೇ ಮೇಲ್ಮೆಯಿಲ್ಲ. ಚಾರಿತ್ರ್ಯದಲ್ಲಿ ಅತ್ಯುತ್ತಮನಾಗಿರುವವನು ಮತ್ತು ತನ್ನ ಮನೆಮಂದಿಯ ಪಾಲಿಗೆ ಕರುಣಾಲುವಾಗಿರುವವನ ದೇವವಿಶ್ವಾಸವು ಪರಿಪೂರ್ಣವಾದದ್ದು. ನೀವು ನನಗೆ 6 ವಿಷಯಗಳ ಭರವಸೆ ನೀಡಿ, ನಾನು ನಿಮಗೆ ಸ್ವರ್ಗದ ಭರವಸೆ ನೀಡುತ್ತೇನೆ. ಮಾತನಾಡುವಾಗ ಸತ್ಯ ಹೇಳಿರಿ, ವಾಗ್ದಾನ ಮಾಡಿದರೆ ಪಾಲಿಸಿರಿ, ಅಮಾನತ್ ಅಂದರೆ ಜನರು ಜೋಪಾನವಾಗಿಡಲು ಕೊಟ್ಟ ಸಂಪತ್ತನ್ನು ಸಂರಕ್ಷಿಸಿರಿ, ದುರಾಚಾರದಿಂದ ದೂರವಿರಿ, ಕೆಟ್ಟ ದೃಷ್ಟಿಯಿಂದ ಸುರಕ್ಷಿತವಾಗಿರಿ, ಅಕ್ರಮವನ್ನು ತಡೆಯಿರಿ. ಮೋಸಗಾರ, ಜಿಪುಣ ಮತ್ತು ಉಪಕಾರ ಭಾರವಿರಿಸುವವನು ಸ್ವರ್ಗ ಪ್ರವೇಶಿಸಲಾರನು. ಹರಾಮ್ ಅಕ್ರಮ ವಿಧಾನದ ಸಂಪಾದನೆಯಿಂದ ಬೆಳೆದ ಶರೀರಕ್ಕೆ ನರಕಾಗ್ನಿಯೇ ತಕ್ಕ ಸ್ಥಾನ, ಅವನು ಸ್ವರ್ಗಕ್ಕೆ ಹೋಗಲಾರನು. ಕುಂದುಕೊರತೆ ಇರುವ ವಸ್ತುವನ್ನು ಮಾರಾಟ ಮಾಡುವವನು ಖರೀದಿಸುವವನಿಗೆ ಅದರ ಕುಂದುಕೊರತೆಯನ್ನು ತಿಳಿಸದಿದ್ದರೆ ಅವನ ಮೇಲೆ ಅಲ್ಲಾಹನ ಕ್ರೋಧವಿರುವುದು. ದೇವದೂತರು ಅವನನ್ನು ಶಪಿಸುವರು. ಪದೇ ಪದೇ ಜೀವನ ಸಿಕ್ಕಿ ಅಲ್ಲಾಹನ ಮಾರ್ಗದಲ್ಲಿ ಪರಿಶ್ರಮ ಪಟ್ಟು ಹುತಾತ್ಮನಾದರೂ, ಯಾರಿಂದಾದರೂ ಪಡೆದ ಸಾಲವನ್ನು ಮರುಪಾವತಿ ಮಾಡದಿದ್ದರೆ, ಸಾಲ ಸಂದಾಯ ಮಾಡದಿದ್ದರೆ ಅವನು ಸ್ವರ್ಗಕ್ಕೆ ಹೋಗಲಾರನು. ಅಲ್ಲಾಹನ ಅನುಸರಣೆ ಮಾಡುವಾಗ ತನ್ನ ಮನಸ್ಸಿನೊಂದಿಗೆ ಹೋರಾಡುವವನೇ ನಿಜವಾದ ಯೋಧನಾಗಿದ್ದಾನೆ. ಉಪವಾಸ, ದಾನ ಧರ್ಮ ಮತ್ತು ನಮಾಜ್ಗಳಿಗಿಂತಲೂ ಶ್ರೇಷ್ಠವಾದ ಕರ್ಮ ಯಾವುದೆಂದು ನಾನು ಹೇಳಿಕೊಡಲೇ? ಜಗಳದ ಸಂದರ್ಭದಲ್ಲಿ ಸಂಧಾನ ನಡೆಸುವುದು ಮತ್ತು ಜನರ ಮಧ್ಯೆ ಪರಸ್ಪರ ಸಂಬಂಧವನ್ನು ಬಲಪಡಿಸುವುದು. ಯಾರು ಸಂಬಂಧವನ್ನು ಕೆಡಿಸುತ್ತಾರೋ ಅವರ ಸಕಲ ಒಳಿತುಗಳು ಅಳಿಸಿ ಹಾಕಲ್ಪಡುತ್ತವೆ. ನಮಾಜ್, ಉಪವಾಸ ಎಲ್ಲವನ್ನೂ ಹೊಂದಿರುವ ವ್ಯಕ್ತಿ ವಿಚಾರಣೆಯ ದಿನ ಅಲ್ಲಾಹನ ಮುಂದೆ ನೈಜ ದರಿದ್ರನಾಗಿ, ಬಡವನಾಗಿ ಹಾಜರಾಗುವನು. ಕಾರಣ, ಆತ ಯಾರನ್ನಾದರೂ ಬೈದಿರುವನು, ಯಾರ ಮೇಲಾದರೂ ಸುಳ್ಳು ಅಪವಾದ ಹೊರಿಸಿರುವನು, ಯಾರ ಸೊತ್ತನ್ನಾದರೂ ಕಬಳಿಸಿರುವನು ಮತ್ತು ಯಾರದಾದರೂ ರಕ್ತ ಹರಿಸಿರುವನು. ಈ ಕಾರಣಕ್ಕಾಗಿ ಅಲ್ಲಾಹನು ಅವನ ಒಳಿತುಗಳನ್ನು ಆ ಮರ್ದಿತನಿಗೆ ನೀಡುವನು, ಇವನನ್ನು ನರಕಕ್ಕೆ ಕಳಿಸುವನು. ಜನರು ತಮ್ಮ ಕೆಡುಕುಗಳನ್ನು ಸಮರ್ಥಿಸುತ್ತಾ ತಮ್ಮನ್ನು ತಾವೇ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದರೆ ಅವರಿಗೆ ಮೋಕ್ಷ ಸಿಗಲಾರದು. ಬೆಲೆ ಏರಿಸಲಿಕ್ಕಾಗಿ ಸರಕನ್ನು ಕೂಡಿಡುವವನು ಶಪಿಸಲ್ಪಟ್ಟವನಾಗಿದ್ದಾನೆ. ಬೆಲೆ ಏರಲೆಂದು ದವಸ ಧಾನ್ಯಗಳನ್ನು ತಡೆಹಿಡಿದವನಿಗೆ ಅಲ್ಲಾಹನೊಂದಿಗೆ ಯಾವ ಸಂಬಂಧವೂ ಇಲ್ಲ. ಅನಂತರ ಅವನು ಅದನ್ನು ದಾನ ಮಾಡಿದರೂ ಕ್ಷಮಿಸಲ್ಪಡಲಾರನು. ಒಬ್ಬನು 60 ವರ್ಷಗಳ ಕಾಲ ಆರಾಧನೆ ಮಾಡಿ ಮರಣದ ವೇಳೆ ಮಾಡಿದ ಅಂತ್ಯ ಉಪದೇಶದಲ್ಲಿ ಅರ್ಹ ಹಕ್ಕುದಾರರನ್ನು ವಂಚಿಸಿದರೆ, ನೀಡಬೇಕಾದವರಿಗೆ ನೀಡದಿದ್ದರೆ ಅವನು ನರಕಕ್ಕೆ ಅರ್ಹನಾಗುತ್ತಾನೆ. ದೇವನ ಮೇಲೆ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುವವನು ಅತಿಥಿಗಳನ್ನು ಗೌರವಿಸಬೇಕು. ನೆರೆಹೊರೆಯವರಿಗೆ ಕಿರುಕುಳ ನೀಡಬಾರದು. ಮಾತನಾಡಿದರೆ ಉತ್ತಮ ಮಾತುಗಳನ್ನೇ ಆಡಬೇಕು, ಇಲ್ಲದಿದ್ದರೆ ಮೌನವಾಗಿರಬೇಕು. ದೇವನ ಮೇಲಿನ ವಿಶ್ವಾಸಕ್ಕೆ ಅನೇಕ ಶಾಖೆಗಳಿವೆ. ಅಲ್ಲಾಹನ ಹೊರತು ಇತರ ಯಾರ ಆರಾಧನೆಯನ್ನು ಮಾಡಬಾರದು ಎಂಬುದು ಅದರ ಮೂಲ ಬೇರಾಗಿದೆ. ಜನರಿಗೆ ತೊಂದರೆ ಕೊಡಬಲ್ಲ ವಸ್ತುವನ್ನು ದಾರಿಯಿಂದ ನಿವಾರಿಸುವುದು ಸೇರಿದಂತೆ ಲಜ್ಜೆ, ಸಹನೆ ಮತ್ತು ವಿಶಾಲವಾದ ಮನಸ್ಥಿತಿ ಇವೆಲ್ಲವೂ ದೇವವಿಶ್ವಾಸದ ಶಾಖೆಗಳಾಗಿವೆ. ಒಳಿತು ಮಾಡಿದಾಗ ನಿನಗೆ ಸಂತೋಷವಾಗುವುದಾದರೆ ಮತ್ತು ಕೆಡುಕು ಮಾಡಿದಾಗ ನಿನಗೆ ಬೇಸರವಾಗುವುದಾದರೆ ನೀನು ದೇವವಿಶ್ವಾಸಿಯಾಗಿರುವೆ. ದೇಹ ಮತ್ತು ಉಡುಪಿನ ಶುದ್ಧಿಯು ದೇವವಿಶ್ವಾಸದ ಅರ್ಧ ಭಾಗವಾಗಿದೆ. ನಿನ್ನಿಂದ ಜನರ ಜೀವ ಮತ್ತು ಸೊತ್ತಿಗೆ ಅಪಾಯವಿಲ್ಲ ಎಂದಾದರೆ ನೀನು ದೇವವಿಶ್ವಾಸಿಯಾಗಿರುವೆ. ಸುಳ್ಳುಗಾರ ಮತ್ತು ವಂಚಕನು ದೇವವಿಶ್ವಾಸಿಯಾಗಿರಲು ಸಾಧ್ಯವಿಲ್ಲ. ನಿನ್ನ ಕಿರುಕುಳದಿಂದ ನೆರೆಯವನು ಸುರಕ್ಷಿತನಲ್ಲದಿದ್ದರೆ, ಅವನಿಗೆ ರಕ್ಷಣೆ ಇಲ್ಲದಿದ್ದರೆ ನೀನು ದೇವನಾಣೆಗೂ ದೇವವಿಶ್ವಾಸಿಯಲ್ಲ. ಪ್ರತೀಕಾರ ತೀರಿಸುವ ಸಾಮರ್ಥ್ಯವಿದ್ದರೂ ಒಬ್ಬನು ಸಹನೆ ವಹಿಸಿದರೆ ಅವನ ಮನಸ್ಸನ್ನು ಅಲ್ಲಾಹನು ಶಾಂತಗೊಳಿಸುವನು. ಒಬ್ಬನು ಅಕ್ರಮಿಯನ್ನು ಅಕ್ರಮಿ ಎಂದು ತಿಳಿದಿದ್ದರೂ ಅವನಿಗೆ ಸಹಾಯ ಮಾಡಿದರೆ ಅವನು ಇಸ್ಲಾಮಿನಿಂದಲೇ ಹೊರಗೆ ಹೋದವನಾಗಿರುವನು, ಧರ್ಮದಿಂದಲೇ ಹೊರಗೆ ಹೋದವನಾಗಿರುವನು. ನಾಲ್ಕು ವಿಷಯಗಳು ಒಬ್ಬನಲ್ಲಿದ್ದರೆ ಅವನು ಅಪ್ಪಟ ಕಪಟ ವಿಶ್ವಾಸಿಯಾಗಿದ್ದಾನೆ. ಅಮಾನತ್ ಎಂದರೆ ಜನರು ವಿಶ್ವಾಸದಿಂದ ಕೊಟ್ಟ ಸೊತ್ತಿನ ವಿಷಯದಲ್ಲಿ ವಂಚನೆ ಮಾಡುವುದು, ಮಾತನಾಡಿದರೆ ಸುಳ್ಳು ಹೇಳುವುದು, ವಾಗ್ದಾನ ಮಾಡಿದರೆ ಉಲ್ಲಂಘಿಸುವುದು, ಜಗಳಕ್ಕಿಳಿದರೆ ಬೈಯುವುದು. ನಾಲ್ಕು ವಿಷಯಗಳು ಒಬ್ಬನಲ್ಲಿದ್ದರೆ ಅವನು ಅಪ್ಪಟ ಕಪಟ ವಿಶ್ವಾಸಿಯಾಗಿದ್ದಾನೆ. ಜನರಿಗೆ ತೋರಿಸಲಿಕ್ಕಾಗಿ ಒಬ್ಬನು ನಮಾಜ್ ಮಾಡಿದರೆ, ಉಪವಾಸ ಆಚರಿಸಿದರೆ ಅಥವಾ ದಾನ ಧರ್ಮ ಮಾಡಿದರೆ ಅವನು ದೇವತ್ವದಲ್ಲಿ ಜನರನ್ನು ಪಾಲುಗೊಳಿಸಿದಂತೆ ಆಗುವುದು. ದೇವವಿಶ್ವಾಸಿಯು ಮೂದಲಿಸುವವನು, ಶಪಿಸುವವನು, ಬೈಯುವವನು ಮತ್ತು ಜಗಳಗಂಟನಾಗಿರಲಾರನು. ಸುಳ್ಳು ಸಾಕ್ಷ್ಯವು ಶಿರ್ಕ್ನ ಹತ್ತಿರ ಕೊಂಡೊಯ್ಯಬಲ್ಲಷ್ಟು ಮಹಾಪಾಪವಾಗಿದೆ. ಸರಕನ್ನು ಮಾರುವಾಗ, ಖರೀದಿಸುವಾಗ ಮತ್ತು ಸಾಲದ ಮರುಪಾವತಿ ಕೇಳುವಾಗ ಯಾರು ಮೃದು ನೀತಿ ಮತ್ತು ಸದಾಚಾರವನ್ನು ಪಾಲಿಸುತ್ತಾನೋ ಅವನ ಬಗ್ಗೆ ಅಲ್ಲಾಹನು ಕರುಣೆಯ ವ್ಯವಹಾರ ಮಾಡುವನು. ನಿಮಗೆ ನಿಮ್ಮ ದುಡಿಮೆಯಿಂದ ದೊರೆಯುವಂತಹದ್ದೇ ನೀವು ತಿನ್ನುವುದರ ಪೈಕಿ ಅತ್ಯುತ್ತಮ ಮತ್ತು ಶುದ್ಧವಾಗಿದೆ. ನಿಮ್ಮ ಮಕ್ಕಳು ನಿಮ್ಮ ದುಡಿಮೆಯಾಗಿದ್ದಾರೆ. ಯಾವ ನ್ಯಾಯಾಧೀಶನು ಕೋಪದ ಸ್ಥಿತಿಯಲ್ಲಿ ಇಬ್ಬರು ಕಕ್ಷಿಗಳ ಮಧ್ಯೆ ತೀರ್ಪು ನೀಡಲೇಬಾರದು. ನಿಮ್ಮ ಬಳಿ ಇಬ್ಬರು ತಮ್ಮ ವ್ಯಾಜ್ಯವನ್ನು ತಂದರೆ ಇನ್ನೊಬ್ಬನ ಮಾತನ್ನು ಆಲಿಸದೆಯೇ ಒಬ್ಬನ ಪರವಾಗಿ ತೀರ್ಪು ನೀಡಬಾರದು. ಇನ್ನೊಬ್ಬನ ಮಾತನ್ನು ಆಲಿಸುವುದು ನಿಮಗೆ ಸರಿಯಾದ ತೀರ್ಮಾನಕ್ಕೆ ಬರುವಲ್ಲಿ ನೆರವಾಗುವುದು. ಬೆಂಕಿಯ ಶಿಕ್ಷೆ ನೀಡುವ ಅಧಿಕಾರ ಯಾರಿಗೂ ಇಲ್ಲ. ಕೋಮುವಾದಕ್ಕಾಗಿ ಕರೆ ಕೊಡುವವನು ನನ್ನವನಲ್ಲ. ಕೋಮುವಾದಕ್ಕಾಗಿ ಹೋರಾಡುವವನು ನನ್ನವನಲ್ಲ. ಕೋಮುವಾದಕ್ಕಾಗಿ ಸಾಯುವವನು ನನ್ನವನಲ್ಲ. ಕೋಮುವಾದಿಯು ಬಾವಿಗೆ ಬೀಳುತ್ತಿರುವ ಒಂಟೆಯ ಬಾಲ ಹಿಡಿದವನಂತಿದ್ದಾನೆ. ಒಂಟೆಯ ಸಹಿತ ಅವನು ಕೂಡ ಬಾವಿಗೆ ಬೀಳುತ್ತಾನೆ. ಒಳಿತಿನ ಮಾರ್ಗ ತೋರಿದವನಿಗೆ ಅದನ್ನು ಅನುಸರಿಸಿದವನಷ್ಟೇ ಪುಣ್ಯಫಲ ಸಿಗುವುದು. ಹೀಗೆ ಮುಗಿಯದಷ್ಟು ಒಳಿತುಗಳು, ಸತ್ಕಾರ್ಯಗಳು ಪ್ರವಾದಿಯವರ ಬೋಧನೆಯಲ್ಲಿ ಅಡಕವಾಗಿದೆ. ಒಂದು ಸುಂದರವಾದ ಕಟ್ಟಡ ಪೂರ್ಣವಾಗಲು ಒಂದು ಇಟ್ಟಿಗೆ ಬಾಕಿ ಇದ್ದರೆ ಆ ಕಟ್ಟಡ ನೋಡಲು ಹೇಗಿರಬಹುದು? ಕಟ್ಟಡ ಸುಂದರವಾಗಿ ಕಾಣಲಾರದು. ಒಂದು ಇಟ್ಟಿಗೆ ಬೇಕಿತ್ತು ಎಂಬ ಬೇಡಿಕೆ ನಮ್ಮಿಂದ ಬರಬಹುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳಿದರು, ಆ ಒಂದು ಇಟ್ಟಿಗೆ ನಾನಾಗಿದ್ದೇನೆ. ಅಂದರೆ ಎಲ್ಲ ಪ್ರವಾದಿಗಳು ಅವರ ಕಾಲಕ್ಕೆ ಅನುಗುಣವಾಗಿ ನೈತಿಕ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಅವರ ಬಳಿಕ ಅಪೂರ್ಣವಾಗಿ ಉಳಿದಿದ್ದ ಮಾನವೀಯತೆ ಎಂಬ ಆ ಒಂದು ಇಟ್ಟಿಗೆಯನ್ನು ಇಟ್ಟು ಧರ್ಮವೆಂಬ ಕಟ್ಟಡವನ್ನು ಪರಿಪೂರ್ಣಗೊಳಿಸಿ, ಸುಂದರಗೊಳಿಸಿ ಅದರಲ್ಲಿ ಎಲ್ಲರಿಗೂ ಆಶ್ರಯ ನೀಡಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ದೇವನು ಕೊನೆಯ ಪ್ರವಾದಿಯಾಗಿ ಕಳುಹಿಸಿದ್ದಾನೆ. ಆದ್ದರಿಂದ ಅವರನ್ನು ಪ್ರೀತಿಸುವುದು, ಅನುಸರಿಸುವುದು ನಮ್ಮ ಇಹಪರ ಜೀವನಕ್ಕೆ ಖಂಡಿತವಾಗಿ ಒಳಿತಾಗಿದೆ. ಶಾಂತಿ ಇರಲಿ ಎಲ್ಲ ಪ್ರವಾದಿಗಳ ಮೇಲೆ, ಸಜ್ಜನ ದಾಸರ ಮೇಲೆ.

0: Radio Sarang 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಿಮ್ಗೆ ಯಾವ ಮೇಷ್ಟ್ರ ಪ್ರೀತಿ ಗೊತ್ತಾ? ಇವತ್ತು ಯಾವ ಮೇಷ್ಟ್ರ ಜನಿಸ್ಕೋತೀರಿ ಗೊತ್ತಾ? ಯಾವ ಮನುಷ್ಯ ಮೇಷ್ಟ್ರು ವಿಷಯವನ್ನು ಬಿಟ್ಟು ನಿಮ್ಮನ್ನು ವ್ಯಕ್ತಿಯನ್ನ ಕಂಡ್ರೋ ಅವ್ರು ಮಾತ್ರ ನೆನೆಸ್ಕೊಂಡಿದ್ದಾರೆ. ಇವತ್ತು ಬರೀ ವಿಷಯ ಕಲಿಸಿದಂಥ ಮೇಷ್ಟ್ರ ನೆನಪು ಉಳ್ಕೊಳ್ಳಿ, ಉಳಿಯಲ್ಲ. ಪುಸ್ತಕದಲ್ಲಿ ಸಿಗತ್ತೆ ವಿಷಯ ಎಲ್ಲನೂ, ಆದರೆ ವ್ಯಕ್ತಿ ಬರುವಂಥದ್ದು. ಒಂದ್ಸಲ ಶಿವರಾಮ್ ಕಾರಂತರನ್ನು ಕೇಳಿದ್ದೆ ನಾನು ಬೆಂಗಳೂರಲ್ಲಿ, ಸರ್ ಇಷ್ಟೊಂದು ಪುಸ್ತಕ ಬರೆದಿದ್ದೀರಿ ಸರ್, ನಿಮ್ಮ ಪುಸ್ತಕ ಓದಿ ಜೀವನ ಚೇಂಜ್ ಮಾಡ್ಕೋತಾರೆ ಜನ ಅಂತ ಅನಿಸುತ್ತಾ ನಿಮಗೆ ಅಂತ ಹುಚ್ಚ ಇದ್ದೀನೇನು ಅಂದರು. ಪುಸ್ತಕ ಓದಿ 2 ಲಕ್ಷದಲ್ಲಿ ಒಬ್ಬ ಏನೋ ಸ್ವಲ್ಪ ಬದಲಾಯಿಸ್ಕೋಬೋದೇನೋ, ಆದರೆ ಹುಡುಗರದಾರನು ನನ್ನ ಸುತ್ತಮುತ್ತ ಇದ್ದಾರೆ ಹುಡುಗರು, ಅವರಲ್ಲಿ 10ರಲ್ಲೊಬ್ಬ ಬದಲಿ ಆಗ್ತಾನೆ ಅಂದರು. ಅಂದರೆ ವ್ಯಕ್ತಿಯನ್ನು ಕಂಡಾಗ ಮನುಷ್ಯ ಬದಲಾಯಿಸ್ತಾನೆ ಹೊರತಾಗಿ ಅವನ ಮಾತು ಕೇಳಿ ಅಲ್ಲ. ನನ್ನ ವ್ಯಕ್ತಿತ್ವ ಪ್ರಭಾವ ಎಷ್ಟಾಗಬೇಕು ಮೆಂಟರಿಂಗಲ್ಲಿ ಆಗ್ತದೆ. ಅವ್ರೇನು ಮಾಡ್ತಾರೆ ಅಂದರೆ, ಟೀಚರ್ಸು ಆ ಮಗು ಹೇಳ್ತಾರೆ, ಆ ತಂದೆ ತಾಯಿನ ಭೇಟಿ ಆಗ್ತಾರೆ, ಒಂದ್ಸಲ ಮೆಸ್ಟ್ ಮನೆಗೆ ಹೋಗ್ತಾರೆ, ಆ ಹುಡುಗನ ಮನೆಗೆ ಹೋಗ್ತಾರೆ, ಒಂದ್ಸಲ ಮನೆ ವಾತಾವರಣ ಹೇಗೆ ಅಂತ ಗೊತ್ತಾಗಬೇಕು. ನೋಡಿ, ನಿಮ್ಮ ಮಗು ಏನಾದರೂ ವೈಲೆಂಟ್ ಆಗಿದ್ದರೆ, ಹಿಂಸಾಪ್ರಿಯನಾಗಿದ್ದರೆ ಅದು ಘಟನೆ ನಮ್ಮ ದಯವಿಟ್ಟು ಫೋನ್ ಮಾಡಿ ತಿಳಿಸಿ. ಅವ್ರನ್ನ ಫೋನ್ ಮಾಡ್ತಾರೆ, ನೋಡಿ ಪಕ್ಕದ ಮನೆ ಗ್ಲಾಸ್ ಹೊಡೆದ ಹುಡುಗ, ಆ ನಾಯಿಗೆ ಭಾಳ ತೊಂದರೆ ಕೊಡ್ತಾನೆ, ಸಣ್ಣ ಮಗು ಹೊಡಿತಾನೆ, ಸಣ್ಣ ಸಣ್ಣ ಘಟನೆ ಆಗಿರುತ್ತೆ ಮನೇಲಿ. ಈ ಟೀಚರ್ ಏನು ಮಾಡ್ತಾರೆ ಅಂದರೆ, ಮಗುನ ಕರ್ಕೊಂಡೋಗಿ ಶಾಲೆಯಲ್ಲಿ ಮೂಲೆ ಕೂಡಿಸ್ಕೊಂಬಿಟ್ಟು, ಮಗು ಮೊನ್ನೆ ದಿವಸ ಮಧ್ಯಾಹ್ನ ಪಕ್ಕದ ಮನೆ ಗ್ಲಾಸ್ ಹೊಡೆದ್ಯಾ ನೀನು? ಹೌದು ಮಿಸ್, ನಿಮಗೇನು ಗೊತ್ತಾಯಿತು? ಮಗು ಕೇಳುತ್ತೆ. ಟೀಚರ್ ಹೇಳ್ತಾರೆ, ನನಗಾ ಎಲ್ಲ ಗೊತ್ತಾಗುತ್ತೆ, ನಮ್ಮ ಮೆಂಟರಲ್ಲೇನೋ ನಿನಗೆ? ನಮಗೆಲ್ಲ ಟೀಚರ್ಸಿಗೆ ಗೊತ್ತು, ಹುಡುಗರು ತಂದೆ ತಾಯಿಗಿಂತ ಹೆಚ್ಚು ವಿಶ್ವಾಸ ಇಟ್ಟಿರೋದು ನಮ್ಮ ಮೇಲೆ. ಗಮನ ಇಟ್ಟಿಲ್ವಾ ನೀವು? ಪೇರೆಂಟ್ಸ್ ಬಂದು ಹೇಳ್ತಾರೆ, ನನ್ನ ಮಗನಿಗೆ ಬುದ್ಧಿ ಹೇಳಿ ಸರ್, ನನ್ನ ಮಾತೇ ಕೇಳಲ್ಲ ಅವನು. ಎಲ್ಲರಿಗೂ ಆಗಿಲ್ವಾ ಇದು? ಅಂದರೆ ತಂದೆ ತಾಯಿ ಬಂದು ಮೇಸ್ಟ್ರಿ ಹೇಳ್ತಾರೆ, ಹೇಳಿ ಸರ್ ನನ್ನ ಮಗನಿಗೆ. ಅವ್ರು ಹೇಳೋಕೆ ಆಗದೆ ನಿಮ್ಮ ಕಡೆಯಿಂದ ಹೇಳಿಸ್ತಾರೆ, ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಾನು ತುಂಬ ಅನುಭವಿಸಿ, ಎಲ್ಲರೂ ಅನುಭವಿಸಿದ್ದೆ ಅದನ್ನು. ನನ್ನ ಮಗ ಬೆಂಗಳೂರು ಒಂದು ಶಾಲೆಯಲ್ಲಿ ಓದ್ತಾ ಇದ್ದ, ಅವನು 5ನೇ ಕ್ಲಾಸ್ ಇದ್ದ, ಭಾಳ ವರ್ಷಗಳ ಹಿಂದೆ. ನಾನು ಸೈನ್ಸ್ ಮೇಸ್ಟರ್ ಆದ್ದರಿಂದ ಅವ್ನ ನೋಟ್ಬುಕ್ ನೋಡ್ತಾ ಇದ್ದೆ. ಒಂದು ದಿವಸ ಏನೋ ತಪ್ಪಾಗಿತ್ತಲ್ಲಿ, ಏನು ಸರಿ ಮಾಡ್ಕೊಳ್ಳೋದು ತಪ್ಪಾಗಿದೆ ನೋಡೋ ಇದು ಅಂತ ಹೇಳಿದೆ. ಅವನು ತಿದ್ಕೊಳ್ಳಿಲ್ಲ, ನನ್ನ ಮುಖ ನೋಡಿದ, ಅಪ್ಪ ನಿನಗೆ ಸೈನ್ಸ್ ಬರಲ್ಲ ಅಂದ. ನಾನು PhD ಕೊಚ್ಕೊಂಡು ಹೋಯ್ತು, ಸೈನ್ಸ್ ಬರೋಲ್ಲ ನಿನಗೆ ಅಂತ. ಅವನಿಗೇನು ಹೇಳಿ ಪ್ರಯೋಜನ ಇಲ್ಲ ಅಂಥೇಳಿ ಮರುದಿವಸ ಅವ್ರ ಮೇಸ್ಟ್ರಿ ಹೇಳೋದು ವಾಸಿ ಅಂತ ಹೋದೆ. ಆ ಮೇಸ್ಟ್ರಿ ಆಯ್ಕೊಂಡಿದ್ದೆ, ಆಕೆ ಬಂದರು, ನಾನು ಸ್ಟೂಡೆಂಟ್ ಬೇರೆ ಆಕೆ, ಆ ಮೇಸ್ಟ್ರಿ ಸೈನ್ಸ್ ಮೇಸ್ಟ್ರು. ಆಯ್ತು ಅಮ್ಮ ನೋಡಮ್ಮ ರೇಖಾ ತಪ್ಪಾಗಿದೆ ನೋಡು, ಸೊ ಬರ್ಸ್ಬಿಟ್ಟಿದೆ ಇದನ್ನು ಅಂದೆ. ಅಯ್ಯೋ ಹೌದಲ್ಲ ಸರ್, ಚೇಂಜ್ ಮಾಡ್ತೀನಿ ಸರ್ ಇವತ್ತು ಅಂದ್ಲು. ಅವತ್ತೇನು ಮಾಡಿರಬೇಕು, ಇಡೀ ದಿವಸದಲ್ಲಿ ಚೇಂಜ್ ಮಾಡಿರಬೇಕು. ಸಾಯಂಕಾಲ ಮನೆಗೆ ಗೊತ್ತಂದು ಮಗ ಹೇಳ್ದ, ಅಪ್ಪ ನೌ ಯು ಆರ್ ರೈಟ್, ಈಗ ನೀವು ಸರಿ, ಯಾಕಂದರೆ ಮಿಸ್ ಕರೆಕ್ಟ್ ಮಾಡಿದಾರಲ್ಲ. ಶಾಲೆಯಲ್ಲೂ ಮೇಸ್ಟ್ ಹೇಳಿ ನಾಳೆ ಎಲ್ಲ ಮಕ್ಕಳು 2 ರೂಪಾಯಿ ತೊಗೊಂಬರ್ಬೇಕು ಅಂತ ಹೇಳಿಬಿಡಲಿ ನೋಡೋಣ, ಯಾವ ತಂದೆ ತಾಯಿ ಬಿಡಿಸ್ತಾರೆ ನೋಡೋಣ ಮಕ್ಕಳ ಕಡೆಯಿಂದ. ಆ ಮಗು ಲಾಗ ಹಾಕಿ ಜಗಳಾಡಿ ಹೊಡೆದಾಡಿ 2 ರೂಪಾಯಿ 2 ರೂಪಾಯಿ ಮುಖ್ಯ ಅಲ್ಲ ಅವನಿಗೆ, ಟೀಚರ್ಗಿಲ್ಲ ಅಂತ ಹೇಳೋದು ಹೇಗೆ ಅಲ್ವಾ? ಇದನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ನೋಡಿ ಜಪಾನ್ನಲ್ಲಿ ಅವರು. ಆ ಮೇಸ್ಟ್ ಹೇಳ್ತಾನೆ ಹುಡುಗರಿಗೆ, ನೀನು ಪಕ್ಕದ ಮನೆ ಗ್ಲಾಸ್ ಹೊಡೆದ್ಯಾ, ನಾಯಿ ಕಲ್ಲು ಹೊಡಿತಂತೆ, ಹಿಂಸೆ ಒಳ್ಳೇದಲ್ಲ, ಹಿಂಸೆ ಒಳ್ಳೇದಲ್ಲ, ಕಪನೆ ಮಾಡ್ಕೊಳ್ಳಿ ಸ್ನೇಹಿತರೆ. 2 ವರ್ಷ 3 ವರ್ಷದ ಮಗುವಿನಿಂದ ಮುಂದೆ 15 ವರ್ಷ ಒಂದೇ ಸಮ ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು ಅಂತ ಹೇಳ್ತಾ ಹೋದ್ರೆ ಏನಾಗುತ್ತೆ ಹೇಳಿ ಮಗುಗೆ? 15 ವರ್ಷ. ಎನಿ ಇನ್ಸಿಡೆಂಟ್ ರಿಪೀಟೆಡ್ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಯಾವುದೇ ಒಂದು ಘಟನೆ ಪುನರಾವರ್ತನೆ ಆಗ್ತಿದ್ರೆ ಅಭ್ಯಾಸ ಆಗಿ ಹೋಗ್ತದೆ, ಅಭ್ಯಾಸ ಹಾಗೆ ಬೆಳಕೊಂಬಂದ್ರೆ ಮನೋವೃತ್ತಿ ಆಗಿಬಿಡ್ತದೆ ಅಂತ. 15 ವರ್ಷ 20 ವರ್ಷ ಮಗುಗೆ ಹಿಂಸೆ ಕೆಟ್ಟದ್ದು, ಹಿಂಸೆ ಕೆಟ್ಟದ್ದು ಅಂತ ಹೇಳಿದರೆ ಆ ಹಿಂಸೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಪಾನ್ ಬೋಸ್ಟ್ ಆಫ್ ದಿ ಲೋಯೆಸ್ಟ್ ಮರ್ಡರ್ ರೇಟ್ಸ್ ಇನ್ ದ ವರ್ಲ್ಡ್, ಜಗತ್ತಲ್ಲಿ ಅತ್ಯಂತ ಕಮ್ಮಿ ಕೊಲೆ ಆಗ್ತಿರೋದು ಜಪಾನ್ನಲ್ಲಿ ಅಂತ ಹೇಳ್ತಾರೆ. ಹಿಂಸೆ ತುಂಬ ಕಮ್ಮಿ ಇದೆ ಅಲ್ಲಿ. ಯಾಕಾಯ್ತು ಹೇಳಿ, ನೌ ಟೆಲ್ ಮೀ ಹೂ ಮೇಡ್ ದ ಕಂಟ್ರಿ ನಾನ್ ವೈಲೆಂಟ್? ಈ ಜಗತ್ತನ್ನು ಅಹಿಂಸಾಪ್ರಿಯವಾಗಿ ಮಾಡಿದಂಥವ್ರು ಯಾರು? ಅಧಿಕಾರಿಗಳ, ರಾಜಕಾರಣಿಗಳ, ಯಾರು ಮಾಡಿದ್ದು? ಮೇಸ್ಟರ್ ಮಾಡಿದ್ದು. ಅದಕ್ಕೆ ನಾನು ಹೇಳೋದು, ನಮಗಿರುವಂಥ ಶಕ್ತಿ ಪ್ರಪಂಚದಲ್ಲಿ ಯಾವುದೇ ವೃತ್ತಿಗಿಲ್ಲ. ಹೇಳಿ ಸ್ವಾಮಿ, ಇನ್ನು ಯಾವ ವೃತ್ತಿಯಲ್ಲಿ 40 ಜನ ಮುಂದೆ ಕೂತ್ಕೊಂಡು ನಾನು ಹೇಳಿದ್ದೆಲ್ಲ ಕೇಳ್ತಾರೆ ಹೇಳಿ? ಯಾವ ವೃತ್ತಿಯಲ್ಲಿ ಸಿಗ್ತದೆ 40 ಜನ ಮುಂದೆ ಕೂತ್ಕೊಂಡು ನಾನು ಹೇಳಿದ್ದೆಲ್ಲ ಕೇಳಿಸ್ಕೋಬೇಕಲ್ಲ, ಯಾರು ಕೇಳಿಸ್ಕೋತಾರೆ? ನನ್ನ ಕಡೆ ಒಂದು ಜೇಡಿ ಮಣ್ಣಿದೆ, ನನ್ನ ಮುಂದೆ ಅದನ್ನು ಆಕಾರ ಮಾಡೋದು ನನ್ನ ಕೈಯಲ್ಲಿದೆ. ಈ ಶಕ್ತಿ ಬೇರೆ ಯಾವ ದಂಧೆಗೂ ಇಲ್ಲ, ಯಾವ ಉದ್ಯೋಗಕ್ಕೂ ಇಲ್ಲ. ಅದಕ್ಕೆ ರಂಗನಾಥನಜ್ಜಿ ಕೇಳಿದ ಪ್ರಶ್ನೆ ಬಹಳ ಮುಖ್ಯ ಆಗೋದು, ಡೂ ಯು ಲವ್ ಯುವರ್ ಪ್ರೊಫೆಷನ್? ನಿಮ್ಮ ವೃತ್ತಿ ಬಗ್ಗೆ ಪ್ರೀತಿ ಇದೆಯಾ ನಿನಗೆ? ಪ್ರೀತಿ ಯಾಕೆ ಅಂದರೆ ಕೆಲಸ ಕೊಡುತ್ತೆ ಅಂತಲ್ಲ, ನನಗೆ ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಶಕ್ತಿ ನನ್ನ ಕಡೆ ಮಾತ್ರ ಇರುವಂಥದ್ದು, ಯಾರ ಕಡೆಯೂ ಇಲ್ಲ. ತಂದೆ ತಾಯಿ ಹೇಳಿದ ಮಾತನ್ನು ಕೇಳದಿರುವಂಥ ಹುಡುಗ ನನ್ನ ಮಾತನ್ನು ಕೇಳ್ತಾನೆ, ಅವನು ಹೇಳುವಂಥ ಮಾತನ್ನು ನಾನು ಹೇಳುವಂಥ ಶಕ್ತಿ ನನಗಿದೆ, ನಿರ್ಮಾಣ ಮಾಡುವಂಥ ಶಕ್ತಿ ನನಗಿದೆ. ಆದ್ದರಿಂದ ಐ ಲವ್ ದಿಸ್ ಪ್ರೊಫೆಷನ್.

0: You're listening to Radio Sarang, 107.8 FM.
1: ಮೂರನೇ ಪ್ರಶ್ನೆ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಅವ್ರು ಕೇಳಿದ ಪ್ರಶ್ನೆ ಇಂಗ್ಲಿಷಲ್ಲಿ ಹೇಳಿಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ, ಅವ್ರ ಮಾತು ಮರೆಯೋಕೆ ಆಗೋದಿಲ್ಲ ನನಗೆ. ಮೂರನೇ ಪ್ರಶ್ನೆ ಅವ್ರು ಹೇಳಿದ್ದು, ಡು ಯು ಥಿಂಕ್ ಯು ಕ್ಯಾನ್ ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆಸ್ ಮಚ್ ಆಸ್ ಯುವರ್ ಓನ್ ಚಿಲ್ಡ್ರನ್? ನಿಮ್ಮ ವಿದ್ಯಾರ್ಥಿಗಳನ್ನು ನಿನ್ನ ಮಕ್ಕಳಷ್ಟಾದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ. ಅಂದರೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಅಪೇಕ್ಷೆ. ನಿನ್ನ ಮಕ್ಕಳಿಗೆ ನೀನು ಏನು ಪ್ರೀತಿ ತೋರಿಸ್ತೀಯಾ ಅಷ್ಟಾದರೂ ಪ್ರೀತಿಯನ್ನು ನಿನ್ನ ವಿದ್ಯಾರ್ಥಿಗಳಿಗೆ ತೋರಿಸೋಕೆ ಸಾಧ್ಯ ಇದೆಯಾ ನಿಮಗೆ ಅಂತ. ಯಾಕಂದರೆ ಸ್ನೇಹಿತರೆ, ಶಿಕ್ಷಕ ಬರೀ ಪಾಠ ಮಾಡೋ ವ್ಯಕ್ತಿಯಲ್ಲ, ಮೌಲ್ಯವನ್ನು ಪ್ರತಿಪಾದನೆ ಮಾಡುವಂಥ ವ್ಯಕ್ತಿ, ಮೌಲ್ಯವನ್ನು ಹಂಚುವಂಥ ವ್ಯಕ್ತಿ, ಮೌಲ್ಯವನ್ನು ನಡೆದು ತೋರಿಸುವಂಥ ವ್ಯಕ್ತಿ. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್. ಮೌಲ್ಯಗಳನ್ನು ಪಾಠ ಮಾಡಿ ಕಲಿಸೋಕ್ಕಾಗೋದಿಲ್ಲ. ನಾವು ಸಾಮಾನ್ಯವಾಗಿ ಮೌಲ್ಯ ಅಂತಂದ್ರೆ ಏನು ಮಾಡ್ತೀವಿ, ನೀತಿ ಪಾಠ ಶನಿವಾರ ಮಧ್ಯಾಹ್ನ 2:30 ಒಂದು ಕ್ಲಾಸು, ನೀತಿ ಪಾಠದ ಕ್ಲಾಸು. ಅದು ಶನಿವಾರ ಮಧ್ಯಾಹ್ನ ಯಾಕೆ ಇರಬೇಕದು? ಪ್ರತಿಯೊಂದು ಪಾಠದಲ್ಲಿ ಯಾಕೆ ಸೇರ್ಕೋಬಾರ್ದು? ಹಾಗೆ ನೀತಿ ಅನ್ನುವಂಥದ್ದು, ಮೌಲ್ಯ ಅನ್ನುವಂಥದ್ದನ್ನು ಹೇಳಿ ಮಾಡಿಸೋಕ್ಕಾಗೋದಿಲ್ಲ, ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ನಡು ತೋರಿಸ್ಬೇಕಾಗತ್ತೆ. ಮೂರನೇ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಮೌಲ್ಯ ಅಂದರೆ ನಾನು ನಡು ತೋರಿಸ್ಬೇಕಾದಂಥದ್ದು. ಜನ ನಾನು ಮಾಡಿದ ಹಾಗೆ ಮಾಡ್ತಾರೆ ವಿನಃ ನಾನು ಹೇಳಿದ ಹಾಗೆ ಮಾಡೋಲ್ಲ. ನಿಮಗೆ ಯಾರು ಮೇಷ್ಟ್ರು ಪ್ರಿಯ ಅಂತ ಪರೀಕ್ಷೆ ಮಾಡಿಕೊಂಡ್ರೆ, ಯಾರು ಮೇಷ್ಟ್ರು ವೈಯಕ್ತಿಕವಾಗಿ ಆದರ್ಶವಾಗಿದ್ದರೋ ಅವರು ನಮಗೆ ಆದರ್ಶ ಆದರು. ಮಕ್ಕಳೇ ನೋಡಿ, ಈ ನಿಯಮ ಪಾಲನೆ ಇದೆಯಲ್ಲ, ಸಮಯ ಪಾಲನೆ ಬಹಳ ಮುಖ್ಯ. ಸಮಯ ಪಾಲನೆ ಬಹಳ ಆದರ್ಶ, ಅದು ಸಮಯ ಪಾಲನೆ ತಪ್ಪಬಾರ್ದು ಅಂತ ಮೇಷ್ಟ್ರು ಪಾಠ ಮಾಡಿ ದಿನಾ ಕ್ಲಾಸಿಗೆ 10 ನಿಮಿಷ ಲೇಟಾಗಿ ಹೋಗ್ತಿದ್ರೆ ಏನಾಗುತ್ತೆ ಹೇಳಿ ಮಕ್ಕಳು? ಸುಮ್ಮನೆ ಮೇಷ್ಟ್ರು ಹೇಳ್ತಾರೆ ಅಷ್ಟೇ, ಮಾಡಲ್ಲ. ಅವ್ರ ತಲೆಯಲ್ಲಿ ಉಳಿಯೋದು ಮೇಷ್ಟ್ರು ಏನು ಮಾಡಿದ್ರು ಉಳಿತದೆ ವಿನಃ ಏನು ಹೇಳಿದರೂ ಉಳಿಯೋಲ್ಲ. ಆದ್ದರಿಂದ ಮೌಲ್ಯಗಳನ್ನು ಮಾಡಿಸುವಂಥ ವ್ಯಕ್ತಿ. ಮೂರನೇ ಪ್ರಶ್ನೆ, ಮಕ್ಕಳನ್ನು ನಿಮ್ಮ ಮಕ್ಕಳ ಹಾಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ, ನಿಮ್ಮ ಮಕ್ಕಳಷ್ಟಾದರೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ರಂಗನಾಥನಂಜಿ ಕೇಳಿದರು. ನನಗೆ ಅವಾಗ 21 ವರ್ಷ. ಎಸ್ ಸರ್, ಎಸ್ ಸ್ವಾಮೀಜಿ. ಹಾಂ ಸ್ವಾಮೀಜಿ ಅಂದೆ. ಏನು ಹಾಂ ಸ್ವಾಮೀಜಿ, ಮದುವೆ ಏನಾಗಿಲ್ಲ ನಿನಗೇನು ಅಂದರು. ನನಗೆ ತಮಾಷೆ ಭಾಳ ಇಷ್ಟ. ನಾನು ಹೇಳಿದೆ, ಸ್ವಾಮೀಜಿ ನನಗೆ ಮಕ್ಕಳ ಬಗ್ಗೆ ಪ್ರೀತಿ ಮಾಡಬೇಕು ಅಂದರೆ ಮದುವೆ ಆಗಬೇಕು ಅಂತ ಏನಿಲ್ಲ. ಹೌದಾ ಅಂದರು. ಹೌದು ಮತ್ತೆ, ನೀವು ಮದುವೆ ಆಗಿಲ್ಲ, ಸಂಸಾರ ಬಗ್ಗೆ ಮಾತಾಡಲ್ವಾ ಅಂತ ಕೇಳಿದೆ. ಸುಮ್ಮನೆ ಇವರು ಮಾತಾಡಬೇಡ ಹಾಗೆಲ್ಲ ಅಂತ ಹೇಳಿದರು. ಈ ಪ್ರಶ್ನೆ ಎಷ್ಟು ಅದ್ಭುತವಾದದ್ದು ಅಂತಂದರೆ, ಕ್ಯಾನ್ ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆಸ್ ಮಚ್ ಆಸ್ ಯುವರ್ ಓನ್ ಚಿಲ್ಡ್ರನ್? ಈ ಮಾತು ಬಂದಾಗ ಅನಿಸುತ್ತೆ ಎಷ್ಟೋ ಜನ ಟೀಚರ್ ಆ ಥರ ಮಾಡಿದ್ದಾರೆ. ದೊಡ್ಡ ಟೀಚರ್ಸ್ ಆಗಿ ಹೋಗಿದ್ದಾರೆ ಜೀವನದಲ್ಲಿ, ತಮ್ಮದಾದದ್ದನ್ನೆಲ್ಲ ಹಂಚಿಬಿಟ್ಟು ಹೋಗಿದ್ದಾರೆ, ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಶ್ರೀರಾಮಕೃಷ್ಣರು, ನರೇಂದ್ರರು ಸಾಕಲ್ಲ ಒಂದು ಎಕ್ಸಾಂಪಲ್ಲು. ಇವರು ಭಾವ ಸಮಾಧಿಯಲ್ಲಿದ್ದಾಗ ನಿರ್ವಿಕಲ್ಪ ಸಮಾಧಿ ಬೇಕು ಅಂತ ಒದ್ದಾಡ್ತಿದ್ರು ವಿವೇಕಾನಂದರು, ಕೇಳ್ತಾ ಇದ್ರು ಗುರುಗಳಿಗೆ. ಗುರುಗಳು ಕೊಡಲಿಲ್ಲ, ಅನಾರೋಗ್ಯ ಗುರುಗಳ ಮೇಲೆ ಇದ್ದಾರೆ. ಒಂದು ದಿವಸ ವಿವೇಕಾನಂದ ಕೂತ್ಕೊಂಡು ಸಮಾಧಿ ಧ್ಯಾನದಲ್ಲಿ ಕೂತ್ಕೊಂಡಾಗ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬಿಟ್ರು. ಸುತ್ತ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಯಿತು. ಅವ್ರು ಕೂಗ್ತಾ ಇದ್ರಂತೆ ಕೆಳಗಿಳಿದು ಬರಬೇಕಾದ್ರೆ, ನನ್ನ ದೇಹ ಎಲ್ಲಿ, ದೇಹ ಎಲ್ಲಿ ಅಂತ. ಆಗ ಹುಡುಗರೆಲ್ಲ ಹೋಗಿ ಗುರುಗಳಿಗೆ ಹೇಳಿದ್ರಂತೆ, ನರೇಂದ್ರ ಹೇಗೋ ಕೂಕ್ಕೋತಾ ಇದ್ದಾನೆ, ಏನಾದರೂ ಮಾಡಿ ಅವನಿಗೆ ಅಂತ. ಅವ್ರು ಹೇಳಿದ ಅವ್ರು ಗೊತ್ತಾಯ್ತಲ್ಲೇ, ಭಾಳ ಕಾಡಿದ್ದಾನೆ ನನಗವನು, ಸ್ವಲ್ಪ ಅನುಭವಿಸ್ಲಿ ಅವನು, ಆಮೇಲೆ ಬರ್ತಾನೆ ಅಂತ. ಕೆಳಗಿಳಿದು ಬಂದಮೇಲೆ ವಿವೇಕಾನಂದರಿಗೆ ಆಗಿಬಿಟ್ಟಿದ್ದ ಅನುಭವ ಆಗಿದೆ, ಅವರ್ಚಿನಿ ಅನುಭವ ಆಗಿದೆ. ಹೋಗ್ಬಿಟ್ಟು ಗುರುಗಳ ಹತ್ರ ಹಂಚ್ಕೋಬೇಕು ಅಂತ ಹೋಗಿ ಮುಂದೆ ಕೂತ್ಕೊಂಡ್ರೆ ಗುರುಗಳಿಗೆ ಗೊತ್ತಾಗಿದೆ, ಇಬ್ಬರು ಎದುರ ಬದರ ಕೂತ್ಕೊಂಡು ಇಬ್ಬರು ಕಣ್ಣಲ್ಲೂ ನೀರು. ಆಗ ಶ್ರೀರಾಮಕೃಷ್ಣರು ಅವನ ಹಣೆ ಮೇಲೆ ಕೈ ಇಟ್ಬಿಟ್ಟು ಹಣೆ ಮೂಸ್ಬಿಟ್ಟು ಹೇಳಿದ್ರಂತೆ, ನೋಡೋ ಇವತ್ತಿಗೆ ನನ್ನದಾಗಿರೋದನ್ನು ಎಲ್ಲ ನೀನು ಕೊಟ್ಟು ನಾನು ಫಕೀರ್ನಾಗ್ಬಿಟ್ಟೆ ನಾನು ಅಂತ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ನನ್ನದಾಗಿರೋದನ್ನು ಎಲ್ಲ ಕೊಟ್ಟು ನಾನು ಖಾಲಿ ಆಗಿಬಿಟ್ಟೆ ಅಂತ ಹೇಳೋದಿದೆಯಲ್ಲ ಮೇಷ್ಟ್ರು, ಇದು ಧನ್ಯತೆಯ ಪರಾಕಾಷ್ಠೆ ಅನಿಸುತ್ತೆ. ಅಂತ ಶಿಷ್ಯನೂ ಧನ್ಯ, ಅಂತ ಗುರುಗಳು ಧನ್ಯರು.

0: रेडियो सारंग 107.8 FM।
1: ನನ್ನದಾಗಿರೋದನ್ನು ಎಲ್ಲ ಕೊಡಬೇಕು, ಎಲ್ಲ ಕೊಟ್ಟು ಖಾಲಿ ಆಗೋದಿದೆಯಲ್ಲ, ಇದು ಪ್ರೀತಿ ಅಂತ ತೋರಿಸ ಹೆಚ್ಚಿಂದು. ದ್ರೋಣಾಚಾರ್ಯ ಹೇಳ್ತಾರೆ, ಅಶ್ವತ್ಥಾಮ, ಇದು ಅಶ್ವತ್ಥಾಮ ದ್ರೋಣಾಚಾರ್ಯ ಮಗ, ಅರ್ಜುನನಿಗೆ ಹೇಳ್ತಾರೆ, ಮಗು ನಿನಗೆ ಧಾರೆ ಕೊಟ್ಟಿದ್ದೇನೋ ನನ್ನ ಶಕ್ತಿಯನ್ನೆಲ್ಲ, ಶಿಷ್ಯ ಅವನು, ನನ್ನ ಶಕ್ತಿಯನ್ನು ಪೂರ್ತಿ ನಿನಗೆ ಧಾರೆ ಕೊಟ್ಟಿದ್ದೇನೆ ಅಂಥೇಳಿ ವ್ಯಾಸರು, ವೇದವ್ಯಾಸರು ಮಹಾಭಾರತದಲ್ಲಿ ಮಾತನ್ನು ಹೇಳ್ತಾರೆ. ಅಶ್ವತ್ಥಾಮ ನನ್ನ ಕಾಮಪುತ್ರ, ಆದರೆ ಅರ್ಜುನ ನೀನು ನನ್ನ ಪ್ರೇಮಪುತ್ರ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹೇಳಬೇಕಾದ್ರೆ ಗುರುಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ, ನಾನು ಹೇಳಿದೆ ಸ್ವಾಮೀಜಿಗೆ, ನನಗೊಂದು ಅನುಭವ ಆಗಿದೆ ಸ್ವಾಮೀಜಿ, ಆದ್ದರಿಂದ ನಾನದನ್ನು ಸಾಧಿಸ್ಬೋದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ. ಆ ಘಟನೆ ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ. ಸಾಕಷ್ಟು ಕಡೆ ಹೇಳಿದ್ದು ಉಂಟು, ಅದು ಹೇಳದೆ ಹೋದರೆ ನನ್ನ ಮಾತು ಅಪೂರ್ಣ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ನನಗೆ ಆದಂಥ ಒಂದು ಅನುಭವ ಇದು, ಇದು ಸಾಕಷ್ಟು ಕಡೆ ಪಬ್ಲಿಷ್ ಆಗಿದೆ ಕತೆ ಇದು. ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ, ನಾನು ಧಾರವಾಡದಲ್ಲಿ ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ ಭಾಳ ವರ್ಷ ಹಿಂದೆ, 40 ವರ್ಷ ಹಿಂದೆ. ನನ್ನ ಅಕ್ಕ MSc ಪರೀಕ್ಷೆಗೆ ಕೂತ್ಕೊಂಡಿದ್ಲು, ನಮ್ಮ ತಂದೆ ಸರ್ಕಾರಿ ನೌಕರದಾರ, ಪ್ರಾಮಾಣಿಕ ನೌಕರ ಆದ್ದರಿಂದ ಮೇಲೆ ಮೇಲೆ ಟ್ರಾನ್ಸ್ಫರ್ ಆಗೋದು. ಹಾಗೆ ಕೊನೆಗೆ ಅವರು ದಕ್ಷಿಣ ಭಾಗ ಕೋಲಾರದಲ್ಲಿ ಅವರಿದ್ದರು. ಹಿಂಗೆ ಓದ್ತಾ ಇದ್ದೆ, ಮಕ್ಕಳಿಗೆ ಅಭ್ಯಾಸ ಸರಿಯಾಗಲ್ಲ ಅಂಥೇಳಿ ನನ್ನ ತಂದೆ ಒಂದು ಬೇರೆ ಮನೆ ಮಾಡಿ ನಾನು ನನ್ನ ಅಕ್ಕ ಮಾಳಮಡ್ಡಿಯಲ್ಲಿ ಇರ್ತಾ ಇದ್ವಿ, ತಂದೆಯಲ್ಲಿ ಕೋಲಾರದಲ್ಲಿ. ನಾನು SSLC ಪರೀಕ್ಷೆ ಮುಗೀತು, ನಮ್ಮ ಅಕ್ಕನ MSc ಪರೀಕ್ಷೆ ಮುಗಿಲಿ ಅಂತ ಕಾಯ್ಕೊಂಡು ಮುಗಿದ ಮೇಲೆ ಇಬ್ಬರು ತಂದೆ ತಾಯಿ ಕಡೆ ಇರೋಣ ಅಂತ ಹೋದ್ವಿ. ಸೂಟಿ ಆದಾಗ ಹೋಗ್ಬೇಕಲ್ಲ ಅಷ್ಟೇ, ನಾವು ತಂದೆಗೆ ಭಾಳ ಖುಷಿ ಆಯಿತು ಮಕ್ಕಳು ಬಂದಿದ್ದಾರೆ ಅಂಥೇಳಿ, ಅವ್ರಿಗೊಂದು ಸಮಯ ಮಾಡೋಣ ಅಂತ ಒಂದು 7-8 ದಿವಸ ಒಂದು ಪ್ರವಾಸ ಅರೇಂಜ್ ಮಾಡಿದರು. ತಿರುಪತಿ, ಕಾಳಹಸ್ತಿ ಎಲ್ಲ ಹೋಗಿ ಬರೋದಕ್ಕೆ ಒಂದು ಪ್ರಯಾಣ ಮಾಡಿದರು. ಹೋಗ್ಬಿಟ್ಟು ರಾತ್ರಿ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ನಮ್ಮ ತಂದೆ ಎದ್ದು ಪೇಪರ್ ಓದ್ತಾ ಇದ್ರು. ಕೆಲವು ಗಂಡಸರಿಗೆ ಇದೊಂದು ಕೆಟ್ಟ ಉಂಟು, ಊರಿಗೆ ಹೋದರೆ ಬಂದ ತಕ್ಷಣ ತಾವು ಊರಲ್ಲಿ ಇಲ್ಲದೆ ಇದ್ದಾಗ ಬಂದಿರುವಂಥ ಎಲ್ಲ ದಿವಸದ ಪೇಪರ್ ಓದಬೇಕು. ಪೇಪರ್ ಓದಿ, ಅಯ್ಯೋ ನಾ ಪೇಪರ್ ಓದದೆ ಹೋದ್ರೆ ಜಗತ್ತು ಹೆಂಗೆ ಮುಂದೋಯ್ತು ಅಂತ ಆಶ್ಚರ್ಯ ಆಗ್ತದೆ ಅವ್ರಿಗೆ. ಹಂಗೆ ನನ್ನ ತಂದೆ ಓದ್ತಾ ಇದ್ದೆ ಎಲ್ಲ ಪೇಪರ್, ತಕ್ಷಣ ಅವ್ರ ಕಣ್ಣಿಗೆ ಬಿತ್ತು, ಅರೆ ರಿಸಲ್ಟ್ ಬಂದುಬಿಟ್ಟಿದೆ SSLC 5 ದಿವಸ ಆಗೋಯ್ತು ರಿಸಲ್ಟ್ ಬಂದು. ನಾನಿನ್ನೂ ಮಲ್ಕೊಂಡಿದ್ದೆ, ನನ್ನ ಅಕ್ಕನ ಕೇಳಿದರು, ಏನು ಇವ್ನ ನಂಬರು ಅಂತ. ನನಗಿಂತ ಹೆಚ್ಚು ಆಕೆ ಗೊತ್ತು, ಆಕೆ ನಂಬರ್ ಹೇಳಿದ್ದು. ತಾವು ಗಮನಿಸ್ಬೇಕಾದ್ದು, ಆಗಿನ ಕಾಲದಲ್ಲಿ SSLC ಪಾಸ್ ಆದವರ ನಂಬರು ಪೇಪರಲ್ಲಿ ಬರೋದು, ನಂಬರ್ ಕಮ್ಮಿ ಇರ್ತಿತ್ತಲ್ಲ, ನಂಬರೇ ಬರ್ತಿತ್ತು. ತಕ್ಷಣ ಪೇಪರ್ ಹಾಸಿ ಕಲ್ಪನೆ ಮಾಡ್ಕೋಬೋದು ನೀವು, ಮೊಳಕಾಲೂರಿ ಆ ಲಾಟ್ರಿ ನಂಬರ್ ನೋಡ್ತಾರಲ್ಲ, ಹಾಗೆ ನೋಡ್ಬೇಕು ಅದನ್ನು. ಆ ನಮ್ಮ ತಂದೆ ಎಲ್ಲ ನೋಡ್ತಾ ಇದ್ದ, ಅಕ್ಕ ಮೊದಲು ರ್ಯಾಂಕ್ ಲಿಸ್ಟ್ ನೋಡಿದ್ಲು, ರ್ಯಾಂಕಲ್ಲಿ ಬಂದೇ ಬರುತ್ತೆ ಒಂದು ಅಂತ. ರ್ಯಾಂಕಲ್ಲಿ ಹೆಸರಿಲ್ಲ, ಅಯ್ಯೋ ಇವ್ನು ಹಾಳು ಮಾಡ್ಕೊಂಡ ರ್ಯಾಂಕ್ ಹೋಯ್ತಿ ಒಂದು ಅಂದ್ಕೊಂಡು ಫಸ್ಟ್ ಕ್ಲಾಸಲ್ಲಿ ನೋಡಿದ್ಲು, ಫಸ್ಟ್ ಕ್ಲಾಸಲ್ಲೂ ನಂಬರ್ ಇಲ್ಲ. ಅಯ್ಯೋ ಕರ್ಮ, ಫಸ್ಟ್ ಕ್ಲಾಸೂ ಇಲ್ಲ, ಸೆಕೆಂಡ್ ಕ್ಲಾಸ್ ಆದರೂ ಆಗಿದ್ದಾನೆ ಇಲ್ಲ ನೋಡೋಣ. ಸೆಕೆಂಡ್ ಕ್ಲಾಸಲ್ಲಿ ನೋಡಿದ್ರು ಅಲ್ಲೂ ಇಲ್ಲ, ಪಾಸ್ ಆದರೂ ಆಗಿದ್ದಾನೆ ಇಲ್ಲ ಇವನು ಅಂತ ಆತಂಕದಿಂದ ಪಾಸ್ ಕ್ಲಾಸಲ್ಲಿ ನೋಡಿದ್ರು ಅಲ್ಲೂ ಹೆಸರಿಲ್ಲ. SSLC ಫೇಲ್ ಆಗಿದ್ದೆ ನಾನು. ನಮ್ಮ ಅಕ್ಕ ನಮ್ಮ ತಾಯಿ ಹತ್ರ, ನಮ್ಮ ತಂದೆಗೆ ಬಲು ಕೋಪ, ಇಡಿಯಟ್ SSLC ಪಾಸ್ ಆಗಲ್ಲ, ಇವನು ಮುಂದೇನು ಮಾಡ್ತಾನೆ, ದನ ಕಾಯ್ತಾನೆ ಇವನು ಅಷ್ಟೇ ಅಂತೆಲ್ಲ ಬೈದರು. ಒಂದು 1/2 ಗಂಟೆ ಆದಮೇಲೆ ಅರ್ಥ ಆಯ್ತು ಅವರಿಗೆ, ನಾನು ಒಬ್ಬನೇ ಮಗ ಅಂತ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳಿದರು, ಭಯಬೇಡ ಅವನು ಎದ್ದ ತಕ್ಷಣ ಏನಾರು ಮಾಡ್ಕೊಂಡು ನಾನು ಜೀವಕ್ಕೆ ಎಲ್ಲಾದರೂ, ಭಾಳ ಸೆನ್ಸಿಟಿವ್ ಹುಡುಗ ಅವನು, ಏನು ಅನ್ಬೇಡ, ನಾನೇನು ಅಂತೀನಿ ನೀವು ಅನ್ಬೇಡ್ರಿ ಅಂತ ಆಕೆ ಇಬ್ಬರು ಒಪ್ಪಂದ ಮಾಡಿಕೊಂಡ್ರು. ನಾನು ಎದ್ದಾಗ ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರಾಗಿದ್ದರು ನನಗೆ, ತಂದೆ ತಾಯಿ ತುಂಬ ಒಳ್ಳೆತನ ತೋರಿಸಿದ ಹೆದರಿಕೆ ಆಗಿಬಿಡುತ್ತೆ, ಬೈತಾ ಇದ್ದರೆ ಚೆನ್ನಾಗಿರುತ್ತೆ ಅದು. ಆಮೇಲೆ ನನ್ನ ಮಕ್ಕ ನಾನು ತಪ್ಪಿಸಿ ಓಡಾಡ್ತಾ ಇದ್ಲು, ಏನು ಆಗಿದೆ ಏನು ಗೊತ್ತಾಯ್ತು ನನಗೆ, ಏನೊಂದು ಗೊತ್ತಾಗ್ತಾ ಇಲ್ಲ. ಅಕ್ಕನ ಕೇಳಿದಾಕ ಏನಾಗಿದೆ, ಕಣ್ಣೆಲ್ಲ ಕೆಂಪಾಗಿ ತಾಕಿದ್ದು. ಆಕೆ ತಡ್ಕೊಳ್ಳೋಕ್ಕಾಗಲಿ, ನನ್ನ ತಾಯಿಕ್ಕಿಂತ ಹೆಚ್ಚಾಗೆ ಆಕೆ ತಡ್ಕೊಳ್ಳೋಕ್ಕಾಗಲಿ, ನನ್ನ ಗಟ್ಟಿ ಅಪ್ಪಿಕೊಂಡು ಅಳೋಕೆ ಶುರು ಮಾಡಿದ್ಲು. ಏನೋ SSLC ಫೇಲ್ ಆಗಿಬಿಟ್ಟಿದೆಯಲ್ಲೋ ನೀನು, ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು ಅಂತ ಕೇಳಿದ್ಲು. ನನಗೆ ಗೊತ್ತೇ ಇಲ್ಲ, ನೀ ಹೇಳ್ತೀಯ ರಿಸಲ್ಟ್ ಫೇಲ್ ಆಗಿದೆ ಅಂಥೇಳಿ. ಯಾವ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ, ನಾನು ಅಳೋಕೆ ಶುರು ಮಾಡಿದೆ, ಪೇಪರ್ ತೆಗೆದು ನೋಡಿದೆ, ನಂಬರ್ ಇರಲಿಲ್ಲ. 2 ರೂಪಾಯಿ ತೊಗೊಂಡು ಹೊರಗಡೆ ಹೋಗಿ ಇನ್ನೊಂದು ಪೇಪರ್ ತೊಗೊಂಬಂದು, ಇಂಗ್ಲೀಷ್ ಪೇಪರು, ಹೇಳೋಕೆ ಬರಲ್ಲ ಅದ್ರಲ್ಲಿ ಕರೆಕ್ಟ್ ಇರುತ್ತೇನೋ ಅಂತ, ಅದು ನೋಡಿದೆ ಅದರಲ್ಲೂ ಇಲ್ಲ. ದುಃಖ ಆಯಿತು, ಅಳೋಕೆ ಶುರು ಮಾಡಿದೆ, ಏನು ಮಾಡೋದಪ್ಪ ಫೇಲ್ ಆಗ್ತೀನಿ ಅಂದ್ಕೊಂಡಿರಲಿಲ್ಲ. ಮುಂದೆ ಪ್ರಯತ್ನ ಮಾಡಬೇಕಲ್ಲ ಏನಾದರೂ. ಆಗಿನ ಕಾಲದಲ್ಲಿ ಟೆಲಿಫೋನ್ ಅಂದರೆ ಭಗವಂತನ ಆಶೀರ್ವಾದ ಇದ್ದ ಹಾಗೆ, ಬರ್ತದೆ ಯಾವಾಗ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಫೋನೇ ಸಿಗಲಿಲ್ಲ, 2-3 ದಿವಸ ಪ್ರಯತ್ನ ಮಾಡಿದ್ರೆ ಫೋನ್ ಸಿಗಲಿಲ್ಲ. ನಮ್ಮ ತಂದೆ ಆದರೆ ಫೋನ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ, ಧಾರವಾಡಕ್ಕೆ ಹೋಗೋ ನಡಿ ಅಂದರು. ನಾನು ನಮ್ಮ ತಂದೆ ಧಾರವಾಡಕ್ಕೆ ಬಂದ್ವಿ, ಹೈಸ್ಕೂಲಿಗೆ ಹೋದ್ವಿ. ಕಲ್ಪನೆ ಮಾಡ್ಕೊಳ್ಳಿ, ನಾನು SSLC ಫೇಲ್ ಆದ ವಿದ್ಯಾರ್ಥಿ, ಹೆಡ್ ಮಾಸ್ಟರ್ ನೋಡೋಕೆ ಹೋಗ್ತಾ ಇದ್ದೀನಿ. ಏನು ಹೇಗೆ ಹೋಗ್ತಿರ್ಬೇಕು ಹೇಳಿ, ಏನು ನೆಪೋಲಿಯನ್ ಬೋನಪಾರ್ಟ್ ಹೋದಂಗೆ ಹೋಗ್ತೀನಾ? ನಮ್ಮ ತಂದೆ ಹಿಂದೆ ಅಡಕೊಂಡು, ಭಗವಂತ ಯಾರಿಗೂ ಕಾಣಿಸೋದು ಬೇಡಪ್ಪ ನಾನು ಅಂದ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೆಡ್ ಮಾಸ್ಟರ್ ರೂಮಿಗೆ ಹೋಗ್ಬೇಕಾದ್ರೆ ಟೀಚರ್ಸ್ ರೂಮ್ ಪಕ್ಕದಲ್ಲೇ ಹೋಗಬೇಕು. ಮತ್ತೂ ಬೇಡ್ಕೊಂಡೆ, ಭಗವಂತ ನಮ್ಮ ಟೀಚರ್ಸ್ ಯಾರೂ ಇರೋದು ಬೇಡಪ್ಪ ಸ್ಟಾಫ್ ರೂಮಲ್ಲಿ, ಇದ್ದರೂ ಅವ್ರು ನಾನು ನೋಡಬಾರ್ದು ಅಂಥೇಳಿ ಹಿಂಗೆ ತಲೆ ತಕ್ಷಣ ಹೋಗ್ತಾ ಇದ್ದೀನಿ. ಕಳ್ಳಗಂಡಲೆ ನೋಡಿದರೆ ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಕೂತ್ಕೊಂಡಿದ್ರು. ದುರ್ದೇಕ ಅವರು ನನ್ನ ನೋಡ್ಬಿಟ್ರು, ಹೇ ಕರ್ಜಿಗೆ ಬಾಯ್ಲೆ ಅಂತ ಕರೆದ್ರು. ಕರೆದು ನಾನು ಹೋಗ್ಬೇಕಲ್ಲ, ತಲೆ ತೆಗೆಸ್ಕೊಂಡು ಆ ಬಲಿಪಶು ನಿಂತಾಗ ನಿಂತ್ಕೊಂಡೆ ಅವ್ರ ಮುಂದೆ ಹೋಗಿ. ಚೆನ್ನಾಗಿ ಬೈದರು, ನಾಚಿಕೆ ಬರಲ್ಲ ನಿನಗೆ? ಹಾಂ, ಇಡೀ ವರ್ಷ ಕಲಿಸಿದ್ದೀನಿ ಮ್ಯಾಥಮೆಟಿಕ್ಸ್, ನೀನು ಗಣಿತ ಕಲಿಸಿದ್ದೀನಿ, 35 ಮಾರ್ಕ್ ತೊಗೊಳಕ್ಕೆ ಯೋಗ್ಯತೆ ಇಲ್ಲ ನಿನಗೆ? ಇಡೀ ವರ್ಷ ಕಲಿಸಿದ್ದೀನಿ, 13 ಮಾರ್ಕ್ ತೊಗೊಂಡಿದ್ದೆ, 13 ಹೋಗೋ, ಇನ್ನೊಂದು ಪರೀಕ್ಷೆ ಕೂತ್ಕೋ, ಸೆಪ್ಟೆಂಬರ್ ಎಕ್ಸಾಮ್ ಕೂತ್ಕೋ, ಹೋಗೋ, ದರಿದ್ರೆ ಮುಖ ತೋರಿಸ್ಬಿಡ ನನಗೆ ಅಂತೆಲ್ಲ ಬೈದರು. ಮೊದಲೇ ಮುಖಭಂಗಾಗಿ ಹೋಗಿದ್ದೆ ನನಗೆ. ಮೇಸ್ಟ್ರಿಂಗ್ ಬೈದಾಗ ಅಯ್ಯೋ ಭೂಮಿ ಬಾಯ್ ಬಿಡಬಾರ್ದು ಅನಿಸ್ಬಿಡ್ತು, ಹತ್ಕೊಂಡು ಹೊರಗೆ ಬಂದೆ. ಆಗಿನ ಕಾಲದ ಮೇಸ್ಟ್ರು ಯಾರಿಗೂ ಹೆದರ್ತಿರಲಿಲ್ಲ, ನಮ್ಮ ತಂದೆ ಒಳಗೆ ಕರೆದ್ರು, ಅವ್ರಿಗೂ ಬೈದರು ಚೆನ್ನಾಗಿ. ಏನ್ರಿ ಬುದ್ಧಿ ಇಲ್ಲ ನಿಮಗೆ? ಹಾಂ, ರಿಸಲ್ಟ್ ಬಂದಾಗ ಮನೆಗಿರೋದು ಬೇಡ, ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ ಊರಿಗೆ. ರಿಸಲ್ಟ್ ಬಂದಾಗ ಮನೇಲಿ ಇರಬೇಡ, ನೋಡಿ ಹುಡುಗ ಫೇಲ್ ಆಗಿದ್ದಾನೆ ಅವನು, ಫೇಲ್ ಆಗೋನಲ್ಲ, ನನಗೆ ಗೊತ್ತು, ಅವ್ನು ಮಾರ್ಕ್ಸ್ ಕಾರ್ಡ್ ಬಂದಿದೆ, ಕನ್ಸಾಲಿಡೇಟ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸ್ಕೂಲ್ಗೆ, ಎಲ್ಲ ವಿಷಯ ಇರುವಂಥದ್ದು ತೋರಿಸಿದ್ದ ತಂದೆಗೆ. ನೋಡಿ ಇವನಿಗೆ ತೀರಾ ಕಮ್ಮಿ ಮಾರ್ಕ್ಸ್ ಬಂದದ್ದು ಸೋಷಿಯಲ್ ಸ್ಟಡೀಸಲ್ಲಿ, 92 ಬಂದಿದೆ, ಫೇಲ್ ಆಗೋದಲ್ಲ ಅವನು, ಮ್ಯಾಥಮೆಟಿಕ್ಸ್ ಫೇಲ್ ಆಗೋಲ್ಲ ಅವನು. ಆದರೆ ಏನೋ ಗೊತ್ತಿಲ್ಲ ಏನಾಗಿದೆಯೋ, 13 ಮಾರ್ಕ್ ಬಂದಿದೆ ಅವನಿಗೆ, ಎಲ್ಲೋ ತಪ್ಪಾಗಿದೆ. ರೀಟೋಟ್ಲಿಂಗ್ ಈಗೂ ಇದೆ ಸರ್, ಅದು ರೀಟೋಟ್ಲಿಂಗು ಹಾಂ ಇತ್ತು ಆವಾಗ. ರೀಟೋಟ್ಲಿಂಗ್ 5 ಟೈಮ್ ಕೊಡ್ತಾ ಇದ್ರು, ರಿಸಲ್ಟ್ ಬಂದ ಮೇಲೆ 5 ಅಪ್ಲೈ ಮಾಡ್ಕೋಬೇಕು, ₹5 ಫೀಸು ರೀಟೋಟ್ಲಿಂಗಿಗೆ. ನಾನು ಮೇಸ್ಟ್ ಹೇಳಿದರು, ರೀಟೋಟ್ಲಿಂಗ್ ಅಪ್ಲೈ ಮಾಡಿ ನೀವೆಲ್ಲಿದ್ದೀರಿ, ಮನೇಲಿ ಎಲ್ಲ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ಜವಾಬ್ದಾರಿ ಇಲ್ಲ ನಿಮಗೆ ಅಂದ್ಬಿಟ್ಟು. ನೋಡಿ ನಿಮ್ಮ ಮನೆಗೆ 3 ಹೋಗಿದ್ದೀನಿ ಸತತವಾಗಿ, ನಾನು ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ದಯವಿಟ್ಟು ಕಲ್ಪನೆ ಮಾಡ್ಕೋಬೇಕು ಸ್ನೇಹಿತರು ಹೇಳ್ತಿರೋದನ್ನು. ನಾನು ಮೇಸ್ಟ್ರು ದಿನ ಮನೆಗೆ ಹೋಗಿದ್ದಾರೆ ಮಧ್ಯಾಹ್ನ, ನೋಡ್ಕೊಳ್ಳಿ ಮನೆ ಕೀಲಿ ಹಾಕಿದೆ, ಬೇಜಾರಾಗಿ ಹೋಗಿದೆ ಅವರಿಗೆ ಅಂದ್ಬಿಟ್ಟು. ಏನು ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡಿ, ನಾನೇ ಪಾಲಕ ಅಂತ ಅಪ್ಲಿಕೇಶನ್ ಸೈನ್ ಮಾಡಿ 5 ಕಟ್ಟು ಕಳಿಸಿದ್ದೀನಿ ಬೋರ್ಡಿಗೆ ಅಂತ ಹೇಳಿದರು. ಸ್ವಾಮಿ, ಆ ಕಾಲದಲ್ಲಿ 5 ಟೀಚರಿಗೆ ಭಾಳ ದೊಡ್ಡ ಅಮೌಂಟ್ ಸ್ವಾಮಿ, 5 ಕಟ್ಟಿ ಕಳಿಸಿದ್ದಾರೆ. ನಮ್ಮ ತಂದೆ ಹೇಳಿದರು, ಚೆನ್ನಾಗಿ ನೋಡ್ಕೊಳ್ಳಿ ಇವನ್ನ, ಏನಾರು ಮಾಡ್ಕೊಂಡು ಅವನ ಜೀವಕ್ಕೆ ಭಾಳ ಸೆನ್ಸಿಟಿವ್ ಹುಡುಗ ಅವನು ಅಂತ ಹೇಳಿದರು. ನನಗೆ ಆ ದಿವಸ ಕೂಡ ನೆನಪಿದೆ, ಸ್ಪಷ್ಟವಾಗಿ ನೆನಪಿದೆ. 21 ಮೇ, 21 ಮೇ ಮಧ್ಯಾಹ್ನ 2:30 ಆಗಿದೆ, ಮನೇಲಿ ಕೂತ್ಕೊಂಡಿದ್ದೀನಿ, ರಣರಣ ಬಿಸಿಲು, ರಸ್ತೆ ಕಾದು ಹಂಚಾಗಿದೆ, ನಾನು ಫೇಲ್ ಆದ ಹುಡುಗ, ಹೊರಗೆ ಹೋಗಲ್ಲ, ಯಾರ ಹತ್ರ ಕೂತ್ಕೊನೆ ಕೂತ್ಕೊಂಡಿದ್ದೀನಿ, ನಾನು ಮೇಸ್ಟ್ರು ಬರೋದು ಕಾಣಿಸ್ತು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಆಗಿನ ಕಾಲದ ಮೇಸ್ಟ್ರು ಡ್ರೆಸ್ಸು, ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ದಪ್ಪ ಕನ್ನಡಕ. ಮೇಸ್ಟ್ರು ಒಂದು ಕೈಯಲ್ಲಿ ಧೋತ್ರ ಚುಂಗ್ ಹಿಡ್ಕೊಂಡಿದ್ದಾರೆ, ಹಂಚಿ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿದ್ದಾರೆ, ಒಂದು ಕಾಣಲ್ಲ, ಕುಣ್ಕೊಂಡು ಬರ್ತಾ ಇದ್ದಾರೆ, ಬೆವರು ಸುರಿತಾ ಇದೆ. ನಾನು ಏನು ಮೇಸ್ಟ್ರು ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ, ರಸ್ತೆ ಕಾದು ಹಂಚಾದಂಗೆ ಆಗಿದೆ, ಹೆಂಗೆ ಹೋಗ್ತಾರಪ್ಪ ಇವರು? ಯಾಕೆ ಅಂದರೆ ನನ್ನ ಪ್ರೀತಿ ಮೇಸ್ಟ್ರಿಗೆ ಡಯಾಬಿಟಿಸ್, ಬಲಗಾಲು ಹೆಬ್ಬೆರಳಿಗೆ ಏನೋ ಪೆಟ್ಟು ಮಾಡ್ಕೊಂಡಿದ್ದಾರೆ, ದಪ್ಪ ಊದ್ಕೊಂಡಿದೆ, ಚಪ್ಪಲಿ ಉಂಗುಷ್ಟದಲ್ಲಿ ಕಾಲು ಹೋಗ್ತಾ ಇಲ್ಲ, ಬೇಗ ಬೇಗ ನಡಿಬೇಕು ಅಂತ ಆಸೆ, ಚಪ್ಪಲಿ ಅಡ್ಡ ಬರ್ತಾ ಇದೆ, ಬೇಡ ಬೇಡ ಚಪ್ಪಲಿ ಉಸಾಬ್ರಿ ಅಂತ ಕೈಯಲ್ಲಿ ಹಿಡ್ಕೊಂಡು ಬರಿಗಾಲ ನಡ್ಕೊಂಡು ಬರ್ತಾ ಇದ್ದಾರೆ, ರಸ್ತೆ ಕುದಿಯೋ ರಸ್ತೆ ಮೇಲೆ. ಎಲ್ಲಿ ಹೋಗ್ತಿದ್ದಾರೆ ನನ್ನ ಮೇಸ್ಟ್ರು ಅಂತ ಅಂದ್ಕೊಂಡೆ. ತಕ್ಷಣ ತಿರ್ಕೊಂಡು ನಮ್ಮ ಮನೆ ಕಡೆ ಬಂದರು, ಮನೇಲಿ ನಾನು ಒಬ್ಬನೇ ಇದ್ದದ್ದು, ಮನೆ ಹೊಸ್ತಲು ಹೊರಗೆ ಚಪ್ಪಲಿ ಒಗೆದು ಒಳಗಡೆ ಬಂದರು. ನಿಮ್ಮ ಪ್ರೀತಿ ಮೇಸ್ಟ್ರು ಮಧ್ಯಾಹ್ನ ಹಾಗೆ ಮನೆಗೆ ಬಂದರೆ ಏನಾಗತ್ತೆ ಹೇಳಿ, ಏನು ತೋಚಲ್ಲ, ನಿಂತ್ಕೊಂಬಿಟ್ಟೆ. ಅವ್ರು ಬಂದು ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿಬಿಟ್ರು, ಗಟ್ಟಿಯಾಗಿ ಅಪ್ಕೊಂಡು ಅಳೋಕೆ ಶುರು ಮಾಡಿಬಿಟ್ರು. ಅವ್ರು ಎಷ್ಟು ಹತ್ರು ಅಂದರೆ ನನಗೆ ಯಾಕೆ ಅಳ್ತಾರೆ ಅಂತ ಗೊತ್ತಿಲ್ಲ, ನಾನು ನನ್ನ ಮೇಸ್ಟ್ರಿಗೇನೋ ತೊಂದರೆ ಆಗಿರಬೇಕು, ನಾನು ಅಳೋಕೆ ಶುರು ಮಾಡಿದೆ. ನಾನು ಈ ಘಟನೆ 100 ಹೇಳಿರ್ಬೇಕು ಸ್ನೇಹಿತರೆ, ಪ್ರತಿ ಸಲ ಹೇಳಿದಾಗಲೂ ನನ್ನ ಘಟನೆ ನಿನ್ನೆ ಆದಂಗೆ ಅನಿಸುತ್ತೆ ನನಗೆ. ಅಪ್ಕೊಂಡು ಅಳೋಕೆ ಶುರು ಮಾಡಿದರು. 2-3 ಅಳೋದಾದ್ಮೇಲೆ ನಾನು ಹೊರಗಡೆ ತಳ್ಳಿ ಕೋಟಿನ ಒಳಗಡೆ ಕೈ ಹಾಕಿ ಒಂದು ಪೇಪರ್ ತೆಗೆದ್ರು, ಪೇಪರ್ ತೆಗೆದು ನೋಡೋ, ಟೆಲಿಗ್ರಾಮ್ ಬಂದಿದೆ SSLC ಬೋರ್ಡಿಂದ. ಟೆಲಿಗ್ರಾಮಲ್ಲಿ ಬರೆದಿತ್ತು, ರಿಸಲ್ಟ್ ಈ ಚೇಂಜ್ ಫ್ರಾಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. ನನಗೆ 8th ರ್ಯಾಂಕ್ ಬಂದಿತ್ತು ಸ್ಟೇಟಿಗೆ, ಟೆಲಿಗ್ರಾಮ್ ಬಂದಿದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ, ಇವತ್ತು ನನಗೆ ರ್ಯಾಂಕ್ ಬಂತು ಅಂತ ಸಂತೋಷ ಆಗಿರಲಿಲ್ಲ, ಆವಾಗ ಮೇಸ್ಟ್ರು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ ತುಂಬ ಸಂತೋಷ ಕೊಟ್ಟಿತ್ತು. ಸ್ನೇಹಿತರೆ, ಕಣ್ಣೀರು ಸುಮ್ಮನೆ ಬರಲ್ಲ ರೀ ಯಾವತ್ತೂ, ಅಂತಃಕರಣ ಕಲಕೋವರೆಗೂ ಕಣ್ಣಲ್ಲಿ ನೀರು ಬರೋಲ್ಲ. ನಾನು ಮೇಸ್ಟ್ರು ಯಾಕೆ ದೊಡ್ಡವರು ಆದರು ಅಂದರೆ, ಹೇಳ್ತೀನಲ್ಲ, ಆ 5 ಅಪ್ಕೊಂಡು ಹತ್ರಲ್ಲ 5 ಮೇಸ್ಟ್ರು ನನಗೆ ಒಂದು ಫಿಲಾಸಫಿ ಕಲಿಸ್ಬಿಟ್ರು, ಮೇಸ್ಟ್ರು ಅಂದರೆ ಹೇಗಿರಬೇಕು ಅಂತ ಕಲಿಸ್ಬಿಟ್ರು. ಹೀ ಟಾಟ್ ಮೀ ಹೌ ಎ ಟೀಚರ್ ಶುಡ್ ಬಿ. ಮೆಸೇಜ್ ವಾಸ್ ವೆರಿ ಕ್ಲಿಯರ್, ಇಫ್ ಯು ಕಾಂಟ್ ಲವ್ ಯುವರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಇನ್ ಟೀಚಿಂಗ್. ಮಾಸ್ಟರ್ ಬಗ್ಗೆ, ಮಕ್ಕಳ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಮೇಸ್ಟ್ರ್ ಆಗಿರೋದು ಅರ್ಥ ಇಲ್ಲ ಅಂತ ಕಲಿಸ್ಬಿಟ್ರು. ಮನೆಗೆ ಬಂದು ಹತ್ಕೊಂಡು ಹತ್ರಲ್ಲ ನನ್ನ ಮೇಸ್ಟ್ರು, ಯಾಕೆ ಎತ್ತರಕ್ಕೆ ಹೋಗ್ತಾರೆ ಅಂದರೆ, ಅವ್ರ ಮಗ ವಸಂತ ಅನ್ನೋ ಹುಡುಗ, ನನ್ನ ಕ್ಲಾಸ್ಮೇಟ್, ಅವನು ಫೇಲ್ ಆಗಿದ್ದಾನೆ ಗಣಿತಲ್ಲಿ, ಸೈನ್ಸಲ್ಲಿ, ಎರಡರಲ್ಲಿ ಫೇಲ್ ಆಗಿದ್ದಾನೆ. ಎದೆ ಮೇಲೆ ಕೈ ಇಟ್ಕೊಂಡು ಪರೀಕ್ಷೆ ಮಾಡ್ಕೊಳ್ಳೋಣ, ನಮ್ಮ ಹೃದಯ ಪರೀಕ್ಷೆ ಮಾಡ್ಕೊಳ್ಳೋಣ. ನನ್ನ ಮಗನೇ ಫೇಲ್ ಆದಾಗ ಬೇರೆ ಹುಡುಗರ ಬಗ್ಗೆ ಚಿಂತೆ ಮಾಡೋಕ್ಕೆ ಅವಕಾಶ ಇದೆಯಾ? ಇರ್ಬೋದೇನೋ ಸ್ಟಾಫ್ ರೂಮಲ್ಲಿ, ಅಲ್ರಿ ಕರ್ಜಿಗೆ ಫೇಲ್ ಮಗ ಆಗೋ ಹುಡುಗ ಅಲ್ಲ, ಯಾಕೆ ಫೇಲ್ ಆದ ಅವನು ಅನ್ಬೋದಾಗಿತ್ತು ಅಷ್ಟೇ, ಯಾರೂ ಜವಾಬ್ದಾರಿ ಇಡ್ತಿರಲಿಲ್ಲ ಅವ್ರನ್ನ. ನನ್ನ ಮೇಸ್ಟ್ರು 3 ಮನೆಗೆ ಹೋಗಿದ್ದಾರೆ, ಅವ್ರ ಜವಾಬ್ದಾರಿ ಏನಾದು ಅವ್ರ ಜವಾಬ್ದಾರಿ ಅಲ್ಲ ಅದು. ಆದರೂ ಮೂರು ಮನೆಗೆ ಹೋಗಿ ಬೇಜಾರು ಮಾಡ್ಕೊಂಡಿದ್ದಾರೆ, ಛೇ ಇವ್ರು ಮನೆ ಕೀಲಿ ಹಾಕೊಂಡು ಜವಾಬ್ದಾರಿ ಇಲ್ಲ ಇವರಿಗೆ ಅಂಥೇಳಿ ಅಷ್ಟಕ್ಕೆ ಬಿಡ್ಬೋದಾಗಿತ್ತು, ಯಾರೋ ಅವ್ರ ಜವಾಬ್ದಾರಿ ಹಿಡಿತಿರಲಿಲ್ಲ. ಆದರೆ ಮೇಷ್ಟ್ರು 5 ರೂಪಾಯಿ ಸ್ವಂತ ದುಡ್ಡು ಖರ್ಚು ಮಾಡಿ ಕಳಿಸಿದ್ರಲ್ಲ ಟೆಲಿಗ್ರಾಮು, ಅದಕ್ಕಿಂತ ಹೆಚ್ಚಾಗಿ ಟೆಲಿಗ್ರಾಮ್ ಸ್ಕೂಲಿಗೆ ಬಂದಾಗ ಒಂದು ಚೀಟಿ ಕಳಿಸ್ಬೋದಾಗಿತ್ತು ನನ್ನ ಮನೆಗೆ, ರಿಸಲ್ಟ್ ಬಂದಿದೆ ಬೇಗ ಬಂದ್ಬಿಡು ಅಂಥೇಳಿ ಓಡ್ಕೊಂಡು ಹೋಗ್ತಿದ್ದೆ ನಾನು. ನನ್ನ ಕರಿಯರ್ ತಾನೇ ಸಿಕ್ಕಾಕೊಂಡಿದ್ದೆ ಅವಾಗ, ಓಡ್ ಹೋಗ್ತಿದ್ದೆ. ಆದರೆ ನನ್ನ ಮೇಷ್ಟ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ, ತನ್ನ ಮನೆಯಲ್ಲಾಗಿರುವಂತಹ ತನ್ನ ಮಗನ ಫೇಲ್ಯೂರ್ ಇದೆಯಲ್ಲ, ಸೋಲಿದೆಯಲ್ಲ, ಅದನ್ನು ಹಿಂದಿಕ್ಕಿ ಮನೆಗೆ ಬಿಸಿಲಲ್ಲಿ ಬರಿಗಾಲಲ್ಲಿ ಓಡ್ ಬಂದು ಅಪ್ಕೊಂಡು ಹತ್ತರಲ್ಲ ಮೇಷ್ಟ್ರು. ಇನ್ ದೋಸ್ 5 ಮಿನಿಟ್ಸ್ ಆಫ್ ಹಗಿಂಗ್ ಆ್ಯಂಡ್ ಕ್ರೈಯಿಂಗ್ ಮೈ ಟೀಚರ್ ಡೆಮಾನ್ಸ್ಟ್ರೇಟೆಡ್ ಟು ಮೀ ವಾಟ್ ಈಸ್ ಟೀಚರ್ ಹುಡ್, ಶಿಕ್ಷಕತ್ವ ಅಂದರೆ ಏನು ಅನ್ನೋದನ್ನು ಕಲಿಸ್ಬಿಟ್ಟು ನನ್ನ ಮೇಷ್ಟ್ರು. ಮಕ್ಕಳನ್ನ ಪ್ರೀತಿ ಮಾಡದೆ ಹೋದರೆ ಮೇಷ್ಟ್ರಿಗೆ ಇರಬೇಡ ಕಣಯ್ಯ, ಅನ್ಯಾಯ ಮಾಡ್ತೀಯ ನೀನು ಅನ್ನೋಂಗೆ ಹೇಳ್ಬಿಟ್ರು.

0: You're listening to Radio Sarang, 107.8 FM.
1: ಒಂದು ಯೂನಿವರ್ಸಿಟಿಯಲ್ಲಿ ನಾನು ಲೆಕ್ಚರ್ ಮಾಡ್ತಾ ಇದ್ದೆ. ಮಾಡಿದಾಗ ಪ್ರೊಫೆಸರ್ ನಿಂತ್ಕೊಂಡ್ರು, ಸರ್ ನೀವೆಲ್ಲ ಹೇಳ್ತಿರೋದು ಹಳೆ ಕಾಲದ ಮಾತು ಸರ್, ಈಗೆಲ್ಲ ಆಗೋಲ್ಲ ಸರ್, ಹುಡುಗರಿಗೆ ಟೀಚರ್ ಬಗ್ಗೆ ಮರ್ಯಾದೆನೇ ಇಲ್ಲ ಸರ್, ರೆಸ್ಪೆಕ್ಟೇ ಇಲ್ಲ ಅಂದರು. ನಾನು ಸಾಮಾನ್ಯವಾಗಿ ಎಂದೂ ಹೊರಟು ಮಾತಾಡೋ ಬರೋಲ್ಲ ನನಗೆ. ತಕ್ಷಣ ಕೇಳಿದೆ, ರೆಸ್ಪೆಕ್ಟ್ ಯಾಕೆ ಇರಬೇಕು ನಿಮಗೆ ಅಂದೆ. ಏನು ಸರ್ ರೆಸ್ಪೆಕ್ಟ್ ಕೊಡಬಾರ್ದ ಹುಡುಗರು ನಮಗೆ ಅಂದರು. ನಾನು ಕೊಡಬಾರ್ದು ಅಂತೇಳಿ ಹೇಳಿಲ್ಲ, ನಿಮಗೆ ಯಾಕೆ ಬೇಕು ಹೇಳಿ ಎಂದೆ. ಏನು ಸರ್ ಹಿಂಗಂದ್ರೆ ಟೀಚರ್ ರೆಸ್ಪೆಕ್ಟ್ ಕೊಡೋದು ಬೇಡವ ಹುಡುಗರು ಅಂದರು. ನಾನು ಬಿಡಿ, ಯು ಜಿ ಸಿ ಸ್ಕೇಲ್ ಬರುತ್ತಾ ನಿಮಗೆ? ಯೂನಿವರ್ಸಿಟಿ ಆದರೆ ಯು ಜಿ ಸಿ ಸ್ಕೇಲ್ ಕೇಳಿದೆ, ಇಲ್ಲ ಸ್ಟೇಟ್ಸ್ ಬೋರ್ಡ್ ಅಂತ ಕೇಳ್ತಿದ್ದೆ ನಾನು. ಯು ಜಿ ಸಿ ಸ್ಕೇಲ್ ಬರುತ್ತಾ ನಿಮಗೆ ಅಂತ. ಹೌದು ಬರುತ್ತೆ, ಯೂನಿವರ್ಸಿಟಿ ಸ್ಕೇಲ್ ಬರುತ್ತೆ ನನಗೆ ಅಂದರು. ಮತ್ತೆ ರೆಸ್ಪೆಕ್ಟ್ ಆಗಬೇಕು ಅಂತ ಕೇಳಿದೆ. ಅವ್ರು ಅರ್ಥ ಆಗಲಿಲ್ಲ. ಅಲ್ಲ ಸರ್ ಸ್ಕೇಲು ಪಾಠ ಮಾಡಿದ ಮತ್ತೆ ರೆಸ್ಪೆಕ್ಟ್ ಕೊಡಬೇಡ ಹುಡುಗರು ಅಂದರು. ನಾನು ಇಲ್ಲಪ್ಪ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಯು ಜಿ ಸ್ಕೇಲ್ ಬರ್ತಾ ರೆಸ್ಪೆಕ್ಟು ಯಾಕೆ ಬೇಕು ನಿಮಗೆ ಅಂತ ಕೇಳಿದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಸಿಲೆಬಸ್ಸು ಅಂತ ಕೊಟ್ಟಿದ್ದಾರೆ ಯೂನಿವರ್ಸಿಟಿಯವರು ನಿಮಗೆ, ಗೌರ್ಮೆಂಟ್ದು ಒಂದು ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಸಿಲೆಬಸ್ ಪಾಠ ಮಾಡಿದ್ದಕ್ಕೆ ಯು ಜಿ ಸಿ ಸ್ಕೇಲ್ಸ್ ಇದೆಯಪ್ಪ ನಿಮಗೆ. ಸಿಲೆಬಸ್ ಪಾಠ ಮಾಡಿದ್ದೆ ಯು ಜಿ ಸಿ ಸ್ಕೇಲ್ಸ್ ಇದೆ, ಸಿಲೆಬಸ್ಗಿಂತ ಹೆಚ್ಚಿಂದ ಏನಾದರೂ ಮಾಡಿದ್ದೀರಾ? ಸಿಲೆಬಸ್ ಮಾಡಿದ್ದಕ್ಕೆ ಸಂಬಳ ಬಂತು, ಸಿಲೆಬಸ್ ದಾಟಿ ಇನ್ನೇನಾದರೂ ಮಾಡಿದ್ದೀರಾ? ಮಾಡಿದ ರೆಸ್ಪೆಕ್ಟ್ ಆಟೋಮ್ಯಾಟಿಕ್ಲಿ ಬರುತ್ತೆ. ಸಿಲೆಬಸ್ ಪಾಠ ಮಾಡಿದರೆ ಸಂಬಳ, ಸಿಲೆಬಸ್ಗಿಂತ ಹೆಚ್ಚಾದದ ಅಂತಃಕರಣ, ಆ ಪ್ರೀತಿ, ಆ ದಯೆ, ಅನುಕಂಪೆ ಮಕ್ಕಳಿಗೆ ತೋರಿಸಿದ್ರೆ ರಿಸ್ಪೆಕ್ಟ್ ಅನ್ನೋ ಪ್ರಶ್ನೆ ಕೇಳೋಕೆ ಬರೋದೇ ಇಲ್ಲ. ರಿಸ್ಪೆಕ್ಟ್ ಈಸ್ ನಾಟ್ ಆಸ್ಟ್ ಫಾರ್, ಇಟ್ ಈಸ್ ಕಮಾಂಡೆಡ್. ಇವತ್ತಿಗಾದ್ರೂ ನನ್ನ ಮೇಷ್ಟ್ ಕಂಡ್ರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಇನ್ನು ಕೆಲ ನೋಡಿದ್ರೆ ಅಯ್ಯೋ ಬಂದಪ್ಪ ಇವನು ಬೇಡ, ಹೋಗೋದು ಬೇಡ ಅಂತ ಈ ಕಡೆ ಹೋಗ್ತೀವಿ. ಯಾಕೆ ಹೇಳಿ? ಇಬ್ಬರು ಸಿಲೆಬಸ್ಸೇ ಕಲಿಸಿದವರು, ಒಬ್ಬರು ಸಿಲೆಬಸ್ ದಾಟಿ ವ್ಯಕ್ತಿತ್ವ ನನ್ನ ಮೇಲೆ ಛಾಪು ಮೂಡಿಸಿದ್ರು, ಇನ್ನೊಬ್ಬರು ಬರೀ ಸಿಲೆಬಸ್ ಮಾಡಿ ಹೋದರು. ಆದ್ದರಿಂದ ಸ್ನೇಹಿತರೆ, ವ್ಯಕ್ತಿತ್ವ ದೃಷ್ಟಿ, ಧ್ಯೇಯ ದೃಷ್ಟಿ ಒಂದೇ ಒಂದು ದೃಷ್ಟಿ. ನಮ್ಮ ಶಿಕ್ಷಣ ವಿದ್ಯಾರ್ಥಿ ಮುಖವಾಗಿರಬೇಕು ಅನ್ನುವಂಥದ್ದು. ಕೊನೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಹ್ಯಾಕ್ ಕಲಿಸ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಬರೆದಿದ್ದೇನೆ ಎಲ್ಲೊಂದು ಕಡೆ. ಮಕ್ಕಳಿಗೆ ಸೃಜನಶೀಲವಾಗಿ ಕಲಿಸ್ಬೇಕಾದ್ರೆ ಹೇಗಿರಬೇಕು, ಕಣ್ಣು ಒಂದು ಚಿತ್ರ ಇದ್ದರೆ ಸಾಕು. ಮೂರು ಭಾಗ ಇದೆ. ತಾಯಿ ಮಗುಗೆ ನಡಿಗೆಯನ್ನು ಹೇಗೆ ಕಲಿಸ್ಕೊಡ್ತಾಳೋ ಹಾಗೆ ನಾವು ಪಾಠ ಮಾಡಬೇಕು ಅಂತ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ.

0: ಶಿಕ್ಷಕ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಟೀಚ್ ಎ ಚೈಲ್ಡ್, ಮಗು ಕಲಿಸೋಕೆ ಸಾಧ್ಯ ಇಲ್ಲ. ಮಗುವನ್ನು ಕಲಿಸೋದು ಅಂದರೆ ಒಂದು ಸಸಿ ಬೆಳೆಸಿದ ಹಾಗೆ, ಒಂದು ಸಣ್ಣ ಮರ ಬೆಳೆಸಿದ ಹಾಗೆ. ಒಂದು ಸಣ್ಣ ಗಿಡ ಹಾಕಿ ನೆಲದಲ್ಲಿ ಹಾಕಿ ಉದ್ದ ಆಯ್ತಲ್ಲ ದಿನ ಎಳೆದು ಎಳೆದು ನೋಡೋಕ್ಕಾಗತ್ತ? ಏನು ಮಾಡ್ಬೋದು ಹೇಳಿ? ನಾವೇನು ಮಾಡ್ತೀವಿ, ಗಿಡ ಹಾಕಿದವರು ಸುತ್ತಲಿನ ಮಣ್ಣನ್ನು ಸರ್ಟಲ್ ಮಾಡ್ತೇವೆ, ಸ್ವಲ್ಪ ನೀರು ಹಾಕ್ತೇವೆ, ಸ್ವಲ್ಪ ಗೊಬ್ಬರ ಹಾಕಿ ಬಿಸಿಲು ಬೀಳೋಕೆ ಅವಕಾಶ ಮಾಡಿಕೊಡ್ತೇವೆ. ಗಿಡ ತನ್ನಿಂದಾಗಿ ತಾನೇ ಬೆಳೀತದೆ.
1: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

ಮುಂದಿನ ಗೀತೆ HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಯಸಿದೆ ನಿನ್ನನು.

0: ಗಾಡಿ ಮಾಡ್ಬಾರ್ದು, ಮುಖ 10-25 ಗಾಡಿ
1: ಮಾಡ್ಬೇಕು.
0: ಅವು ಸಂಪಾದನೆ
1: ಅವನು ಗುಟ್ಟು ಗೊತ್ತಾದ
0: ಅಂಜಾನೆ ನೀನು ಒಂದೇ ಊರು ಕುಳ್ಳುಣ ಸಮತ್ತಿ ನಾನು ಒಂದು ಕೆಲ ಒಂದು ಲಡು ಮೂಜಿ ಊರು ನಿನ್ನ ಕೈ ಇಟ್ಟ ಉಳಾಯಿ ಮಲ್ತೊಂಡ ಈರು ಬಾರಿ ಮಲ್ಲ ಜನಾಪ
1: ಈ ಪಂದಿನ ದಾದನ ಸತ್ತೆ ಎನ್ನ ಬದುಕಿಲ್ಲ ಉವೇ ದೇಯಂಕ್ ಸಾಧನೆ ಮಲ್ಪಡು ಮಿತ್ತು ಮಿತ್ತು ಮಿತ್ತು ಊರ್ದು ಕುದೇರ ಒಂದು
0: ಇದು ಏನ ಅದೆಲ್ಲೇ ಮಲ್ತನ
1: ಪಾಪೇನು
0: ನಿಕ್ಲೇನ ಅಡ್ಡೆ ಮಾಡ್ತಾರ ನಿಕ್ಲೇನೇನು
1: ಅದು ಏನ್ ತೂಣಗನೆ ಗೊತ್ತಾಪಡು ಇದು ಊರ್ದಕ್ಲೇನೆ ಉತ್ತಾರ ಅನ್ಕೊಂಡ
0: ನಮ್ಮ ಆಯರ್ಲದ್ದಿ ಆಯ್ ಬಾರಿ ಲಾ ಒಂದುಲ್ಲೆಗೆ ಬೊಟ್ಟುಂಡ ಈ ಸತ್ತಿ ಬೊಟ್ಟುಡ ಬಾರಿ ಅಂಕಲೊಂದಿಗೆ ಕುಶಾಲು ಬಾತಿ ಅನ್ನ ಪೆದಂಬು ಬಾತಿ ಇರ್ಬೇಕೆ ಆಕೆಲ್ಲೇ ಬರ್ಬೇಕೆ ನಕ್ಕದಿ ಆಯಾದ್ರು ಅಡ್ಡು ಬೊಟ್ಟು ಜನ ಕಟ್ಟೊಂದು ಆಯ್ತು.

0: ಏನಾರು ತೂಣಾಗ ಮರಳಲತ್ತದ ನೀನು ಎಂಕಲ ಉದ್ದೇಶ ಇತ್ತು
1: ಬೋಕ
0: ಏಪ ಬೋಕ್ಲಿ ಐಕ ಸಮಯ ಸಂದರ್ಭ ಈ ನಿರೀಕ್ಷಣ ಇದ್ರೆ ಆಂಡ ಅಂಚನೆ ಇದ್ದು ನಾಳೆ ಮರಳಲ ಕಾಪೆ ಕಾರ್ಯ ಸಾಧನೆ ಮಾಡ್ತಾರೆ ಅಪ್ಪುಜಿ
1: ಅಪ್ಪುಜಿ
0: ಸಾಧಿ ನೀರು ತೋಜದು ಕೊರ ಆಯ ಬರಪ್ಪನೆ ಕುತುಂದೆ ಸರಿ ಆಡು ಸ್ವಾಮಿ ಆಲೋಚನೆ
1: ಮಾಡ್ಕೊಂಡು ಗೊತ್ತುಂಟ ಲೈ ಲೈ ಎಲ್ಮೆ
0: ರೈ
1: ಎಲ್ಮೆಗೆ
0: ರವಿ ಒಮ್ಮೆ
1: ರೈ ಎಲ್ಮೆ
0: ಬಹು ಸಂಚಯ ಪಡಲು ಏ ರಾಜಪ್ಪಣವು ಸಂಪತ್ತು ಅಲ್ಪದ ಅಧಿಕಾರ ಹೋಗಿ ನಮಸ್ತು ಜನ ನಮಸ್ತೆ ಅಂದಪ್ಪ ಈ ಮುಂತಲೇ ಅಕ್ಕ ಬಕ್ಕ ಮತ್ತೆ ಬಾತ.

0: ತಾಳಿ ಮಾಡ್ತದೆ ಆಯ್ನ ಲಡೈಡು ಸೋಪದು ಅಲ್ಪ ಅಧಿಕಾರ ಪಡೆಯೋಡು ಅಡೇ ಹೋಪಿನಿ ಹೋಪಿನಿ ಲಡಾಯಿ ಆಪಿನಿ ಆಪಿನಿ
1: ಈತ ಬಗ್ಗ ಬೇಗ ಎಣ್ಣ ಸಾಧಿಗೆ
0: ಬರ್ಪಂದಿ ಬಂದಿನ ತಾದಿ ಹಂಚಿನ ಅಡೇ ಹೋಪಿನಿ ಹೋಪಿನಿ ಲಡಾಯಿ ಆಪಿನಿ ಆಪಿನಿ ಆಯ್ನ ಕೆರ್ಪಿನ ಕೆರ್ಪಿನಿ ರಡ್ಡು ಗುರುದ ಅರಸು ಯಾನ ಆಪಿನ ಆಪಿನಿ
1: ರಡ್ಡು ಇಲ್ಲ ಈಗ
0: ಈರತ್ತ ಕಡೆ ಬಂದಿ
1: ಪಂಡಿನ
0: ಒಂದೇ ಇಲ್ಲಿ ಕಟ್ಟಣೆ.

0: ಆತು ಬಂಗಾರ ಪತ್ತೆ ಆ ಊರು ಉಂಡು ಗೊತ್ತಾನ, ಅಲ್ಪ ಈರುಳ್ಳ ಗೊತ್ತಾನ, ಏನನ್ನ ಬತ್ತು ನೀರನ್ನು
1: ಕೆತ್ತಾಯ್ಕೊಂಡು
0: ಬನ್ನಿ. ಅದಕ್ಕಾದ್ರೆ ಅಲ್ಪ ಇತ್ತ ಸಂಪತ್ತಿನ ಮಾತು ಯಾರು ರಕ್ಷಣೆ ಮಾಡ್ತದೆ ಅಧಿಕಾರ ಅಂತ ಅವನೇ ಬಿಡುಕ. ಈ ರೀತಿ ಅಪರಾಧ ನಮ್ಮ ದಂಡಿತ ಬಿದಾಡು ಎಂತ ಬಿದಾಡ್ಲಿ ಬಿದಾಡ್ಲಿ ಬಿದಾಡ್ಲಿ ಬಿದಾಡ್ಲಿ ಕಾಮಾನು ಮಾತೆಲ್ಲ ಬಯಲ.

ಬಂದ್ರೆ ಬಂದ್ಬಿಡಿ, ದಂಡು ಬಂದು ಬರ್ತದೆ ಬಂದ್ರೆ ತೆರೆಯಿರಿ. ಮಲ್ಪಣ ಸರಿ ಆಗ್ತದೆ, ಸೇನೆಗೆ ಒಪ್ಪಣೆ ಕೊಡಲು.

ಬಂದು ಒಕ್ಕಡೆಗಲತ್ತು ಹೆಂಗ್ರೆ ಊರು ಸ್ವಾಧೀನ ಅವಡು ನರಸುಡ ಪೋದು ಪಾನು ಎಡ್ಡೆ ಪಾತಾಡು ಊರನ್ನು ಬುಡ್ದು ಬರ್ಯಾಗ ಎಡ್ಡೆ ನಿಜ.

0: ಬಾರಿ ಬಂದ್ ನೋಡು ಈ ಊರನ್ನ ಕೆಲ್ತ
1: ಅಣ್ಣ,
0: ಆ ಊರದ ಸಿಂಹಾಸನ ಏರ್ದಿತ್ತೆ
1: ಅಣ್ಣ,
0: ನಾನು ತಡೆ ಮಾಡ್ಬಿಡದೆ
1: ಈ ಊರದ
2: ಸಿಂಹಾಸನ ಕುಲ್ಯನ್ನೇ ಬರತ್ತಣ್ಣ,
0: ಯಾನೇ ಕುಲ್ಲರಾಯ್ನ ತಣ್ಣ,
2: ಯಾನೀಗ ದಾದವಂತನಣ್ಣ,
0: ದಾದವಂತನಣ್ಣ
2: ಈ ಊರಿಗೆ ಬರ್ತಿದ್ಯ ಗೆಂದಿದಾಯ್ಬೇಕ ಊರು ಎಂತ ಬಂತಿದ್ಯಾದ
0: ಯಾನು ಹೇಳ ಹೊಂತೀನಿ ಅಂತೀನ
1: ಸಂಚಿನವು
0: ಈ ಊರು ಈ ರೇಡು
1: ಅಂದೆ
0: ಈ ಊರು ನಾನು ಗೆಂದಿ ನಡೆದಕ್ಕ ಈ ಊರು ನಾನು ಇಲ್ಲಿ ಓಲು ಬಂದ್ಲೆ ಇತ್ತು ನೋಡಿ
2: ಏನ್ ಅಲಸು
0: ಅಲಸು ಬಟ್ಟೆ ಕೊರ್ಪ ಇದೆ ಅಂತಾನ ಊರು ಇರೋ ಕೊರ್ಪೆ ಊರು ಈ ರೇದು ಬಟ್ಟ ಎಂತ
2: ಅಂಚ ಬಂದು ಜಪಗ ಯಾನೇ ನನ್ನಲ್ಲ ಇಂಚಾನೆ ಕೂಡ
0: ಸ್ವಾಮಿ ಈ ರಾಸ ಇತ್ತಿನ ಒಂದು ಮಲ್ಲ ಊರುಗು ಅರಸ ಈ ಪೀಠ ನೀರು ಕುಲ್ಯ ಅಂದ ನೀ ಏತಮಲ್ಲ ಊರು ಅಲ್ಲ ಆ ಮೆಟ್ಲ ಗೋಡೆ ಈ ಮೆಟ್ಲ ಗೋಡೆ ಆ ಮೆಟ್ಲ ತಡೆ ಈ ಮೆಟ್ಲ ತಡೆ ಒಂದು ಈ ತಗೆಲ್ಲದ ಊರು ನೀ ಎಲ್ಲೇ ಊರು ಅತ್ತ ಇದು ಬರ್ಚಿರೇ ನೀನ ಯೋಗ್ಯತೆಗೆ ಸರಿಯಾಗಿತ್ತು ಒಂದು ಮಲ್ಲ ಊರು ತೋಜಾಳೆ ಐನು ಗೆಲ್ತದೆ ಅಲ್ಪದ ಪಟ್ಟದ ಮನೆ ಮಲ್ಲ ಊರ್ಚ
2: ಅವತ್ತಣ್ಣ ಮಲ್ಲ ಊರು ಮಾತ ಮಲ್ಲ ಮಲ್ಲ ಜನ ಕುಲೈತಿ
0: ಅಲ್ಪ ಇಪ್ಪದ ಸಿಂಹಾಸನ ಮಲ್ಲವೇ ಅತ್ತೆ
2: ಒಂದು ಅಕ್ಕನ ನಾಟಿಗೆ ಎಂಕ ತೀರು
0: ಯಾನಿಚ
2: ಏನು
0: ತೋಜದು ಬರ್ಲೆ ಅಲ್ಪ ಒಂದು ವ್ಯವಸ್ಥೆ ಮಲ್ತದೆ ಅಲ್ಪದ ಪಟ್ಟಾಭಿಷೇಕ ನೀರಿಗೆ ಮಲ್ತದೆ ಆ ಮಲ್ಲ ಊರದ ರಸು ಈರೇನು ಮಲ್ಪು
2: ಎಂಕೊಂಜಿ ಎಂಕು ಬೋಡೆ ನೆಂಚಿನ ಮಲ್ಲ ತಿಕ್ಕುವತ
0: ಮಲ್ಲವೇ ಇಪ್ಪಿನ ತೋಜಲೇ
2: ಮಲ್ಲೊಂಜಿ
0: ಅತ್ತ ಮಲ್ಲೇ ನೀರು ತೋಚಲೆ
2: ಅದ ಎಂಕ ಮತ್ತು ಮಲ್ಲ ಬಂದು ಜೊನ್ನೆ ಅಂದಾಜಿದಯ
0: ಈ ರೇಗು ಏತೆತ್ತ ಬೋಡು ಏತ ಮಲ್ಲ ಬೋಡು ಎಂಕ ತೋಚಲೆ ಎಂಕ ವ್ಯವಸ್ಥೆ ಯಾರು ಮಲ್ಪತ್ತ
2: ಮೂರು
0: ಮೃತ
2: ಭಗವಾನ
0: ಅಂತ ಮೂರು
2: ಯಾಕೆ ಇನ್ನೂ ಅಲ್ಪದ ಮಲ್ಲತೆ
0: ಅತ್ತ ಅಲ್ಪದ ಮಲ್ಲ
2: ಐನು ಕೊಲ್ಲಿ
0: ಐದು ಒಂದೆಂದು ಮಲ್ಲತ್ತ

0: ಇಂದ ಕಣ್ಣಿನ ರೇಖೆ ನಂಬಿ ರಾಮನಿಜಿ ಅಪ್ಪಾಜಿ ಒಂದು ಇವ್ರದ್ದು ಅರಸವಾದ ಮುತ್ತು ಉಂಡಾಸನತಿ ಒಂದು ಪ್ರಜೆಗಳಿನ ಪೂರ ಪಾಲನೆ ಬಂದು ಏರಿ ಇಲ್ಲಿ ನಟ್ಟು ನಾಯಕ ತಟ್ಟ ದರಿದ್ರಲ್ಲಕ್ಕ ನನ್ನ ಕಣ್ಣೆದು ತೋಜಿ ದಾದಾಣಿರಿಗೆ ದಾದಾಣಪ್ಪಾಜಿರಿಗೆ
1: ಬಿಧಿ ವಿಧಿ ಏನೇನು ಬಿಡ್ತು ಬಂದು
0: ಅಣ್ಣ
1: ಹರಿಶ್ಚಂದ್ರ ಲೇಖನ ಪುಣ್ಯಾತ್ಮನ ಸ್ಮಶಾನ ಕಾಪನ ಸ್ಥಿತಿ ಮುಟ್ಟಾದನಿಗೆ ಎಲ್ಲ ಕತೆ ನರಸ ಏನೋ ಒಂದು ಪಾತ್ರ ಬಂಡೆ ಬಂದು ಎನ್ನಡೆಗೆ ಲಡಾಯಿಗೆ ಬಂದು ನನಗಪುರದ ಅರಸ ರಾಜ್ಯನ ಒರಿಕೊಡಾನೆ ಎನ್ನ ಕರ್ತವ್ಯ ಮುಂದೆ ತೆರೆದು ಲಡಾಯಿಗೆ ತುಂಬಾ ಮಗ ಸೋತದ ಊರು ನಾಯಿ ಹೊಸ ಮಕ್ಕೊಂಡೆ ಎನ್ನೊಂದು ಜುವ್ವ ಕೊಡ್ತೀಯ ನನಗೆ ಎದುರು ಕಳ್ಕೊಡಿ ಅಂಡ ನೀನೇನು ತೂಗೋಡು ಪಂಪನ ಆಸೆ ಏನು ಈ ಮುಟ ಬತ್ತೆ ಪೂರ ಕಳೆ ಒಂಡೆ ಮಗ ಅಂಡ ಈಗಂತೆ ಭಾರಿ ದುಕ್ಕೊಡಿತ್ತೇನೆ ತೋಜೊಂದು ಮಾತ ಸರ್ವಸ್ವ
0: ದೇವರ ಮಲ್ಲೆ ಅಪ್ಪಾಜಿ ದೇವರ ಮಲ್ಲೆ ಆನ ಒಂದು ಸಂಗತಿ ಊರು ಮುಡಿದ ದೇಶಾಂತರ ದಿಕ್ಕ ದೇಶ ಇದೆಲ್ಲಕ್ಕೆ ತಿರ್ಗೊಂದಿಲ್ಲ ಇರ್ತೀರಿ ಇತ್ತಿ ನಡು ಸಾಧ್ಯ ತಿಕ್ಕಿನ ಇದ್ದಾಂಡಪ್ಪಾಜಿ ದಾನ್ ಬಂಡ ಏನು ಅರಮನೆಗೆ ಹೋದಾಗ ಏರು ಹೋಲಾಂಡ ತೀರಿತ್ತಿದ್ದಾರೆ ನಂಡ ಎಲ್ಲ ಸ್ಥಿತಿ ಎಂಚಾದಕ್ಕೆ ಬಂದಿಗೆ ಅಪ್ಪಾಜಿ
1: ಯಾರು ಹೆಂಗಾತ್ರ ಏನು ಎತ್ತ ಮಲ್ಪುಜಿ ಮಗ ಪ್ರಾಯಕ ಭತ್ತನ ಮಗಲಿ ನಿನ್ನೆ ಮತ್ತೊಂದು ಊರು ಊರು ತಿರುಕುನ ದುಸ್ಥಿತಿ ಎಲ್ಲ ಬಾಲಿಗೆ ಬರ್ತನಪ್ಪ
0: ಮಲ್ಲತ್ತಪ್ಪಾಜಿ ಅನ್ನೋ ಒಂದು ಸಂಗತಿ ಹಟ್ಟಿದಾಗಲ್ಲ ನಮ್ಮ ಜೀವನ ಮಲ್ಕುದ ಅಪ್ಪಾಜಿ
1: ಇನ್ನ ಗುಣ ಮಲ್ಲೆ ಮಗ ಸಾಲಾಡು ಮೂಲಾಡು ಮಗಲೆಟ್ಟೆ ಎಡ್ಡರು ಕೊಡು ಪಡೆದ ಅಮ್ಮೆ ಪ್ರಯತ್ನ ಬರಡು ನಿನ್ನ ಮೇಕಿತ್ರ ಬಂಗಾರನ ಮಾರ್ದೆ ಈ ಪಾಪಿ ಬಂದಿನಿ ಅಂತಿಂದ ಒಡತ

ಏನನ್ನ ಅವಸ್ಥೆ ಏಪ ಎಂಚಾಪುಂಡು ಪಣಿಯರನೇ ಸರ್ತೀಚಿ. ಈ ಸ್ವರ್ಣಪುರದ ಮಹಾರಾಣಿ ಆದಿಯ ನರೆಪುಣ ಯೋಗ ಭಕ್ತ ನಿಂತ ಎಲ್ಲಾರಿನ ಕಾಲ ಕರೀನಿ ಅಪಗನೇ ಸೈಯೊಡೊಂದಿತ್ತಯ್ಯ

ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 4ನೇ ಕಂತು

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ ತನಿ ಕುಕ್ಕಿಸಿ ಮತ್ತೆ

ನೋಡಿ ಸುತ್ತ ಕಿಸೆಗೆ ಹಸಿರು ನೋಟು ತುರುಕಿ ನುಡಿಗೆ ಬೆಣ್ಣೆ ಹಚ್ಚುವವರು ನಮ್ಮ ಕಾಯುವ ಕುರುಬರು ಕುರುಬರು ಕುರುಬರು ಬಿಸಿಲಿನಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಬಿಸಿಲಿನಲ್ಲಿ ನಮ್ಮ ದೂಡಿ.

ತಳವೂರಿದ ಕುರುಬ ಕಟುಕನಾದ, ತಳವೂರಿದ ಕುರುಬ ಕಟುಕನಾದ, ಅವನ ಮಚ್ಚುವ ಏನು ಹೊಳಪು, ಏನು ಜಾದು.

0: ಹಾಕಿಸಿ ಗಣಿ ಕುಕ್ಕಿಸಿ ಒತ್ತಲೆ ತಕ್ಕಿಸಿ ಅಂಡಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ಸಾರ್ ಕುರಿಗಳು
1: ನಮಸ್ಕಾರ, ನಾನ್ ಸಾಯಿ ಕೃಷ್ಣ ಕುಡ್ಲಾ. ನೀವು ಕೇಳ್ತಾ ಇದ್ದೀರಾ 107.8 FM ಸಾರನ್. ಇದು ಬಣ್ಣ ಬಣ್ಣದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಮಸ್ಕಾರ, ನಾನು ಹೆಚ್ ಪಲ್ಲವಿ ಪ್ರಭು. ನೀವು ಕೇಳ್ತಿದ್ದೀರಾ ಕಮ್ಯುನಿಟಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಬುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ನಂದುಲ್ಲರು. ನನ್ನ ದುಂಬಗ ಕೆಲವೊಂಚಿ ತುಳುತ ಆಲ್ಬಂ ಪದಕುಲೆನು ಕೇನಕ ಸುರುಕಾದ್ ಸತ್ಯದ ಮಣ್ಣು ನಂದಳಿಕೆ ಪದಪಂತಿ ನಕಲು ಅಶೋಕ್ ಬೋಳ ಅಂಚನೆ ಶ್ರೀಜಲ್ ಪೂಜಾರಿ ಸಾಹಿತ್ಯ ದಿಲೀಪ್ ಕುಲಾಲ್ ಡಿಕೆ

ನನದುಂಬಗ ಮದಿಮಾಲು ದಿಬ್ಬಣದ ಪಲ್ಲಂಕಿಡೆ ಎನ್ನಾಲು. ಸಾಹಿತ್ಯ ಸಹನ ಕುಂದರ್ ಸೂಡ. ಪದಪಂತಿನಕುಲು ಸಂದೇಶ್ ಪೂಜಾರಿ, ಅಂಚನೆ ತೃಪ್ತಿ ಸಾಲ್ಯಾನ್, ಸಂಗೀತ ನಿರ್ದೇಶನ ಸುನಾದ್ ಗೌತಮ್.

ಪರಡ್ ದಿನ ಬೂರು ಪತ್ತೊಂದು. ಸಾಹಿತ್ಯ ದರ್ಶನ್ ಶೆಟ್ಟಿ, ಅಂಚನೆ ವೀರೇಶ್ ವಿ ಆರ್ ಎಸ್, ಪದಪಂತಿನಾರ್ ಸುದೇಶ್ ಕುಮಾರ್.

ಕಾರ್ಯಕ್ರಮದ ಕಡೇತ ಪದ ಬೊಲ್ಕಿರಿ. ಈ ತುಳು ಟೆಲಿಫಿಲ್ಮದ ಬೊಲ್ಕಿರಿ ಈ ತುಳು ಕಿರುಚಿತ್ರದ ಜನ್ಮ ಈರು ಕೊಡ್ತೀನ. ಸಾಹಿತ್ಯ ಲೋಕು ಕುಡ್ಲ. ಪದಪಂತಿನಾರು ಅಕ್ಷತಾ ರಾವ್.

0: ನಾನು ಸೆನ್ಸ್ ಜಾಗಿ ನಿಲ್ಬೋಡಲ್ಟೆಂಟು ಬರೆವನ ಮುಜಿ ಕೊರ್ತು ತಿರ್ಕರೆ ಎನ್ನ ಬೊಟ್ಟು ಬರುವನ
1: ಈತನೇಟ ಪನೋಡ ಬೊಡ್ಚ ಅಂಚನೆ ಪಮ್ಮಣ್ಣೆ ದಿಗ್ರೆ ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇನೊಂದು ಬರ್ತಾರೆ ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ಮಾತ್ರೆಗಳ ಸೊಲ್ಮೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.